107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM Radio Sarang ಈಗ ಆಪ್ನಲ್ಲೂ ಕೂಡ ಲಭ್ಯ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಮಾತಿದೆ, ಹೆಂಡತಿಯನ್ನ ಗೃಹಿಣಿ ಅಂತ ಕರಿತೀವಿ. ಗೃಹಕ್ಕೆ ರಾಣಿಯಾದವಳು, ಗೃಹಿಣಿ ಯಾಕೆ, ಅದಕ್ಕೆ ನಮ್ಮಲ್ಲಿ ಗೃಹಿಣಿ ಗೃಹ ಮುಚ್ಚತೆ ಅಂತ ಒಂದು ಮಾತು. ಒಂದು ಸಣ್ಣ ಇದು ಬರೆದಿದ್ದೆ ನಾನು, ಸಣ್ಣ ಎಪಿಸೋಡ್ ಬರೆದಿದ್ದೆ ಇದ್ರ ಮೇಲೆ. ಒಂದು ದಿವಸ ಸಾಹೇಬರು ಆಫೀಸಲ್ಲಿ ಕೆಲಸ ಮಾಡ್ತಿದ್ರು, ಅವ್ರ ಮ್ಯಾಲಿನ ಸಾಹೇಬರು ಬೈದರು. ಮ್ಯಾಲಿನ ಸಾಹೇಬ್ರ ಕೆಲಸ ಏನು ಬೈಯುದೆ, ಬೈಸ್ಕೊಂಡ್ರು. ಬಹಳ ಬೇಜಾರಾಯ್ತು, ಛೇ ಎಷ್ಟು ಕೆಲಸ ಮಾಡಿದ್ರು ಅಷ್ಟೇ ಬೈಸ್ಕೊಳ್ಳೋದು, ನಮ್ಮ ದಾಸ್ಯ ಬಂದು ಹೋಯ್ತು ಅನ್ಕೋತ ಬಂದರು. ಮನೆ ಕೋಪದಲ್ಲಿ ಬರ್ತಾ ಇದ್ರು, ಎಕ್ಸಲೇಟರ್ ನೋಡಿಲ್ಲ, ಸ್ಪೀಡ್ ಜಾಸ್ತಿ ಆಗಿಬಿಡ್ತು. ಪೊಲೀಸ್ ನಿಲ್ಲಿಸ್ದ, ಅವನು ಸ್ವಲ್ಪ ಫೈನ್ ಹಾಕಿದ 200-300 ರೂಪಾಯಿ ಅವ್ನು ಕೊಟ್ಟ. ಭಾಳ ಮೊದಲೇ ಬೈಸ್ಕೊಂಡು ಬೇಜಾರಾಗಿತ್ತು. ದಾಲೆ ದಂಡ ಬೇರೆ, ಛೇ ಛೇ ಛೇ ಏನಪ್ಪ ಜೀವನ ಸಾಕು. ನನ್ನ ಮನೆಗೆ ಬಂದು ನೋಡ್ತಾನೆ, ಮನೆ ಗೇಟ್ ತೆಗೆದ್ಬಿಟ್ಟಿದೆ, ಗೇಟೆ ಹಾಕಿಲ್ಲ. ಅಯ್ಯೋ ನಾನು ಹೆಂಡತಿ ಏನು ದರಿದ್ರೆ ಏನು ಮಾಡ್ತಿದ್ದಾಳೆ ಮನೆಯಲ್ಲಿ ಖಾಲಿ ಕೂತ್ಕೊಂಡು, ಕೆಲಸ ಮಾಡಲ್ಲ ಯಾಕೆ, ನಮ್ಮಲ್ಲೊಂದು ಥೇರಿ ಇದೆ ಅಲ್ಲ, ನೀವು ಕೆಲಸ ಮಾಡ್ತೀರಾ ಅಂತ ಕೇಳ್ತೀವಿ ಹೆಣ್ಮಕ್ಳಿಗೆ. ಇಲ್ಲ ಅಂದ್ರೆ ಓ ಇಲ್ವಾ ಮನೆಯಲ್ಲ, ಅದು ಏನು ಕೆಲಸ ಇಲ್ಲ ಅಂತ ತಿಳ್ಕೊಂಡಿದ್ದೀವಿ ನಾವು. ಅವನು ಹಾಗೆ ಅನ್ಕೊಂಡಿದ್ದ, ಮನೆಗೆ ಬಂದಾಗ ಏನು ಮಾಡ್ತಾಳೆ ನನ್ನ ಹೆಂಡತಿ, ಗೇಟ್ ಹಾಕ್ಕೊಂಡಿಲ್ಲ. ನೋಡ್ತಾನೆ ಹುಡುಗರು ಓನ್ ಜಿಗದಾಡ್ತಾ ಇದ್ದ, ಒಂದು 3-4 ಹುಡುಗರು ಗುರುತಿ ಹತ್ತಲ್ಲ, ಮೈಯೆಲ್ಲ ಮಣ್ಣು ಹಾಕೊಂಡು ಗುರುತಿ ಹತ್ತಿ. ಯಾವ ಹುಡುಗರು ಬಂದ್ರೆ ಮನೆಯಲ್ಲಿ ನೋಡ್ತಾನೆ, ತನ್ನ ಮಕ್ಕಳು 2. ಏನು ರೋ ಹಿಂಗೆ ಜಗಳಾಡ್ತೀರಿ ದಸ್ತೆಯಲ್ಲಿ ಬೀದಿಯಲ್ಲಿ, ನಡ್ರಿ ಒಳಗಡೆ ಅಂತ ಕಳಿಸ್ದ. ಮನೆಯೊಳಗೆ ಹೋಗ್ತಾನೆ, ಬಾಗಿಲು ತೆಗೆದಿದೆ. ಆ ಸಿಟ್ ಹೋಟೆಲ್ ವರ್ರ ಅಂತ ಫ್ಯಾನ್ ತಿರುಗ್ತಾ ಇದೆ. ಆ ಟಿಪಾ ಮೇಲೆ ಇಟ್ಟದಂತ ಪೇಪರ್ ಎಲ್ಲ ಗಾಳಿಗೆ ಹಾರಾಡ್ತಿರ್ತಾ ಇದ್ದ ಅವನು. ಏನ್ ಕರ್ಮ, ಎಲ್ಲಿದ್ದಾಳಿಕೆ ನೋಡಿಲ್ಲ, ಅದನ್ನ ಪೇಪರ್ ಹಾರಾಡ್ತಾ ಇದ್ದ ಹಾಗೇನೆ. ಒಳಗೆ ಹೋದ ಡೈನಿಂಗ್ ಹಾಲ್ ಅಲ್ಲಿ, ಡೈನಿಂಗ್ ಟೇಬಲ್ ಮೇಲೆ ಬೆಳಗ್ಗೆ ಏನು ತಿಂದ ತಿಂಡಿ ಎಲ್ಲ ಹಂಗೆ ಬಿದ್ದಿದೆ, ಪ್ಲೇಟ್ ಹಂಗೆ ಬಿದ್ದಿದ್ದಾವೆ, ನೊಣ ಗೊಯ್ ಅಂತಿದ. ಅವನಂದ, ಏನ್ ನನ್ನ ಹೆಂಡತಿ ಬೇಜವಾಬ್ದಾರಿ ಇದು, ಪ್ಲೇಟ್ ತೆಗಿಬೇಕಂತ ಗೊತ್ತಿಲ್ಲ. ನೋಡ್ತಾನೆ ಫ್ರಿಜ್ ಓಪನ್ ಇದೆ, ಬಾಗಿಲು ಫ್ರಿಜ್ ಓಪನ್, ಎಷ್ಟು ಕರೆಂಟ್ ಹೋಯ್ತು. ಅಯ್ಯೋ ಕರ್ಮ ಏನಾಯ್ತು, ಮತ್ ಬಾಗಿಲು ಹಾಕಿದೆ ಎಲ್ಲ ನೋಡ್ದ, ಏನೋ ಸದ್ದಾಯ್ತು. ಏನ್ ಸದ್ದು ಅಂತ ಕೇಳ್ತಾನೆ, ಬಚ್ಚಲ ಮೇಲೆ ನೀರು ಹೋಗೋ ಸದ್ದು. ನೋಡ್ತಾ ನಲ್ಲಿ ತಿರುಗಿಸಿಬಿಟ್ಟಿದ್ದಾರೆ ಯಾರೋ, ಆ ಬಕೆಟ್ ತುಂಬ ನೀರು ಹರಿದು ಹೋಗ್ತಾ ಇದೆ. ನಾನು ಹೆಂಡತಿಗೆ ಬಹಳ ಬೇಜವಾಬ್ದು, ಇವಾಗ ಸರಿಯಾಗಿ ಪನಿಷ್ಮೆಂಟ್ ಮಾಡ್ತೀನಿ ಆಕೆಗೆ, ಏನ್ ಮಾಡ್ತಾಳೆ ಮನೇಲಿ ಖಾಲಿ ಕೂತು ಏನ್ ಮಾಡ್ತಾಳೆ ಆಕೆ. ಒಂದು ಕೋಪದಿಂದ ಹೋದ, ಎಲ್ಲಿ ನೋಡ್ತಾನೆ ಇಲ್ಲ, ಒಂಚೂರು ಹೆದರಿಕೆನಾಯ್ತು, ಆರೋಗ್ಯ ತಪ್ಪೋಗಿದೆ ನಾಕಿದ ಪಾಪ. ಸರ ಸರ ಅಟ್ಟ ಹತ್ತಿ ಹೋದ ಮೇಲೆ ಒಂದು ರೂಮು, ಅವನ ಹೆಂಡತಿ ಆರಾಮಾಗಿ ಹಾಸಿಗೆ ಮೇಲೆ ಕಾಲು ಚಾಚಿಕೊಂಡು ಪುಸ್ತಕ ಓದ್ತಾ ಇದ್ಲು. ಇವನಿಗೆ ತಲೆಗೆ ಪಿತ್ತ ಏರ್ಬಿಡ್ತು, ಕೆಳಗಡೆ ಮನೆ ತಲೆ ಕೆಳಗಾಗಿದೆ, ಅಸಹ್ಯ ಆಗಿದೆ, ಆರಾಮ್ ಕೂತ್ ಕಾದಂಬರಿ ಓದ್ತಿದ್ದಾಳೆ. ಹೋಗಿ ಬೈದ, ಏನ್ ಮಾಡ್ತಿದ್ದೆ ನೀನು, ಕೆಳಗೆ ನೋಡಿದ್ಯಾ ಮನೆ ಏನಾಗಿದೆ ಅಂತೇಳಿ. ಆಕೆ ಅತ್ಯಂತ ಸುಂದರವಾಗಿ ನಕ್ಕ ಹೇಳಿದ್ಲಂತೆ, ದಿವಸ ಮನೆಗೆ ಬಂದ್ಮೇಲೆ ನೀ ಏನ್ ಮಾಡಿದಿ ಮನೆಯೊಳಗೆ, ನೀ ಏನ್ ಮಾಡಿದಿ ಅಂತ ಕೇಳ್ತಿದ್ರಿ. ಇವತ್ತು ಒಂದ್ ದಿವಸ ನಾ ಏನು ಮಾಡಿಲ್ಲ ಅಂತ, ಇವತ್ತು ಒಂದ್ ದಿವಸ ನಾ ಏನು ಮಾಡಿಲ್ಲ, ಇಷ್ಟು ಅಣೆಬಾರ ಆಗಿದ್ ಮನೆ. ಒಂದು ದಿವಸ ಆಕೆ ಕೆಲಸ ಮಾಡೋದು ನಿಲ್ಲಿಸಿದ್ರೆ ಮನೆ ತಲೆ ಕೆಳಗೆ ಆಗ್ತದೆ. ಸಾಹೇಬರ ಆಫೀಸ್ ಹೋಗಿದ್ರೆ ಏನಾಗ್ತದೆ, ಏನೂ ಆಗಲ್ಲ, ಕೆಳಗಿನವ್ರು ಸಂತೋಷವಾಗಿರ್ತಾರೆ ಒಂದ್ ದಿವಸ ಬರಲಿಲ್ಲ ಅಂತ. ಆದ್ರೆ ಮನೆಯಲ್ಲಿ ಹೆಂಡತಿ ಕೆಲಸ ಮಾಡದೆ ಹೋದ್ರೆ ಒಂದ್ ದಿವಸ ಅನಾಹುತ ಆಗಿ ಹೋಗ್ತದೆ ಅಂತ. ಅದಕ್ಕೆ ನಾನು ಹೇಳ್ತೀನಿ, ತಾಯಿಗೆ ನಮಸ್ಕಾರಗಳನ್ನ ಹೇಳಬೇಕು ಅಂತ.

0: You're listening to Radio Sarang, 107.8 FM.
1: ಸಂಸ್ಕೃತಿ ಅಂದ್ರೆ ಏನು ಅಂತ ಮಾತಾಡ್ತಾ ಇದ್ವಿ. ಕೆಲವು ಅಂತಾರೆ ಬಹಳಷ್ಟು ಜ್ಞಾನ ಬರಬೇಕು, ಒಂದು ಎರಡು ಮೂರು ಡಾಕ್ಟರೇಟ್ ಇರಬೇಕು, ಒಂದು ಇಡೀ ಎನ್ಸೈಕ್ಲೋಪೀಡಿಯಾ ಬಾಯಿಗೆ ಬರ್ತಿರ್ಬೇಕು, ಅಷ್ಟು ಜ್ಞಾನಿ ಆದರೆ ಸಂಸ್ಕೃತಿವಂತರು ಅಂತ ಅನ್ಬೋದು ಅಂತ. ಆದರೆ ಸ್ಪಷ್ಟವಾಗಿ ಹೇಳ್ತದೆ, ಜ್ಞಾನಕ್ಕೂ ಸಂಸ್ಕೃತಿಗೂ ಏನೂ ಸಂಬಂಧ ಇಲ್ಲ. ನಿಮ್ಮ ಡಿಗ್ರಿ ಇರ್ಬೋದು, ನಾಲ್ಕಾರು ಡಿಗ್ರಿ ಇರ್ಬೋದು, ಇಡೀ ಎನ್ಸೈಕ್ಲೋಪೀಡಿಯಾ ಬಾಯಿಗೆ ಬರ್ತಿರ್ಬೋದು, ಹತ್ತಾರು ಆನರಿ ಡಿಲೀಟ್ ಇರ್ಬೋದು ನಿಮಗೆ, ಆದರೆ ಅದು ನಿಮ್ಮ ಸಂಸ್ಕೃತಿವಂತ ಅಂತ ಹೇಳೋಕೆ ಸಾಧ್ಯ ಇಲ್ಲ. ನಾಲೆಜ್, ಮಾರ್ಕ್ಸ್ ಕಾರ್ಡ್, ಸರ್ಟಿಫಿಕೇಟ್, ಆ ಕಲ್ಚರ್ ಅಲ್ಲ ಅದು. ನನಗೆ ಆದಂಥ ಘಟನೆ ಎಲ್ಲೂ ಹೇಳಿದ್ದೆ ಅದನ್ನು ನಾನು. ನನ್ನ ಜೊತೆಗೆ ಪಿ ಎಚ್ ಡಿ ಮಾಡಿದ ಹುಡುಗ ಬೆಳಗಾಂ ಹತ್ರ ಒಂದು ಹಳ್ಳಿ ಹುಡುಗ, ಅವನು ಇನ್ನೊಂದು ಪಿ ಎಚ್ ಡಿ ಮಾಡಬೇಕು ಅಮೆರಿಕಕ್ಕೆ ಹೋಗಿ ಅಂತ ಆಸೆ ಬಂತು. ಅವರಪ್ಪ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದವರು, ಬಡತನ, ಈಗೆಲ್ಲ ಅಮೆರಿಕಕ್ಕೆ ಕಳಿಸೋ ಸ್ವಲ್ಪ ಸುಲಭ, ಆ ತುಂಬ ಕಷ್ಟ ಆಯ್ತು. ಐ ಆಮ್ ಟಾಕಿಂಗ್ 45 years ago. ಆಗ ಅವ್ರ ಅಪ್ಪ ಇದ್ದು ಹೊಲ ಮಾರಿ ಮಗನ ಅಮೆರಿಕಕ್ಕೆ ಕಳಿಸಿದ್ರು ಪಿ ಎಚ್ ಡಿ ಮಾಡುವಂತ. ಇವನು ಹೋಗಿ ಏನು ಮಾಡ್ದ, ಪಿ ಎಚ್ ಡಿ ಮಾಡ್ತಾ ಮಾಡ್ತಾ ಅಲ್ಲಿ ಅಮೆರಿಕನ್ ಹುಡುಗಿನ ಮದುವೆ ಆದ ಮಾತ್ರದ ಅಪ್ಪ ಅಮ್ಮನ ಹೇಳಿಲ್ಲ ಮದುವೆ ಆಗಿದ್ದೀನಿ ಅಂತ. ಭಯಾನೋ ಏನು ಹೇಳೋದು ಅಂದೋ ಗೊತ್ತಿಲ್ಲ, ಹೇಳಿಲ್ಲ. ನಾವೊಂದು 4-5 ಜನ ಸ್ನೇಹಿತರಿಗೆ ಗೊತ್ತಿತ್ತು ಅವ್ನು ಮದುವೆ ಆಗಿದ್ದಾನೆ ಅಂತ. ಒಂದು ದಿವಸ ಬೆಂಗಳೂರಿಗೆ ವಾಪಸ್ ಬಂದ ಅವನು 5 ವರ್ಷ ಆದ್ಮೇಲೆ ಅಮೆರಿಕದಲ್ಲಿ ಇದ್ಮೇಲೆ. ನಾನು ಅಕಸ್ಮಾತ್ ಬೆಳಗಾವಿಗೆ ಇದ್ದೆ ಅಂತ ಏರ್ಪೋರ್ಟ್ಗೆ ಹೋದೆ. ಸಣ್ಣ ಏರ್ಪೋರ್ಟ್, ತೀರಾ ಸಣ್ಣ ಏರ್ಪೋರ್ಟ್ ಅದು. ಅಲ್ಲಿ ಸೋಫಾದ ಮೇಲೆ ಅವ್ರ ಅಪ್ಪ ಕೂತಿದ್ರು, ಹಳೆ ಕಾಲದ ಮನುಷ್ಯರು, ಈ ಹಳದಿಯಾದಂತ ಒಂದು ಧೋತ್ರ, ಮುದ್ದೆ ಮುದ್ದೆ ಆಗಿದೆ, ಮುದ್ದೆ ಮುದ್ದೆ ಆದ ಕೋಟು, ತಲೆ ಮೇಲೊಂದು ಟೊಪ್ಪಿಗೆ, ಮುಖದಲ್ಲಿ 4 ದಿವಸದ ಗಡ್ಡ, ಕೈಯಲ್ಲೊಂದು ಗುಲಾಬಿ ಹೊಡ್ಕೊಂಡು ಕೂತಿದ್ದಾರೆ. ನಾ ಹೋಗಿ ನಮಸ್ಕಾರ ಮಾಡಿ, ಏನ್ ಕಾಕ ಮಗ ಬರ್ತಾನಲ್ಲ ಇವತ್ತು ಅಂದೆ. ಹೌದಪ್ಪ, ಅದಕ್ಕೆ ಕಾಯ್ತಿದ್ದೇನೆ, ನೋಡೇ ಇಲ್ಲಲ್ಲ, ಅವಾಗೆಲ್ಲ ಸ್ಕೈಪ್ ಇಲ್ಲ, ಏನಿಲ್ಲ ಏನಿಲ್ಲ, ಪಾಪ 5 ವರ್ಷ ನೋಡೇ ಇಲ್ಲ ಮಗನ, ಬರ್ತಾನೀಗ ಅಂತ ಒಳಗೆ ಹೋದೆ ನಾನು. ಸ್ವಲ್ಪ ಹೊತ್ತಿಗೆ ಮುಂಬೈದಿಂದ ಒಂದೇ ವಿಮಾನ ಬರೋದು ಅವಾಗ ಬಂತು. ಅವನ ಜೊತೆ ಒಂದು 8-10 ಜನ ಮಾಡರ್ನ್ ಹುಡುಗರು ಹುಡುಗಿಯರಿದ್ದರು ಅವನ ಜೊತೆಗೆ ಬಾಂಬೆದಿಂದ. ಅವರು ಹೋ ನಕ್ಕೊಂಡು ನಕ್ಕೊಂಡು ಹಾರ ಹಾಕೊಂಡು ಏನೋ ಹೊರಗೆ ಕರ್ಕೊಂಬಂದ್ರು. ಸ್ವಲ್ಪ ಹೊತ್ತಿಗೆ ನೋಡ್ತೀವಿ, ಅವರಪ್ಪ ಇಲ್ಲೇ ಇಲ್ಲ. ನನಗೆ ಅಲ್ಲೋ ನಿಮ್ಮ ತಂದೆ ಬಂದಿದ್ರಲ್ಲೋ, ನೀನು ಕೊಡಬೇಕು ಅಂತ ಗುಲಾಬಿ ಹಿಡ್ಕೊಂಡು ಕೂತಿದ್ರು ಕೈಯಲ್ಲಿ ಅಂದೆ. ನಾನು ನೋಡಲಿಲ್ಲ ಅಂದ. ಅವ್ನು ನೋಡಿದ್ರೆ ಸುಳ್ಳು ಹೇಳ್ತಾನೆ ಅಂತ ಅನಿಸ್ತು ನನಗೆ. ಆಮೇಲೆ ಒಂದು ಕಾರ್ ತೊಗೊಂಡು ಅವ್ರ ಹಳ್ಳಿಗೆ ಹೋದ್ವಿ. ಮುಂದೆ 2 ತಾಸು ಆದಮೇಲೆ ಅವ್ರ ತಂದೆ ಬಂದರು, ಬಸ್ಸಿಗೆ ಬಂದಿದ್ದಾರೆ ಪಾಪ. ನಾ ಕೇಳಿದ್ ಎಲ್ಲಿ ಹೋಗಿದ್ರಿ ಕಾಕ ನೀವು, ಮಗ ಬರ್ತಾನೆ ಅಂತ ಹೂ ಹಿಡ್ಕೊಂಡು ಕೂತಿದ್ರಿ, ಬಂದಾಗಿಲ್ಲ ಅಂದೆ. ಇಲ್ಲಪ್ಪ ನೋಡಿದೆ, ಹುಡುಗ ಚೆನ್ನಾಗಾಗಿದ್ದಾನೆ. ಅವನು ನಾನು ನೋಡ್ದ, ಗಮನಿಸ್ಬೇಕು, ಅವನು ನಾನು ನೋಡ್ದ. ಆದ್ರೆ ಹೊಸ ಹುಡುಗರ ಜೊತೆಗಿದ್ದ ನೋಡು, ನಾವೆಲ್ಲ ಹಳೆ ಕಾಲದ ಮಂದಿ, ನಮ್ಮ ಬಟ್ಟೆ ಎಲ್ಲ ಮುಜುಗ್ರ ಆಗ್ತದೆ ಅವನಿಗೆ, ಪಾಪ ಅವನ್ಗೆ ಯಾಕೆ ಮುಜುಗ್ರ ಮಾಡಬೇಕು, ಹಾಗೂ ಮನೆಗೆ ಬರ್ತಾನಲ್ಲ, ಇಲ್ಲೇ ಮಾತಾಡ್ಸಿರಾಯ್ತು ಅಂತ ಬಸ್ ಇಟ್ಕೊಂಡು ಬಂದೆ ಅಂದ್ರು. ನನ್ನ ಕಣ್ಣು ಮುಂದೆ 2 ಚಿತ್ರ, ಒಂದು 2 ಡಾಕ್ಟರೇಟ್ ಮಾಡ್ಕೊಂಡಂತ ಹುಡುಗ, ಇನ್ನೊಬ್ಬರು ಜಾಸ್ತಿ ಕಲೀಲಾರದೆ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ರಿಟೈರ್ ಆದವರು. ಇವರೊಳಗೆ ಸಂಸ್ಕೃತಿ ವಂತರು ಯಾರು, ಶಿಕ್ಷಣ ಪಡ್ಕೊಂಡವ್ರು ಯಾರು ಅಂತ ಗೊತ್ತಾಗ್ತಾ ಇಲ್ಲ. 2 PhD ಮಾಡಿದಂತಹ ಮನುಷ್ಯನಿಗೆ ಹೋಗಿ ತಂದೆಗೆ ನಮಸ್ಕಾರ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಆದ್ರೆ ಮಗನ ಮುಖದ ಮೇಲೆ ಎಲ್ಲಿ ಬೇಜಾರಿ ಗೆರೆ ಕಂಡಿತು ಅಂತ ಹೇಳಿ ಅವನಿಗೆ ಯಾಕೆ ಮಾಡ್ಬೇಕು ಅಂತ ಬಸ್ ಹಿಡ್ಕೊಂಡು ಮನೆಗೆ ಬಂದ್ರಲ್ಲ. ಅಪ್ಪ ನನ್ನ ಪ್ರಕಾರ ಅಪ್ಪನಿಗೆ ಸಂಸ್ಕೃತಿ ಸಿಕ್ಕಿದೆ, ಮಗನಿಗೆ ಸರ್ಟಿಫಿಕೇಟ್ ಸಿಕ್ಕಿದೆ.

0: रेडियो सारंग 107.8 FM।
1: ನಾ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಬಹಳ ನೋವಿನಿಂದ ಹೇಳುವಂತಹದ್ದು ಇದು. ಬಹಳ ಕಡೆ ಕಂಡದ್ದು ನಾನು. ಎಷ್ಟರ ಮಟ್ಟಿಗೆ ಅಪ್ಪ ಅಮ್ಮ ಒದ್ದಾಡ್ತಾರೆ, ಕಣ್ಣಲ್ಲಿ ನೀರು ಹಾಕೋತಾರೆ ಅಂದ್ರೆ ಒಂದು ಮಾತಿದೆ, ಪೂರ್ವಜನ್ಮ ಕೃತಂ ಪಾಪಂ ಪುತ್ರ ರೂಪೇಣ ಪೀಡತೆ ಅಂತ. ಹೋದ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ಈ ಜನ್ಮದಲ್ಲಿ ಮಗ ಯಾಕೆ ಕಾಡ್ತಿದ್ದಾನೆ ಅಂತ. ಎಷ್ಟು ತನಕ ಕಷ್ಟಪಡಿಸ್ತೀವಿ ನಾವು ಅಂತಂದಾಗ ಯಾವುದು ಸಂಸ್ಕೃತಿ ಅನ್ಬೇಕು ಸ್ವಾಮಿ? ನಾವು ಯಾವ ಸಂಸ್ಕೃತಿ ನಮ್ಮದು ಅಂತಂದ್ರೆ, ನನಗೆ ಜನ್ಮ ಕೊಟ್ಟಂಥವ್ರು, ನನಗೋಸ್ಕರ ಜೀವನ ಸಮಯಿಸಿದಂಥವ್ರು ನಮಗೆ ಗೊತ್ತಿಲ್ಲ. ದಯವಿಟ್ಟು ನೆನೆಸ್ಕೊಳ್ಳಿ, ನಾವು ಹುಡುಗರಾಗಿದ್ದಾಗ ಒಂದು ಹುಳು ಇದ್ದಂಗಿದ್ವಿ. ಮಾಸ್ತಿ ಹೇಳಿದ ಮಾತಿದು, ಅಳೋದು ಬಿಟ್ರೆ ಇನ್ನೇನು ಬರಲ್ಲ. ಅಂತ ಒಂದು ಹುಳು ಇದ್ದಂತ ಜೀವನ ಒಂದು ಮನುಷ್ಯ ಮಾಡಿರ್ತಾರಲ್ಲ ಅಪ್ಪ ಅಮ್ಮ, ನಾವು ಋಣ ತೀರಿಸೋದು ಹೇಗೆ? ಅದಕ್ಕೆ ಋಣ ತೀರಿಸಬೇಕಾದ್ರೆ ನೀವೇನು ಕೋಟಿ ಕೋಟಿ ರೂಪಾಯಿ ಕೊಡಬೇಕಾಗಿಲ್ಲ. ಒಂದು ಗೌರವ ತೋರಿಸಿ, ಒಂದು ಪ್ರೀತಿ ತೋರಿಸಿ, ನಿಮ್ಮಿಂದ ಏನೂ ಅಪೇಕ್ಷೆ ಮಾಡದಂತ ಜೀವಗಳು. ಅದಕ್ಕೆ ಅದು ಮಾಡೋದಾದ್ರೆ ಸಂಸ್ಕೃತಿ, ಇಲ್ಲದೆ ಹೋದ್ರೆ ಸರ್ಟಿಫಿಕೇಟ್ ಮಾತ್ರ. ಅದರಿಂದ ಬಹಳಷ್ಟು ಓದ್ಕೊಂಡ್ರೆ ಸಂಸ್ಕೃತಿ ಬಂತು ಅಂತ ಇಲ್ಲ. ಸಂಸ್ಕೃತಿ ಅಂದ್ರೆ ಯಾವುದಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು. ಇನ್ ಕೆಲವರು ಭಾಷಣ ಮಾಡ್ತಾರೆ, ಅದ್ಭುತವಾಗಿ ಭಾಷಣ ಮಾಡ್ತಾರೆ. ಭಾಷಣ ಹಾಕಿದ್ರೆ ಕಣ್ಣಲ್ಲಿ ಗಳಗಳ ನೀರು ಬರಬೇಕು, ಅಷ್ಟು ಚಂದ ಮಾತಾಡ್ತಾರೆ. ಅದು ಸಂಸ್ಕೃತಿನಾ? ಅದು ಅಲ್ಲ ಅನಿಸ್ತು ನನಗೆ. ನಾನು ಪ್ರಿನ್ಸಿಪಲ್ ಆಗಿದ್ದಾಗ ಭಾಳ ಸಲ ಲಖನೌ ಹೋಗ್ಬೇಕಾಗ್ತಿತ್ತು. ಅಲ್ಲೊಂದು ಬೋರ್ಡ್ ಆಫ್ ಕಮಿಟಿಗಳು ಚೇರ್ಮನ್ ಆಗಿದ್ದೆ ನಾನು. ಅಲ್ಲಿಂದ ನಾನು ವಾಪಸ್ ಬೆಂಗಳೂರಿಗೆ ಬರ್ಬೇಕಾದ್ರೆ ಒಂದೇ ಹಾದಿ ಅಂದ್ರೆ ಲಖನೌದಿಂದ ಇದಕ್ಕೆ ಹೋಗ್ಬೇಕು, ವಾರಣಾಸಿಗೆ ಹೋಗ್ಬೇಕು. ವಾರಣಾಸಿಯಿಂದ ದಿಲ್ಲಿ, ದಿಲ್ಲಿಯಿಂದ ಬೆಂಗಳೂರು ಫ್ಲೈಟ್ ಇತ್ತು. ವಾರಣಾಸಿಯವರು ಕಾರಲ್ಲಿ ಹೋಗ್ಬೇಕು. ಲಖನೌದಲ್ಲಿ ಒಬ್ಬರು ಬನಾರಸ್ ಹಿಂದೂ ಯೂನಿವರ್ಸಿಟಿ ಪ್ರೊಫೆಸರ್ ಬಂದಿದ್ರು. ರಾಮಾಯಣದ ಬಗ್ಗೆ ಮಾತಾಡಿದ್ರಪ್ಪ, ಏನ್ ಚಂದ ಮಾತಾಡೋದ್ರಿ ಅದು. ಛೇ ಛೇ ಛೇ ಛೇ, ಕೂತವ್ರು ಎಲ್ಲರ ಕಣ್ಣಲ್ಲಿ ನೀರು ಬರ್ಸ್ಬಿಟ್ರು. ರಾಮಾಯಣದ ಜೀವನ ಮೌಲ್ಯಗಳು ಅಂತ ಭಾಷಣ ಮಾಡಿದ್ರು ನಿರರ್ಗಳವಾಗಿ ಒಂದು ತಾಸು. ನಾನು ಬಹಳ ಇಂಪ್ರೆಸ್ ಆಗ್ಬಿಟ್ಟೆ. ಮತ್ತೆ ಎಲ್ಲಿ ಹೋಗ್ತೀರಿ? ನಾನು ಬನಾರಸ್ಗೆ ಹೋಗ್ತೀನಿ ಅಂದ್ರು. ಬನ್ನಿ, ನಾನು ಕಾರಲ್ಲಿ ಹೋಗೋಣ, ಹೇಗಿದ್ದು ಬನಾರಸ್ಗೆ ಹೋಗ್ಬೇಕಲ್ಲ ನಾನು, ಅಲ್ಲಿಂದ ವಿಮಾನ ಹಿಡ್ಕೊಂಡು ಹೋಗ್ಬೇಕು ಅಂತ. ಆಯ್ತು ಬನ್ನಿ ಅಂದ್ರು. ನನಗೆ ಖುಷಿ ಆಯ್ತು, ಜೊತೆಗೆ 3-4 ತಾಸು ಹೋಗ್ತೀವಲ್ಲ ಕಾರಲ್ಲಿ ಅಂತ. ಏನು ರಾಮಾಯಣ ಕೋಟ್ ಮಾಡೋರು, ಮಹಾಭಾರತ ಕೋಟ್ ಮಾಡೋದು ನೋಡಿದಾಗ ಅಯ್ಯೋ ಅದ್ಭುತಪ್ಪ ಮನುಷ್ಯ ಆಯ್ತ ಅನ್ಕೊಂಡೆ ನಾನು. ಅದು ನಾವು ಬನಾರಸ್ಗೆ ಹೋದಾಗ ಏರ್ಪೋರ್ಟ್ಗೆ ಹೋದ್ವಿ, ಅದು ಕಠ್ಮಂಡುದಿಂದ ಬರಬೇಕು ವಿಮಾನ, ಕ್ಯಾನ್ಸಲ್ ಆಗ್ಬಿಡ್ತು, ಬರಲ್ಲ ಅಂತ. ನಮ್ಮ ಹಣೆ ಬರೀದಿಯಲ್ಲ, ಯಾವುದೊಂದು ಹೋಟೆಲ್ ಟಿಕೆಟ್ ಕೊಡ್ತಾರೆ ಲೀರಿ ಅಂತಾರೆ. ಅವನೇನಂದ ಪಪ್ಸರು, ಹೇಗೋ ಟಿಕೆಟ್ ಕ್ಯಾನ್ಸಲ್ ಆಗಿದೆ, ಮಾಡಿ ಬೆಳಗ್ಗೆ ಹೋಗೋದು ನೀವು, ನಮ್ಮ ಮನೆಗೆ ಬಂದ್ಬಿಡಿ, ಟೀ ಕುಡ್ಕೊಂಡು ಹೋಗ್ಬೋದು ಅಂದ. ನನಗೂ ಅವ್ ಬಹಳ ಇಂಪ್ರೆಸ್ ಆಗಿದ್ನಲ್ಲ ಅವ್ರ ಬಗ್ಗೆ. ಮನೆಗೆ ಹೋದೆ, ಬನಾರಸ್ ಹಿಂದೂ ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲಿ ಪ್ರೊಫೆಸರ್ ಮನೆ, ದೊಡ್ಡ ಮನೆ, ಒಳಗಡೆ ಒಂದು ಸಿಟ್ಔಟು, ಅದರೊಳಗಡೆ ಒಂದು ದೊಡ್ಡ ಹಾಲು, ಹಾಲಲ್ಲಿ ಸೋಫಾ ಹಾಕಿದ್ದಾರೆ, ಒಂದು ಕಡೆ ದಿವಾನ್ ಅಂತ ಇರುತ್ತಲ್ಲ ಕಾಟ್ ಥರ ಇರ್ತದೆ, ಅದ್ರ ಮೇಲೆ ಒಬ್ರು ಅಜ್ಜಿ ಮಲ್ಕೊಂಡಿದ್ರು. ಇವರಿಗೆ ಸುಮಾರು 65 ಇರಬೇಕು ಅವಾಗ ವಯಸ್ಸು. ಅವ್ರ ತಾಯಿ ಆಕೆ ಮಲ್ಕೊಂಡಾಕೆ ಸುಮಾರು 85-88 ವರ್ಷ ಇರಬೇಕು ಆಕೆಗೆ. ಮುದ್ದೆ ಆಗಿ ಮಲ್ಕೊಂಡಿದ್ದಾರೆ ಪಾಪ. ಈತ ಒಳಗೆ ಹೋದ ತಕ್ಷಣ ಅದು ಏನು ಕೋಪ ಬಂದ್ಬಿಡುತ್ತೋ ಅವನಿಗೆ. ಹೆಂಡತಿ ಬೈದ್ರು, ಸರಿಯಾಗಿ ಬೈದ್ರು, ಈ ಮುದುಕಿನ ಮಲಗಿಸ್ಬೇಡ ಅಂತ ಹೇಳಿದ್ದೆಲ್ಲ, ಇಲ್ಲಿ ಒಳಗೆ ಕಳ್ಸಕೇನು ಕೊಲೆಯೊಳಗೆ, ಮನೆಗೆ ಯಾರು ಬಂದ ದರಿದ್ರೆ ಮಲ್ಕೊಂಡಿರ್ತದೆ ಹಾಸಿಗೆ ಮೇಲೆ ಹಂಗೇನೆ ಅಂದು ದಡ ದಡ ದಡ ಬಯೋಕ್ಷರ್ ಮಾಡಿದ ಹಿಂದಿಯಲ್ಲಿ. ಪಾಪ ಅಜ್ಜಿ ಹೆಂಗಿರ್ಬೇಕ್ರಿ 87 ಐಶ್ವರ್ಯ ರಾಯ್ ಇದ್ದಂಗಿರಕ್ಕಾಗತ್ತ? ಹೆಂಗಿರ್ಬೇಕು ಹಂಗಿದ್ರಪ್ಪ ಪಾಪ ಅವ್ರು. ಇವ್ರು ಹಾಕಿ ನೋ ಇಲ್ಲಿ ದರಿದ್ರ ಇದಕ್ಕೆ ಕುಡಿಸಿಕೇನು, ಒಳಗೆ ಕರ್ಕೊಂಡು ಹೋಗೋ ಅಂತ ಜೋರಾಗಿ ಬೈದ್ರು. ಒಂದು ಕ್ಷಣದಲ್ಲಿ ನನ್ನ ಮನಸ್ಸಲ್ಲಿ ತಾಕಲಾಟ ಬಂತು, ನಿಜವಾದ ವ್ಯಕ್ತಿ ಯಾರು ಅಲ್ಲಿ ಭಾಷಣ ಮಾಡಿದವನು, ಇಲ್ಲಿ ಮನೆಯಲ್ಲಿ ಮಾತಾಡಿದವನು? ಈ 4 ತಾಸು ಕೇಳಿದ ರಾಮಾಯಣ ಒಂದು ಕ್ಷಣದಲ್ಲಿ ಕರಿಗೆ ಹೋತು ನನ್ನ ಮನಸ್ಸಲ್ಲಿ. ಅಂದ್ರೆ ಸಂಸ್ಕೃತಿ ಬರೀ ಬಾಯಿ ಮಾತಿನ ಚತುರತೆಯಿಂದ ಬರೋಲ್ಲ, ನಡವಳಿಕೆಯಿಂದಾನೇ ಬರಬೇಕಾದ್ರೆ.

ಸಂಸ್ಕೃತಿ ಅನ್ನೋದು ಮಾತ್ರೆಯಿಂದ ಬರೋಲ್ಲ, ಇನ್ನ ಕೆಲವು ಬರೀ ಸಂಗೀತದಿಂದ ಬರ್ತದೆ ಅಂತ. ಬರೀ ಸಂಗೀತದಿಂದ ಬರಲ್ಲ, ಬರೀ ಸಾಹಿತ್ಯದಿಂದ ಬರಲ್ಲ, ಬರೀ ಶಿಲ್ಪಕಲೆಯಿಂದ ಬರಲ್ಲ, ಬರೀ ಚಿತ್ರಕಲೆಯಿಂದ ಬರಲ್ಲ, ಒಳ್ಳೆ ಆಟದಿಂದನೂ ಬರಲ್ಲ. ನಾವು ನೋಡಿದ್ದೀವಿ ಎಷ್ಟೋ ಜನ ಆಟಗಾರರ ಜೀವನ ಕೆಟ್ಟೋಗಿದೆ, ಎಲ್ಲೆಲ್ಲೂ ಸಿಕ್ಕಾಕೊಂಡಿದೆ. ಸಂಗೀತಗಾರರ ಜೀವನ ಪ್ರಾಬ್ಲಮ್ ಅಲ್ಲಿದೆ ಅಂದಾಗ ಇವೆಲ್ಲ ಕಲೆಗಳು ನಿಜ, ಆದರೆ ಒಂದೊಂದರಿಂದಾನೇ ಸಂಸ್ಕೃತಿ ಆಗಲಾರದು ಅಂತ ಹೇಳ್ಬೇಕು ನಾನು. ಹಾಗಾದ್ರೆ ಸಂಸ್ಕೃತಿ ಅಂದ್ರೆ ಏನಪ್ಪ? ಬರೀ ಅಲ್ಲ ಅಂತ ಹೇಳ್ಕೊಂಡು ಹೊರಟಿದ್ದೆ ನಾನು, ಯಾವುದು ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಸಮ್ಯಕ್ ಕೃತಿ ಅಂತ ಇದಕ್ಕೆ, ಯಾವ ಕೃತಿಯಿಂದ ನನ್ನ ಜೀವನಕ್ಕೆ ಬಹಳ ಒಳ್ಳೇದಾಗತ್ತೋ ಅದು ಸಂಸ್ಕೃತಿ ಅಂತ. ಯಾವುದು ಒಳ್ಳೇದು ಅಂದ್ರೆ ಏನು? ನಾನು ಯಾವುದೋ ಜೀವನದ ಆದರ್ಶಗಳನ್ನು ಇಟ್ಕೊಂಡಿದ್ದೇನೆ, ಯಾವ ನಡವಳಿಕೆಯಿಂದ, ಐ ಆಮ್ ಎಂಫಸೈಸಿಂಗ್ ದಟ್, ಮಾತುಗಳಿಂದ ಅಲ್ಲ, ಯಾವ ನಡವಳಿಕೆಯಿಂದ ನನ್ನ ಜೀವನ ಆದರ್ಶದ ಹತ್ರ ಹೋಗೋಕೆ ಸಾಧ್ಯ ಇದೆಯೋ ಆ ನಡವಳಿಕೆಯನ್ನ ಸಂಸ್ಕೃತಿ ಅಂತ ಕರಿತೀವಿ. ನಡವಳಿಕೆ ಅದು ಮುಂದೆ ತೋರಿಸ್ತೇನೆ, ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೇನೆ ಅದನ್ನು. ಹಂಗಾದ್ರೆ ಈ ಸಂಸ್ಕೃತಿ ಎಲ್ಲಿತ್ತು ಮೊದಲು? ಇದು ಪ್ರಕೃತಿಯಲ್ಲಿತ್ತು ಅಂತ ಹೇಳ್ತಾರೆ. ಬಹಳ ಚಂದ, ನೀವು ತೈತ್ರಿ ಉಪನಿಷತ್ ನೋಡ್ಕೊಂಡು ಬರಬೇಕು, ಎಷ್ಟು ಸ್ಟೆಪ್ ಬೈ ಸ್ಟೆಪ್ ಬೆಳೆಸ್ಕೊಂಡು ಹೋಗ್ತಾರೆ ಅದನ್ನ. ಮನುಷ್ಯ ಬಂದದ್ದು ಪ್ರಕೃತಿಯಿಂದ, ಪ್ರಕೃತಿಯಿಂದ ಮೇಲೆದ್ದಾಗ ಸಂಸ್ಕೃತಿ ಬರ್ತದೆ ಅಂತ. ಒಂದು ಕಲ್ಲು ಬಂಡೆ ಬಿದ್ದಿದೆ ಅಲ್ಲಿ, ಎಷ್ಟೋ ಶತಮಾನಗಳಿಂದ ಬಿದ್ದಿದೆ, ಗುಡ್ಡ ನೋಡಿದ್ದೀವಿ, ಊರು ತುಂಬಾ ಗುಡ್ಡ, ಇಲ್ಲಿ ಹೊರಗಡೆ ಶತಮಾನಗಳಿಂದ ಹಂಗೆ ಬಿದ್ದಿದೆ ಅದು. ಒಂದ್ಸಲ ಯಾರೋ ಬರ್ತಾನೆ, ಶಿಲ್ಪಿ ಬರ್ತಾನೆ, ಮಹಾಜ್ಞಾನ ಇದೆ ಶಿಲ್ಪಶಾಸ್ತ್ರ ಬಗ್ಗೆ ಅವನಿಗೆ, ನೋಡ್ತಾನೆ ಒಂದು ದೊಡ್ಡ ಕಲ್ಲು ಬಿದ್ದಿದೆ, ಏನ್ ದೊಡ್ಡದು, ಮೊನೊಲಿಥಿಕ್ ಸ್ಟೋನ್ ಇದು, ದೊಡ್ಡದಿದೆ, ಒಂದು ವಿಗ್ರಹ ಮಾಡಬಹುದು ಅಂತಾನೆ. ಅವನಿಗೆ ಶಿಲ್ಪಕಲೆ ಬರುತ್ತೆ, ಪರಿಶ್ರಮ ಹಾಕೋಕ್ಕೂ ರೆಡಿ ಇದ್ದಾನು. 2 ವರ್ಷ ಕೂತ್ಕೊಂಡು ಪ್ರಯತ್ನ ಮಾಡ್ತಾನೆ, ಅದ್ಭುತವಾದಂತ ಒಂದು ಶಿಲ್ಪ ಆಗಿ ನಿಂತ್ಕೊಳ್ಳುತ್ತೆ. ಅದನ್ನು ನಾವು ಸಂಸ್ಕೃತಿ ಅಂತ ಕರಿತೀವಿ ಅಲ್ವಾ? ಶಿಲ್ಪವನ್ನು ಸಂಸ್ಕೃತಿ ಅಂತ ಕರಿತೀವಿ. ಕಲ್ಲು ಪ್ರಕೃತಿ, ಶಿಲ್ಪ ಸಂಸ್ಕೃತಿ, ಚಂದ ನೋಡಿ ಅದು. ಕಾಡು ಪ್ರಕೃತಿ, ತೋಟ ಸಂಸ್ಕೃತಿ, ಕಾಡು ಪ್ರಕೃತಿ. ಕಾಡು ಹೆಂಗೆಂಗೆ ಬೆಳ್ಕೊಂಡಿದೆ, ಒಂದು ತಮಾಷೆ ಮಾಡಿ ಹೇಳ್ತಾರೆ ಅದು, ಇಂಗ್ಲಿಷ್ ಕತೆ ಬಹಳ ಚೆನ್ನಾಗಿದೆ. ಒಬ್ಬ ಮನುಷ್ಯ ಪಾದ್ರಿ ಹೋಗ್ತಾ ಇದ್ದಂತೆ ರಸ್ತೆಯಲ್ಲಿ, ಸುಸ್ತಾಗಿತ್ತು ಪ್ರಯಾಸದಲ್ಲಿ, ಒಂದು ಯಾವುದೋ ತೋಟ ಕಾಣಿಸ್ತು, ಒಳಗಡೆ ಹೋದ. ಅವನು ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಪಾದ್ರಿಗಳು ಬಂದಿದ್ದೀರಿ ಅಂದ. ಕುಡಿಯೋಕೆ ನೀರು ಕೊಟ್ಟ, ನೋಡಿದ್ರು, ಏ ತೋಟ ತುಂಬ ಚೆನ್ನಾಗಿದೆಯಪ್ಪ, ಭಗವಂತನ ಕೃಪೆ, ತೋಟ ತುಂಬ ಚೆನ್ನಾಗಿದೆ ಅಂದರು. ಅವನು ಪಾಪ ತೋಟಗಾರ, ಹೌದು ಸ್ವಾಮಿ ಭಗವಂತನ ಕೃಪೆ ಚೆನ್ನಾಗಿದೆ. 3-4 ಸಲ ಹೇಳಿದ್ರು ಪಾದ್ರಿಗಳು, ಭಗವಂತನ ಕೃಪೆ ತೋಟ ಚೆನ್ನಾಗಿ ಸಿಕ್ಕಿದೆ, ಭಗವಂತನ ಕೃಪೆ ತೋಟ ಚೆನ್ನಾಗಿ ಸಿಕ್ಕಿದೆ. ಅವನು ರೇಗ್ ಹೋಗ್ಬಿಡ್ತ ಅವನಿಗೆ, ಏನ್ ತಿರ್ಗಾ ಮರ್ಗ ಭಗವಂತ ಭಗವಂತ ಅಂತೀರಿ ಸ್ವಾಮಿ ನೀವು, ಭಗವಂತ ನಡೆಸ್ದಾಗ ನೋಡ್ಬೇಕಾಯ್ತು ಹೆಂಗ ಇಟ್ಕೊಂಡಿದ್ದ ಅದನ್ನ, ಗೊತ್ತಾಯ್ತಲ್ಲ, ಭಗವಂತ ನಡೆಸುವಾಗ ಹೆಂಗಿದ್ದ ನೋಡ್ಕೊಂಡಿಲ್ಲ, ನಾ ಕಷ್ಟಪಟ್ಟು ತೋಟ ಮಾಡಿದ್ದೀನಿ ಅದನ್ನ ಅಂತ. ಅಂದ್ರೆ ಕಾಡು ಇರೋದು ಪ್ರಕೃತಿ ಅದು, ಆದ್ರೆ ಅದನ್ನು ಪರಿಶ್ರಮ ಪಟ್ಟು ಒಂದು ಜ್ಞಾನದಿಂದ ಅದನ್ನು ಶಿಸ್ತಲ್ಲಿ ತಂದಾಗ ಅದೊಂದು ಸಂಸ್ಕೃತಿ ಆಗ್ತದೆ. ಅಕ್ಕಿ ಪ್ರಕೃತಿ, ಅನ್ನ ಸಂಸ್ಕೃತಿ, ಹತ್ತಿ ಪ್ರಕೃತಿ, ಬಟ್ಟೆ ಸಂಸ್ಕೃತಿ. ಎಲ್ಲರಿಗೂ ಗಂಟ್ಲಿದೆ, ಅದು ಪ್ರಕೃತಿ, ಅದರ ಸಂಗೀತ ಸಂಸ್ಕೃತಿ. ಎಲ್ಲರಿಗೂ ಕಾಲಿದೆ, ಅದು ಪ್ರಕೃತಿ, ನೃತ್ಯ ಸಂಸ್ಕೃತಿ. ನೋಡಿ ಎಷ್ಟು ಚೆನ್ನಾಗಿದೆ, ಪ್ರಕೃತಿ ತನ್ನಷ್ಟಕ್ಕೆ ತಾನೇ ಸಂಸ್ಕೃತಿ ಆಗೋದಿಲ್ಲ, ಯಾವುದೋ ಒಂದು ಜ್ಞಾನದಿಂದ, ವಿವೇಕದಿಂದ, ಪರಿಶ್ರಮದಿಂದ ಪ್ರಕೃತಿಯ ಮೇಲೆ ಕೆಲಸ ಮಾಡಿದಾಗ ಅದು ಸಂಸ್ಕೃತಿ ಆಗ್ತದೆ ಅಂತ.

ನಿಮ್ಮ ಮನೆಯಲ್ಲಿ ಹಿರಿಯರು ಅಜ್ಜಿ ಇದ್ರೆ ನಿಮ್ಗೆ ಅನುಭವ ಇರುತ್ತೆ, ಮನೆಯಲ್ಲಿ ಅಜ್ಜಿ ಇದ್ರೆ, ಮಕ್ಕಳು ಪುಣ್ಯವಂತರು ಅಜ್ಜ ಅಜ್ಜಿ ಇದ್ರೆ ಮನೆಯಲ್ಲಿ, ಆಗ ತಾನೇ ಹುಟ್ಟಿದಂತಹ ಮಗು ಇದೆಯಲ್ಲ ಅದು ಪ್ರಕೃತಿ, ಅವಳದ್ ಬಿಟ್ಟು ಏನೂ ಬರಲ್ಲ ಅದು ಪಾಪ. ಆದ್ರೆ ಮುಂದೆ ಅಮ್ಮ ಅಪ್ಪನ ಕಡೆಯಿಂದ ಪಡ್ಕೊಳ್ಳುತ್ತದೆ, ಪರಿವಾರದವರಿಂದ ಪಡ್ಕೊಳ್ಳುತ್ತದೆ, ನಂತರ ಶಾಲೆ ಕಾಲೇಜು ಯೂನಿವರ್ಸಿಟಿ ಸಮಾಜ ಎಲ್ಲಾ ಕಡೆಯಿಂದ ಪಡ್ಕೊಂಡು 30 ವರ್ಷ ಆಗೋತಿ ಸುಸಂಸ್ಕೃತ ವ್ಯಕ್ತಿ ಅಂತ ಆಗ್ತದೆ. ಪ್ರಕೃತಿಯಾಗಿದ್ದಂಥ ಮಗು ಸುಸಂಸ್ಕೃತ ವ್ಯಕ್ತಿ ಆಗಬೇಕಾದ್ರೆ ಯಾವ್ಯಾವ ಸಂಸ್ಕಾರಗಳಾಗಬೇಕೋ ಆ ಸಂಸ್ಕಾರಗಳಿಂದ ಸಂಸ್ಕೃತಿ ಆಗುವಂಥದ್ದು. ಆ ಸಂಸ್ಕಾರ ಅಂದರೆ ಶಿಕ್ಷಣ, ಮುಖ್ಯವಾಗಿ ಶಿಕ್ಷಣ ಅಂದರೆ ಸರ್ಟಿಫಿಕೇಟ್ ಅಲ್ಲ, ಡಿಗ್ರಿ ಅಲ್ಲ. ಯಾವ್ಯಾವ ಸಂಸ್ಕಾರಗಳಿಂದ ಒಂದು ಹುಳು ಆಗಿದ್ದಂಥದ್ದು ಪ್ರಕೃತಿಯಾಗಿದ್ದಂಥ ಮಗು ಸುಸಂಸ್ಕೃತವಾಗಿ ಬೆಳೀತದೋ ಆ ಸಂಸ್ಕಾರಗಳಿಗೆ ನಾವು ಶಿಕ್ಷಣ ಅಂತ ಕರೆಯೋದು. ಶಿಕ್ಷೆ ಆಗಬಾರದು ಶಿಕ್ಷಣ, ಶಿಕ್ಷಣ ಅದು. ಅದರಿಂದ ಆದಾಗ ಮಾತ್ರ ಆಗೋದು. ಈಗ ಒಂದು ಪ್ರಶ್ನೆ ಬರ್ತದೆ, ಏನೇನು ಸೇರಿ ಸಂಸ್ಕೃತಿ ಆಗ್ತದೆ ಅಂತ. ನೀವು ಕಾಡಲ್ಲಿ ಹೋದ ಅನುಭವ ಇದ್ರೆ ನಿಮ್ಗೆ ಗೊತ್ತಿರುತ್ತೆ, ದಟ್ಟವಾದ ಕಾಡು, ಕೆಲವು ಶಿವಮೊಗ್ಗ ಕಡೆಯವರು ಇದ್ದೀರಿ ಗೊತ್ತಿರುತ್ತೆ, ಅಲ್ಲಿ ಕಾಡು ಒಳಗೆ ಹೋಗ್ಬೇಕು, ಒಳಗಡೆ ಹೋದ್ರೆ ಒಂಥರದ ವಾಸನೆ ಬರುತ್ತೆ, ನೋಡಿದ್ದೀರಾ? ಕಾಡಲ್ಲಿ ಹೋದವ್ರು ಗೊತ್ತಿರುತ್ತೆ, ಒಳಗಡೆ ಹೋದ್ರೆ ಒಂಥರ ವಾಸನೆ ಬರುತ್ತೆ, ಎಷ್ಟು ಸ್ವಚ್ಛ ವಾಸನೆ, ಹಗುರ ಆಗತ್ತೆ ಅದೇ ಅಲ್ಲ, ಅದು ಯಾವುದೋ ಒಂಥರದ ವಾಸನೆ, ಏನೇನೋ ಸೇರ್ಕೊಂಡಿದೆ ವಾಸನೆ. ಬಂದದ್ದು ಎದರಿಂದ? ನೆನೆದ ಮಣ್ಣಿಂದ ಬಂದಿರಬೇಕು, ಕೊಳೆತ ಎಲೆಯಿಂದ ಬಂದಿರಬೇಕು, ನೆನೆದ ಕಾಂಡದಿಂದ ಬಂದಿರಬೇಕು, ಬೀಸುವ ಗಾಳಿಯಿಂದ ಬಂದಿರಬೇಕು, ಎಲ್ಲವೂ ಸೇರಿ ಒಂದು ವಿಚಿತ್ರ ವಾಸನೆ ಬಂದಿದೆ. ಅದು ಸ್ವಲ್ಪ ಕಷ್ಟ ಅಂದ್ರೆ ಬಿಟ್ಟು ಬಿಡೋಣ. ಮನೆಯಲ್ಲಿ ಸಾಂಬಾರ್ ಆಗ್ತಿರುವಾಗ ವಾಸನೆ ಎದುರುದು ನೀರಿಂದೋ ಬೆಳೆದೋ ಹಾಕಿದಂಥ ಮಸಾಲ ಪುಡಿದೋ ಖಾರ ಪುಡಿದೋ ಉಪ್ಪಿಂದೋ ಕರಿಬೇವು ಸೊಪ್ಪಿಂದೋ ಹಾಕಿದ ಹೋಳಿಂದನೋ ತುಪ್ಪ ಹಾಕಿದ್ರೆ ಅದಕ್ಕೆ ಯಾವ್ದು ವಾಸನೆ? ಎದರಿಂದ ಬಂದದ್ದು? ಯಾವ ಒಂದರಿಂದ ಬಂದದ್ದಲ್ಲ, ಅದು ಎಲ್ಲವೂ ಸೇರಿ ಎಷ್ಟು ಚೆನ್ನಾಗಿದೆ ನೋಡಿ, ಯಾವ್ದಾದ್ ಹಾಕಿದಿರೋ ಅದ್ರದ್ದೊಂದು ಚೂರು ವಾಸನೆ ಬಂದಿರುತ್ತೆ, ಕಡು ವಾಸನೆ ಯಾವುದೂ ಇರಲ್ಲ, ಎಲ್ಲವೂ ಸೇರಿಕೊಂಡು ಒಂಥರದ ವಾಸನೆ ಬಂದಿದೆ. ಈ ಸಂಸ್ಕೃತಿ ಅಂದ್ರೆ ಹಾಗೆ ಅಂತ ನಮ್ಮ ಗುಂಡಪ್ಪನವರು ಬಹಳ ಚಂದ ಹೇಳೋರು, ಸಾಂಬಾರ್ ಇದ್ದಂಗೆ ಅಂತ. ಅದರೊಳಗೆ ಸಾಹಿತ್ಯ ಸೇರ್ಕೋಬೇಕು, ಕಲೆ ಸೇರ್ಕೋಬೇಕು, ವಿಚಾರ ಸೇರ್ಕೋಬೇಕು, ಸಂಸ್ಕೃತಿ ನಮ್ಮ ಪರಂಪರೆ ಸೇರ್ಕೋಬೇಕು, ಪುರಾಣಗಳು ಸೇರ್ಕೋಬೇಕು, ಶ್ರುತಿ ಸ್ಮೃತಿ ಪುರಾಣಗಳು ಎಲ್ಲವೂ ಸೇರ್ಕೊಂಡು ಗೊತ್ತಿಲ್ಲದ ಹಾಗೆ ಒಂದು ವಿಶೇಷ ವಸ್ತು ಸೃಷ್ಟಿಯಾಗುತ್ತೆ, ಅದು ಸಂಸ್ಕೃತಿ.

0: You're listening to Radio Sarang, 107.8 FM.
1: ಇಂಥ ಸಂಸ್ಕೃತಿ ನಮಗೆ ಸಿಗೋದು ಎಲ್ಲಿಂದ ಅಂತ ಬಹಳ ಮುಖ್ಯವಾದ ವಿಷಯ ಇದು. ಎಲ್ಲಿ ಸಿಗ್ತದೆ? ಮಾರ್ಕೆಟಲ್ಲಿ ಸಿಗೋದಲ್ಲ ಅದು. ಎಲ್ಲಿ ಸಿಗ್ತದೆ ಅಂತ ಅದಕ್ಕೆ ಕೆಲವೊಂದು ಹೇಳ್ತಾರೆ, ಮೊಟ್ಟ ಮೊದಲನೇದು ದೇವತಾ ಮತ ಧರ್ಮಗಳಿಂದ ಸಿಗುವಂಥದ್ದು. ನಾವು ಯಾಕೆ ದೇವಸ್ಥಾನ ಕಟ್ಸ್ತೀವಿ, ಯಾಕೆ ಗುಡಿಗೆ ಹೋಗಬೇಕು ಅಂತೀವಿ, ಮನೆಯಲ್ಲಿ ಪೂಜೆ ಮಾಡುವಂತ ಯಾಕಂತೀವಿ, ಇದು ಸಂಸ್ಕೃತಿಯ ಒಂದು ಭಾಗ ಅಂತ ನಾವು ಮರಿಬಾರ್ದು, ಖಂಡಿತ ಮರಿಬಾರ್ದು. ಅದಕ್ಕೆ ಡಿ ವಿ ಜಿ ಕಗ್ಗದಲ್ಲಿ ಹೇಳ್ತಾರೆ, ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ ಮನಸ್ಸಿನ ಉದ್ಧಾರ, ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲ್ವೈಭವು ಆವುದಾದಡ ಒಳಿತು ಮಂಕುತಿಮ್ಮ. ಆ ಪದ ಬಿಡಿಸಿ ಹೇಳ್ತೀನಿ, ಎಷ್ಟು ಚೆನ್ನಾಗಿದೆ ನೋಡಿ. ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು, ದೇವಸ್ಥಾನ ಪೂಜೆ ಪ್ರಸಾದ ಮಂಗಳಾರತಿ ಇದೆಲ್ಲ ಮಾಡ್ತೀವಲ್ಲ, ಇದು ಎದಕ್ಕೆ ಅಂತ, ಜೀವನದ ಅಲಂಕಾರ. ಇಲ್ಲೇ ಗಮನಿಸಿ, ಅಲ್ಲಿ ಎರಡು ವಿಗ್ರಹ, ಗಣೇಶಂದೊಂದು ಆಂಜನೇಯಂದೊಂದು. ಅದು ಹಂಗೆ ಇಟ್ಟರೆ ಹೆಂಗಿತ್ತು? ಬರೀ ವಿಗ್ರಹ ತಂಗಿಟ್ಬಿಡುದು ಕಟ್ಟೆ ಮೇಲೆ ಇರ್ತಿತ್ತು ಪಾಪ ವಿಗ್ರಹದ, ಏನು ತಕರಾರಿಲ್ಲ, ಚಂದ ಕಾಣಿಸ್ಲಿ ಅಂತ ಅಲಂಕಾರ ಮಾಡಿದ್ದಾರೆ, ಹೂವಿಂದ ಹಾಕ್ತಾರೆ. ಅದು ಮಾಡೋದಕ್ಕೆ ಯಾರೊಬ್ಬರು ಪರಿಶ್ರಮ ಹಾಕಿದ್ದಾರೆ, ಇಲ್ಲ ಒಂದು ದೀಪ ಇಡಬೇಕು, ನಂದಾ ದೀಪ ಇಡಬೇಕು, ಮುಂದೆ ಒಂದು ಸಾಧ್ಯ. ಮನೇಲಿ ನೋಡ್ಬೇಕು, ಹಬ್ಬ ಆಗಿದ್ದ ಮನೆ ಮುಂದೆ ರಂಗೋಲಿ ಹಾಕಿರ್ತೀವಿ, ಕಲೆ ಅಲ್ವಾ ಅದು, ರಂಗೋಲಿ ಹಾಕೋದು ಕಲೆ ಅಲ್ವಾ, ಒಂದು ಶಿಸ್ತು. ಮನೆಯಲ್ಲಿ ನೋಡಿ ಹೆಣ್ಮಕ್ಳು ಬೇಗ ಹೇಳಿ, ಹಬ್ಬ ಇವತ್ತು ತಲೆ ಮೇಲೆ ಸ್ನಾನ ಮಾಡಬೇಕು, ಹೇಳ್ಬೇಕು ಹೇಳಿ ಆಗಬೇಕು ಅಲ್ಲ, ಒಂದು ಡಿಸಿಪ್ಲಿನ್. ಇದೆಲ್ಲವೂ ಏನ್ ಬರುತ್ತೆ ಅಂದ್ರೆ ಅದಕ್ಕೆ ಹೇಳ್ತಾರೆ, ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ, ಜೀವನಕ್ಕೊಂದು ಅಲಂಕಾರ, ಮನಸ್ಸಿನ ಉದ್ಧಾರ. ಇದು ನೆನ್ಪಿಟ್ಕೋಬೇಕು, ಮನಸ್ಸನ್ನು ಉದ್ಧಾರ ಮಾಡುವಂತ ಶಕ್ತಿ ಅದಕ್ಕಿದೆ. ತಾವು ನೋಡಿರ್ಬೇಕು, ದೇವಸ್ಥಾನಕ್ಕೆ ಹೋಗ್ತೀವಿ ನಾವು, ಅದು ಪೂಜೆ ಕೊಟ್ಟಿರ್ತೀವಿ, ಮಾತಾಡ್ತಾ ಇರ್ತಾರೆ ಎಲ್ಲರು ಕೂತ್ಕೊಂಡು, ಅದು ಬಿಟ್ವೀನ್ ಪೂಜಾರಿ ದೇವರ ನಡುವೆ ವ್ಯವಹಾರ, ಪೂಜಾ ನಡೀತಿರ್ತಾರೆ. ಹೊರಗೆ ನಾವು ಇನ್ಕ್ರಿಮೆಂಟ್ ಏನಾಯ್ತು, ಸಕ್ಕರೆ ರೇಟ್ ಏನು, ಗೌರ್ಮೆಂಟ್ ಏನಂತು, ಇಲೆಕ್ಷನ್ ಯಾವಾಗ, ಇದೆಲ್ಲ ಮಾತಾಡ್ತಿರ್ತೀವಿ. ಮಂಗಳಾರತಿ ಬರುತ್ತೆ ನೋಡಿ, ನನ್ನ ಗೊಣಿದ್ದೀರಾ, ಎಲ್ಲರೂ ಓಡ್ ಹೋಗ್ತಾರ ಅವಾಗ, ಮಂಗಳಾರತಿ ಮಂಗಳಾರತಿ ಮಂಗಳಾರತಿ, ಬನ್ನಿ ಬನ್ನಿ ಬನ್ನಿ. ತಮಾಷೆ ನೋಡಿ ಎಷ್ಟು ಚೆನ್ನಾಗಿದೆ ಇದು, ಬಹಳ ಬ್ಯೂಟಿಫುಲ್ ಇದು, ಎಲ್ರಿಗೂ ಆಗುವಂಥದ್ದೇ. ಓಡ್ ಹೋಗಿ ನಿಂತ್ಕೊಳ್ಳೋದು, ಕಣ್ಣು ಮುಚ್ಚಿ ಮಾಡ್ಕೊಳ್ಳೋದು, ಒಂದು ನಿಮಿಷ ಮಂಗಳಾರತಿ ಮಾಡ್ಬೇಕು. ಈಗಿನ ದೇವಸ್ಥಾನಗಳು ಬೇರೆ ಬೇರೆ ಆಗಿದ್ದಾವೆ. ಮೊದಲಿನ ಗರ್ಭಗುಡಿಗಳಲ್ಲಿ ರಕ್ಷಣೆ ಆಗಿತ್ತು ಅಂದ್ರೆ, ಶಿಲ್ಪಶಾಸ್ತ್ರದ ಪ್ರಕಾರ ದೇವಸ್ಥಾನದ ಗರ್ಭಗುಡಿ ಒಳಗೆ ದೀಪ ಇರಬಾರದು ಅಂತಿತ್ತು. ನಂದಾದೀಪ ಒಂದೇ ಇರೋದು, ಎಲೆಕ್ಟ್ರಿಕ್ ಲ್ಯಾಂಪ್ ಇರೋಂಗಿಲ್ಲ. ಅದು ಮಂಗಳಾರತಿ ಮಾಡಿದಾಗ ಅವ್ರು ಹೇಗೆ ಮಾಡ್ತಾರೆ ನೋಡಿದಿರಲ್ಲ, ಮುಖದಿಂದ ತಂದು ಕೆಳಗೆ ಪಾದ ತನಕ ತಗೊಂಡು ಹಿಂಗೆ ಮೇಲೆ ಮೂರ್ನಾಲ್ಕು ಸಲ ಹಾಕ್ತಾರೆ. ಯಾಕೆ ಹಂಗೆ ಮಾಡ್ತಾರೆ ಅಂದರೆ, ಪ್ರಯತ್ನ ಮಾಡಿದಾಗ ಮಾತ್ರ ಭಗವಂತ ಕಾಣಿಸ್ಬೇಕು. ಅದು ಶೋಕೇಶ್ನಾಗಿಟ್ಟಂಥ ಗೊಂಬೆ ಅಲ್ಲ, ಪ್ರಯತ್ನ ಮಾಡಿದ್ರೆ ಮಾತ್ರ ಭಗವಂತ ಕಾಣಿಸ್ಬೇಕು ಅಂತ ಇರೋದು ಆ ಮಂಗಳಾರತಿ ಮಾಡಿದಾಗ. ತಮಾಷೆ ನೋಡಿದ್ದೀರಾ ನೀವು ಮಂಗಳಾರತಿ ಮಾಡುವಾಗ, ಅಲ್ಲೋ ನಿಂತ್ಕೊಂಡ್ಬಿಟ್ಟು ಕಣ್ಣು ಮುಚ್ಕೊಂಡ್ಬಿಡೋದು ಅವಾಗ, ಎಲ್ಲರೂ ಮಾಡೋದು ಅದೇನೆ, ಕಾಣಿಸೋದೇ ಒಂದು ನಿಮಿಷ ಮಂಗಳಾರತಿ ಮಾಡುವಾಗ. ಅಲ್ಲಿ ತನಕ ಬೇರೆ ಏನೋ ಕೆಲಸ ಮಾಡ್ತಿದ್ದವರು ಮಂಗಳಾರತಿ ಮಾಡಿದ್ರೆ ಕಣ್ಣು ಮುಚ್ಕೊಂಡ್ಬಿಡೋದು ಅಲ್ಲಿ ಹೋಗಿ, ಯಾಕೆ ತಪ್ಪಲ್ಲ ಅದು, ಅದಾಗಬೇಕಾದ್ದೇ. ಅಲ್ಲಿ ನಿಮ್ಗೆ ಕಂಡಂತ ಮೂರ್ತಿ ವಿಗ್ರಹ ಕಾಣಿಸ್ತಲ್ಲ, ಅದು ವಿಗ್ರಹ ಹೊರಗಡೆ ಇರುವಂತಹದ್ದು, ಅದನ್ನ ಎತ್ಕೊಂಡು ಹೃದಯದಲ್ಲಿ ಕೂಡಿಸ್ಕೋಬೇಕು ನಾವು. ಕಣ್ಣು ಮುಚ್ಕೊಳ್ಳೋದಂದ್ರೆ ಏನು, ಅಲ್ಲಿದ್ದಂಥ ಮೂರ್ತಿ ನನ್ನ ಹೃದಯದಲ್ಲಿ ಪ್ರತಿಷ್ಠಾಪನೆ ಆಯಿತು ಅಂತ ನೆನೆಸ್ಕೋಬೇಕು ಅದನ್ನು ಕಣ್ಣು ಮುಚ್ಚಿ. ಇದು ಎಂಥ ದೊಡ್ಡ ಶಕ್ತಿ ನೋಡ್ರಿ, ಇದು ನಿಮಗೆ ಅನುಕೂಲ ಆಗುತ್ತೆ. ನಿಮಗೀಗ ಯಾವುದೋ ದೇವಸ್ಥಾನಕ್ಕೆ ಎಂದೂ ಹೋಗಿದ್ರೆ ನೀವು, ಇವತ್ತು ಆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಎಷ್ಟು ಚೆನ್ನಾಗಿತ್ತು ಅಂದಾಗ, ನೀವು ಪ್ರಯತ್ನ ಮಾಡದೇನೆ ವಿಗ್ರಹ ಕಣ್ಣು ಮುಂದೆ ಬಂದಿಲ್ವಾ ನಿಮ್ಮುಂದೀಗ, ಅಂದ್ರೆ ಆ ಚಿತ್ರ ಅಲ್ಲಿ ಉಳ್ಕೊಂಡಿಲ್ಲ, ಹೃದಯದಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಪರ್ಮನೆಂಟ್ ಆಗಿ. ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲ್ವೈವು, ಈ ದಿನನಿತ್ಯದ ಜೀವನ ಇದೆಯಲ್ಲ ಕ್ಷುಲ್ಲ ಜೀವನ, ಇದನ್ನು ಬಿಡಿಸ್ಕೊಂಡು ಒಂದು ಕ್ಷಣ ಆದರೂ ಮೇಲೆ ತಗೊಂಡು ಹೋಗ್ತಾರೆ, ಪರ್ಮನೆಂಟ್ ಆಗದಿದ್ರು ಒಂದು ಕ್ಷಣ ಆದರೂ ಮೇಲೆ ತಗೊಂಡು ಹೋಗ್ತಾರೆ. ಜೀವನದ ಅಲಂಕಾರ ಮನಸ್ಸಿನ ಉದ್ಧಾರ, ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲ್ವೈವು ಆವುದಾದೊಡ ಒಳಿತು ಮಂಕುತಿಮ್ಮ. ಯಾವುದಾದ್ರೂ ಮಾಡೋ ಮರಾಯ, ಮನಸ್ಸನ್ನು ಒಂದು ಕ್ಷಣ ಮೇಲೆ ತಗೊಂಡು ಹೋಗು ಅಂತ. ಇದು ಎಷ್ಟು ಚಂದದ್ದು ಅಂತಂದ್ರೆ, ಒಂದು ಸಲ ನಮ್ಮ ಮನಸ್ಸಿನಲ್ಲಿ ಆ ಭಾವ ಕೂತ್ಕೊಂಡ್ಬಿಟ್ರೆ ಹೆಂಗಾಗ್ತದೆ.

ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಈಗ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದುತ್ತಿರುವವರು ಎಡ್ವರ್ಡ್ ಲೊಬೊ. ಸುದ್ದಿಯ ಮುಖ್ಯ ಅಂಶಗಳು. ಇಂದಿನಿಂದ ಜಾಗತಿಕ ಫುಟ್ಬಾಲ್ ಹಬ್ಬ. MBBS ಪದವೀಧರ ನೇರ ಸಂದರ್ಶನ ಮೂಲಕ ಆಸ್ಪತ್ರೆಗಳಿಗೆ ನೇಮಕ. ನನಗೆ ಕಂದಾಯ ಇಲಾಖೆಯ ಜವಾಬ್ದಾರಿಯನ್ನು ಕೊಡಿ, ವರಿಷ್ಠರಿಗೆ ಸಚಿವ ಕೃಷ್ಣ ಬೈರೇಗೌಡ ಮನವಿ. ದಿಲ್ಲಿಯಲ್ಲಿರುವ ಅಮೆರಿಕದ ಉನ್ನತ ರಾಜತಾಂತ್ರಿಕ ಅಧಿಕಾರಿಗೆ ಭಾರತದ ಸಮನ್ಸ್. ಸ್ಪಷ್ಟವಾಗಿ ಕಾನೂನುಬಾಹಿರ, ಮೀನಾಕ್ಷಿ ನಟರಾಜನ್ ನಾಮಪತ್ರ ತಿರಸ್ಕಾರ. ಚುನಾವಣಾ ಆಯೋಗದ ಅಧಿಕಾರಿಗಳನ್ನು ಭೇಟಿ ಮಾಡಿದ ಕಾಂಗ್ರೆಸ್ ನಿಯೋಗ. ದಿಲ್ಲಿಯಲ್ಲಿ ಸಚಿವ ಸಂಪುಟ ವಿಸ್ತರಣೆ ಕಸರತ್ತು. ಸುದ್ದಿಯ ವಿವರ. ಬಹುನಿರೀಕ್ಷಿತ 2026 ಆವೃತ್ತಿಯ ಫಿಫಾ ವಿಶ್ವಕಪ್ ಟೂರ್ನಿಯು ಇಂದು ಆರಂಭವಾಗ್ತಾಯಿದ್ದು, ಇದೇ ಮೊದಲ ಬಾರಿ ಮೂರು ರಾಷ್ಟ್ರಗಳಾದ ಅಮೆರಿಕಾ, ಮೆಕ್ಸಿಕೋ ಹಾಗೂ ಕೆನಡಾ ದೇಶಗಳು ಜಂಟಿಯಾಗಿ ಈ ಕ್ರೀಡಾ ಹಬ್ಬವನ್ನು ಆಯೋಜಿಸ್ತಾ ಇವೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸಲು ಇಚ್ಛಿಸುವ MBBS ವೈದ್ಯರು ಆಯಾ ಜಿಲ್ಲಾ ಆರೋಗ್ಯಾಧಿಕಾರಿ DHಗೆ ಅರ್ಜಿ ಕೊಟ್ಟರೆ ಒಂದು ವಾರದಲ್ಲಿ ಜಿಲ್ಲಾಧಿಕಾರಿಗಳಿಂದ ಒಪ್ಪಿಗೆ ಪಡೆದು ಗುತ್ತಿಗೆ ಆಧಾರದಲ್ಲಿ ಕೆಲಸದ ಆದೇಶದ ಪ್ರತಿ ನೀಡಲಾಗುತ್ತದೆ ಎಂದು ಆರೋಗ್ಯ ಸಚಿವ UT ಖಾದರ್ ಅವರು ಹೇಳಿದ್ದಾರೆ. ಅವರು ನಿನ್ನೆ ನಗರದಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯಾದ್ಯಂತ 1280 ಸರ್ಕಾರಿ ವೈದ್ಯರ ಅವಶ್ಯಕತೆ ಇದ್ದು, 200 ವೈದ್ಯರ ನೇರ ನೇಮಕಾತಿಗಾಗಿ ಸರ್ಕಾರದಿಂದ ಅನುಮತಿಯನ್ನು ಪಡೆಯಲಾಗಿದೆ. ಮುಖ್ಯಮಂತ್ರಿ DK ಶಿವಕುಮಾರ್ ನೇತೃತ್ವದ ಸಂಪುಟದಲ್ಲಿ ಖಾತೆ ಹಂಚಿಕೆ ಬಿಕ್ಕಟ್ಟು ದಿಲ್ಲಿಯ ಕಾಂಗ್ರೆಸ್ ಹೈಕಮಾಂಡ್ ಅಂಗಳಕ್ಕೆ ಈಗ ತಲುಪಿದೆ. BDA, BMR, DA ಹೊರತುಪಡಿಸಿದ ಬೆಂಗಳೂರು ನಗರ ಅಭಿವೃದ್ಧಿ ಖಾತೆಯನ್ನು CM ತಮ್ಮ ಬಳಿ ಇಟ್ಟುಕೊಳ್ಳಲಿ, ನನಗೆ ಕಂದಾಯ ಇಲಾಖೆಯ ಹೊಣೆ ನೀಡಲಿ ಎಂದು ಸಚಿವ ಕೃಷ್ಣ ಬೈರೇಗೌಡ ಅವರು ಹೇಳಿದ್ದಾರೆ. ಒಮನ್ ಕರಾವಳಿಯಲ್ಲಿ ಭಾರತೀಯ ಸಿಬ್ಬಂದಿಯ ವಾಣಿಜ್ಯ ಹಡಗಿನ ಮೇಲೆ ಅಮೆರಿಕ ನಡೆಸಿರುವ ದಾಳಿಯಲ್ಲಿ 3 ಭಾರತೀಯರು ನಾಪತ್ತೆಯಾಗಿರುವ ಘಟನೆಯನ್ನು ಭಾರತ ಗಂಭೀರವಾಗಿ ಪರಿಗಣಿಸಿದೆ. ಹೊಸದಿಲ್ಲಿಯಲ್ಲಿರುವ ಅಮೆರಿಕದ ಪ್ರಮುಖ ರಾಜತಾಂತ್ರಿಕ ಅಧಿಕಾರಿಗಳಿಗೆ ನಿನ್ನೆ ಸಮನ್ಸ್ ನೀಡಿರುವ ಭಾರತ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ನಿನ್ನೆ ಸುರಿದ ಭಾರೀ ಮಳೆಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಗುರುಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 3 ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕಾಗಿ 20 ಅಡಿ ಎತ್ತರಕ್ಕೆ ಮಣ್ಣು ಹಾಕಿ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಹೆದ್ದಾರಿ ಕಾಮಗಾರಿ ಮುನ್ನ ಇಲ್ಲಿ ದೊಡ್ಡ ಚರಂಡಿ ಇತ್ತು. ಹೆದ್ದಾರಿ ಮಾಡುವ ಸಂದರ್ಭ ಅದನ್ನು ಮುಚ್ಚಿ ಸಣ್ಣ ಕೊಳವೆ ಹಾಕಿ ಚರಂಡಿ ನಿರ್ಮಿಸಿ ಹೆದ್ದಾರಿ ಪ್ರಾಧಿಕಾರ ಕೈ ತೊಳೆದುಕೊಂಡಿದೆ. ಈ ಭಾಗದಲ್ಲಿ ಸುತ್ತಲಿನ ನೀರು ಇದೇ ಚರಂಡಿಯಾಗಿ ಮೂಲಕ ಹೋಗ್ತಾಯಿತ್ತು, ಆದರೆ ಈಗ ನೀರು ಸರಾಗವಾಗಿ ಹರಿಯಲು ಸಾಧ್ಯವಾಗದೆ ಈ ಸಮಸ್ಯೆ ಎದುರಾಗಿದೆ ಎಂದು ಜಲ ದಿಗ್ಬಂಧನಕ್ಕೆ ಒಳಗಾದ ಮನೆಯವರು ಆರೋಪಿಸಿದ್ದಾರೆ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ನಾಳೆ ಅಪರಾಹ್ನ ಕೊಲ್ಲೂರಿಗೆ ಆಗಮಿಸಿ ಶ್ರೀ ಮೂಕಾಂಬಿಕಾ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಹೊಸದಿಲ್ಲಿಯಿಂದ ವಿಶೇಷ ವಿಮಾನದಲ್ಲಿ ಅಪರಾಹ್ನ 12:30 ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸುವ ಜೋಸೆಫ್ ವಿಜಯ್ ಅಲ್ಲಿಂದ ಕಾರಿನಲ್ಲಿ 3 ಗಂಟೆಗೆ ನೇರವಾಗಿ ಕೊಲ್ಲೂರಿಗೆ ಆಗಮಿಸಲಿದ್ದಾರೆ. ದೇವಿಯ ದರ್ಶನದ ಬಳಿಕ ವಿಶೇಷ ಪೂಜೆ ಸಲ್ಲಿಸುವ ಅವರು ಸಂಜೆ ಕಾರಿನಲ್ಲಿ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ತೆರಳಿ ಅಲ್ಲಿಂದ ವಿಶೇಷ ವಿಮಾನದಲ್ಲಿ ಚೆನ್ನೈಗೆ ಪ್ರಯಾಣ ಬೆಳೆಸಲಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ 5 ವರ್ಷಗಳಲ್ಲಿ ಎಲ್ಲ ಮಕ್ಕಳಿಗೆ ಕಡ್ಡಾಯವಾಗಿ ಪೋಲಿಯೋ ಲಸಿಕೆ ನೀಡುವ ಉದ್ದೇಶದಿಂದ June 28 ರಾಷ್ಟ್ರೀಯ ಲಸಿಕಾ ದಿನ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಿತ್ವಿಕ್ ಪಾಂಡೆ ಅವರು ಹೇಳಿದ್ದಾರೆ. ಭಾರತವು ಕಳೆದ 14 ವರ್ಷಗಳಿಂದ ಪೋಲಿಯೋ ಮುಕ್ತ ರಾಷ್ಟ್ರವಾಗಿದ್ದರೂ ಜಗತ್ತಿನ ಕೆಲವು ಭಾಗಗಳಲ್ಲಿ ಭಾರತದ ನೆರೆ ರಾಷ್ಟ್ರಗಳಲ್ಲಿ ಪಲ್ಸ್ ಪೋಲಿಯೋ ವೈರಸ್ ಹರಡುವಿಕೆ ಇರುವುದರಿಂದ ಈ ಮುನ್ನೆಚ್ಚರಿಕೆ ಕ್ರಮ ಅತ್ಯಗತ್ಯವಾಗಿದೆ. ಭಾರತ ತಜ್ಞರ ಸಲಹೆ ಗುಂಪಿನ ಶಿಫಾರಸಿನಂತೆ ಈ ಅಭಿಯಾನವನ್ನು ನಡೆಸಲಾಗ್ತಾ ಇದೆ ಎಂದು ಹೇಳಿದ್ದಾರೆ.
ಪಟ್ಟಣ ಪಂಚಾಯತ್ ವ್ಯಾಪ್ತಿಯಿಂದ ಗ್ರಾಮೀಣ ಭಾಗಗಳನ್ನು ಕೈಬಿಡಬೇಕೆಂದು ಆಗ್ರಹಿಸಿ ಬೈಂದೂರು ತಾಲೂಕು ರೈತ ಸಂಘದ ವತಿಯಿಂದ ಬೈಂದೂರು ಆಡಳಿತ ಸೌಧದ ಎದುರು ನಡೀತಾ ಇರುವ ಅನಿರ್ದಿಷ್ಟಾವಧಿ ಧರಣಿ 260ನೇ ದಿನಕ್ಕೆ ಕಾಲಿರಿಸಿದ್ದು, ನಿನ್ನೆ ಸಮಾಲೋಚನಾ ಸಭೆ ಹಾಗೂ ಮುಂದಿನ ಹೋರಾಟ ಕುರಿತು ಪೂರ್ವಭಾವಿ ಸಭೆ ನಡೆಸಿದ ರೈತರು ನೇರವಾಗಿ ಬೈಂದೂರು ತಾಲೂಕು ಆಡಳಿತ ಸೌಧಕ್ಕೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.

ರಾಜ್ಯದ ಸರ್ಕಾರಿ ಶಾಲೆಗಳ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸುವ ಮತ್ತು ತಾಂತ್ರಿಕ ಶಿಕ್ಷಣ ಉತ್ತೇಜಿಸುವ ನಿಟ್ಟಿನಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಈ ವರ್ಷದಿಂದಲೇ ಕರ್ನಾಟಕ ಪಬ್ಲಿಕ್ ಶಾಲೆ KPSಗಳಲ್ಲಿ ಮೊದಲ ತರಗತಿಯಿಂದಲೇ ಕಂಪ್ಯೂಟರ್ ಶಿಕ್ಷಣ ಪರಿಚಯವಾಗಲಿದ್ದು, ಈ ವಿಷಯವನ್ನು ಬೋಧಿಸಲು ಕಂಪ್ಯೂಟರ್ ವಿಷಯಗಳಲ್ಲಿ ನುರಿತವರನ್ನೇ ಶಿಕ್ಷಕರನ್ನಾಗಿ ನೇಮಿಸಲು ಹೊಸ ವೃಂದವನ್ನು ಸೃಜಿಸಲು ಇಲಾಖೆ ತೀರ್ಮಾನಿಸಿದೆ. ರಾಜ್ಯದಲ್ಲಿ ಖಾಸಗಿ ಶಾಲಾ ಆಡಳಿತ ಮಂಡಳಿಗಳ ಬದಲಾವಣೆ, ಹಸ್ತಾಂತರ ಮತ್ತು ಶಾಲಾ ಸ್ಥಳಾಂತರಕ್ಕೆ ಸಂಬಂಧಿಸಿದ ಶುಲ್ಕಗಳನ್ನು ಹೆಚ್ಚಿಸಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಕೆಳಗರೆ ರೇಡಿಯೋ ಸಾರಂಗ್ನಲ್ಲಿ ಮಾಧ್ಯಮ ಸುದ್ದಿಗಳನ್ನು ಕೇಳ್ತಾ ಇದ್ದೀರಿ. ರಸ್ತೆ ಬದಿ ಮತ್ತು ಮೈದಾನಗಳಲ್ಲಿ ನಿಲ್ಲಿಸುವ ವಾಹನಗಳ ಬ್ಯಾಟರಿ ಕಳ್ಳತನ ನಡೆಸುವ ಕಳ್ಳರ ಗ್ಯಾಂಗ್ ವಿಟ್ಲ ಪರಿಸರದಲ್ಲಿ ಮತ್ತೆ ಸಕ್ರಿಯವಾಗಿದೆ. ಕೆಲವು ದಿನಗಳ ಹಿಂದಷ್ಟೇ ಸಾಲೆತ್ತೂರು ಮತ್ತು ಕುರ್ತಮಗೇರ್ನಲ್ಲಿ ರಾತ್ರಿ ಹೊತ್ತು ನಿಲ್ಲಿಸಿದ ಪಿಕಪ್ ವಾಹನಗಳ ಬ್ಯಾಟರಿಗಳನ್ನು ಕಳವು ಮಾಡಲಾಗಿತ್ತು. ಇದೀಗ ಮತ್ತೆ ಕಳ್ಳರು ತಮ್ಮ ಕೈ ಚಳಕ ತೋರಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ ದಿನವಿಡೀ ಮಳೆ ಸುರಿದಿದೆ. ಬಂಟ್ವಾಳ, ಬೀಚ್ ರೋಡು, ಕಲ್ಲಡ್ಕ, ವಿಟ್ಲ, ಕನ್ಯಾನ, ಪೆರುವಾಯಿ, ಪುತ್ತೂರು, ಬೆಟ್ಟಂಪಾಡಿ, ಕಬಕ, ಬೆಳ್ತಂಗಡಿ, ಚಾರ್ಮಾಡಿ, ಮಡಂತ್ಯಾರು, ವೇಣೂರು, ಕೊಕ್ಕಡ, ಮೂಡಬಿದ್ರೆ, ಮುಲ್ಕಿ, ಉಪ್ಪಿನಂಗಡಿ, ಕೊಡಿಂಬಾಡಿ, ಕರಾಯ, ಪೆರ್ನೆ, ಸುಳ್ಯ, ಸುರತ್ಕಲ್, ಕೊಣಾಜೆ, ಉಳ್ಳಾಲ ಸಹಿತ ಜಿಲ್ಲೆಯಾದ್ಯಂತ ಬಿರುಸಿನ ಮಳೆಯಾಗಿದೆ. ಮಂಗಳೂರಿನಲ್ಲಿ ಬೆಳಗ್ಗೆಯಿಂದಲೇ ಬಿಟ್ಟು ಬಿಟ್ಟು ಮಳೆ ಸುರಿದಿದೆ. ಅಮರ ಮುಡ್ನೂರಿನ ನಿವಾಸಿ ಡಾಕ್ಟರ್ ರವಿಶಂಕರ್ ಭಟ್ ಅವರ ಪುತ್ರಿ ಅಭಿಜ್ಞಾ ಭಟ್ 19 ವರ್ಷ ಅಸೌಖ್ಯದಿಂದ ನಿನ್ನೆ ಸುಳ್ಯದ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಅಭಿಜ್ಞಾ ಅವರು ದ್ವಿತೀಯ PUC ಪರೀಕ್ಷೆ ವಿಜ್ಞಾನ ವಿಭಾಗದಲ್ಲಿ 595 ಅಂಕಗಳನ್ನು ಗಳಿಸುವ ಮೂಲಕ ರಾಜ್ಯಕ್ಕೆ 5ನೇ ಸ್ಥಾನ ಪಡೆದಿದ್ದರು. ಮೃತರು ತಂದೆ ತಾಯಿ ಮತ್ತು ಸಹೋದರಿಯನ್ನು ಅಗಲಿದ್ದಾರೆ.

0: ಸದಾ ವಾಹನ ಜಂಜಾಟದಿಂದ ಕೂಡಿದ ವಿಜಯ್ ಕೆಎಸ್ಆರ್ಟಿಸಿ ಜಂಕ್ಷನ್ನಲ್ಲಿ ಇಂಟರ್ಲಾಕ್ ಕುಸಿದು ಅಪಾಯ ಸೂಚಿಸ್ತಾ ಇದೆ. ನಗರದ ಪ್ರಮುಖ ಜಂಕ್ಷನ್ನಲ್ಲಿ ಕಾಪಿಗಾಡು ಬಿಜೈ ಮಾರುಕಟ್ಟೆ ಲಾಲ್ಬಾಗ್ ಕೆಎಸ್ಆರ್ಟಿಸಿ ಜಂಕ್ಷನ್ಗೆ ರಸ್ತೆ ತಿರುವು ಪಡೆಯುತ್ತದೆ. ಇದೇ ಕಾರಣಕ್ಕೆ ಪ್ರತಿದಿನ ಅಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಮಂಗಳೂರಿಂದ ಬಚಲ್ ಪರಿಸರಕ್ಕೆ 23 ನಂಬರಿನ ಬಸ್, ಫೈಸಲ್ ನಗರ ಮತ್ತು 11 ಬಿ ನಂಬರಿನ ಬಸ್ ಜಲ್ಲಿಗುಡ್ಡೆ ಮತ್ತು 9 ನಂಬರಿನ ಬಸ್ ಬಜಾಲ್ ಚರ್ಚ್ವರೆಗೆ ಕಾರ್ಯಾಚರಿಸ್ತಾ ಇದೆ. ಈ ಬಸ್ಸುಗಳಿಗೆ ಹಿಂದೆ ಆರ್ಟಿಎ ಸಭೆಯಲ್ಲಿ ನಿಗದಿತ ಸಮಯವನ್ನು ನೀಡಲಾಗಿದೆ. ಆದರೆ ಇತ್ತೀಚೆಗೆ ಈ ಬಸ್ಸುಗಳು ಮಂಗಳೂರಿಂದ ರಾತ್ರಿ 8 ಗಂಟೆ ನಂತರ ಬರ್ತಾ ಇಲ್ಲ. ಮಂಗಳೂರಿನಲ್ಲಿ ಕೆಲಸ ಮಾಡುವ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಬೀದಿ ಬದಿ ವ್ಯಾಪಾರಿಗಳು, ಬಟ್ಟೆ ವ್ಯಾಪಾರಿಗಳು ಹಾಗೂ ವಿವಿಧ ಕೆಲಸ ಮಾಡುವ ಕಾರ್ಮಿಕರಿಗೆ ತೊಂದರೆಯಾಗ್ತಾ ಇದೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೆಯುತ್ತಿರುವ ಯುದ್ಧದ ಪರಿಣಾಮ ಇಂಧನ ಮಾರುಕಟ್ಟೆ ದರ ಭಾರಿ ಏರಿಕೆಯಾಗ್ತಾ ಇದ್ದು, ಶೇಕಡಾ 60%ಕ್ಕಿಂತಲೂ ಹೆಚ್ಚಿನ ರಿಕ್ಷೆಗಳು ಎಲ್ಪಿಜಿ ಬಳಕೆದಾರರಾಗಿದ್ದು ಎಲ್ ಪಿ ಜಿ ದರ ಶೇಕಡಾ 50%ರಷ್ಟು ಹೆಚ್ಚಳವಾಗಿದೆ. ಸಿ ಎನ್ ಜಿ ದರ ಹಾಗೂ ವಿದ್ಯುತ್ ದರ ಶೇಕಡಾ 30% ಏರಿಕೆಯಾಗಿದ್ದು ರಿಕ್ಷಾ ಚಾಲಕರು ದುಡಿಮೆಗೆ ತುಂಬ ಕಷ್ಟಕರವಾಗಿದೆ. ಆದ್ದರಿಂದ ಜಿಲ್ಲಾಧಿಕಾರಿಗಳು ಕೂಡಲೇ ಸಾರಿಗೆ ಪ್ರಾಧಿಕಾರದ ಸಭೆ ಕರೆದು ನೂತನ ದರ ನಿಗದಿಪಡಿಸಬೇಕೆಂದು ದಕ್ಷಿಣ ಕನ್ನಡ ಜಿಲ್ಲಾ ಆಟೋ ರಿಕ್ಷಾ ಚಾಲಕರ ಸಂಘದಿಂದ ಸಾರಿಗೆ ಇಲಾಖೆಗೆ ಮನವಿ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ಕಚೇರಿಯಲ್ಲಿ ಪ್ರವಾಹ ರಕ್ಷಣಾ ತಂಡಗಳ ಪೂರ್ವ ಸಿದ್ಧತೆ ನಿನ್ನೆ ನಡೆಯಿತು. ಈ ಸಂದರ್ಭ ಜಿಲ್ಲಾ ಸಮಾದೇಷ್ಟ ಮತ್ತು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಅನಿಲ್ ಕುಮಾರ್ ಎಸ್ ಭೂಮರೆಡ್ಡಿ ಅವರು ಪ್ರವಾಹ ರಕ್ಷಣಾ ತಂಡದ ಸಾಮಗ್ರಿಗಳ ಬಗ್ಗೆ ಮತ್ತು ಇನ್ನಿತರ ರಕ್ಷಣಾ ಕಾರ್ಯದ ಬಗ್ಗೆ ಮಾಹಿತಿ ನೀಡಿದರು. ವಿದ್ಯಾರ್ಥಿಗಳಲ್ಲಿ ಮೌಲ್ಯ ಮತ್ತು ಜೀವನ ಕೌಶಲ್ಯ ಪ್ರಗತಿಗಾಗಿ ಸಂತ ಅಲೋಶಿಯಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸ ಕಾರ್ಯಕ್ರಮವನ್ನು ಇತ್ತೀಚೆಗೆ ಆಯೋಜಿಸಲಾಗಿತ್ತು. ಪಿ ಎ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಸರ್ಫರಾಜ್ ಜಿ ಹಾಸಿಂ ಅವರು ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯದಲ್ಲಿ ನಂಬಿಕೆ ಇಡಬೇಕು. ಆಲೋಚನೆಗಳು, ವರ್ತನೆಗಳು ಮತ್ತು ಆತ್ಮವಿಶ್ವಾಸವು ಯಶಸ್ಸಿನ ಮೇಲೆ ಪ್ರಭಾವ ಬೀರುತ್ತವೆ ಎಂದು ಅವರು ಹೇಳಿದರು. ವಿವಿಯ ಇತಿಹಾಸ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಮೋನಾ ಮಂಡಣ್ಸ್ ಅವರು ಡಿಜಿಟಲ್ ಯುಗದ ಅವಕಾಶಗಳು ಮತ್ತು ಸವಾಲುಗಳ ಬಗ್ಗೆ ಮಾತನಾಡಿದರು. ಕೇಳುಗರೆ, ಇವಿಷ್ಟು ಈ ದಿನದ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದಿದವರು ಎಡ್ವರ್ಡ್ ಲೋಬೋ, ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಬಣ್ಣ ಬಣ್ಣದ ಬದುಕು.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ,
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಈ ದಿನ ರೇಡಿಯೋ ಸಾರಂಗದಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರವನ್ನು ಕೇಳೋಣ. ಇನ್ನು ಮುಂದೆ ಕೆಲವು ಹೊತ್ತಿನಲ್ಲಿ ಪ್ರಸಾರವಾಗಲಿದೆ ಅಡುಗೆ ಮನೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಪಕೋಡ ಮತ್ತು ಮಸಾಲ ಚಾಯ ಈ ಬಗ್ಗೆ ಅಡುಗೆ ಮಾಹಿತಿ ಕೇಳುವಿರಿ. 8:30 ಕೊಂಕಣಿ ಕಾರ್ಯಕ್ರಮದ ಪ್ರಸಾರ.

ಒಂಬತ್ತು ಗಂಟೆಗೆ ಬ್ಯಾರಿ ಕಾರ್ಯಕ್ರಮ ಸೌಹಾರ್ದತೆ, ಒಂಬತ್ತು ಮೂವತ್ತಕ್ಕೆ ಕನ್ನಡ ಕಾರ್ಯಕ್ರಮ ಅಮೃತ ಸೋಮೇಶ್ವರ ಅವರ ರಂಗಗೀತೆಗಳ ಪ್ರಸಾರ, ಹತ್ತು ಗಂಟೆಗೆ ತುಳು ಚಾವಡಿ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಅವರ ಗೇನದ ನಡೆ ಈ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವುದು, ನೇರ ಪ್ರಸಾರ ಕಾರ್ಯಕ್ರಮ. ಹರಂದು ಗಂಟೆಗೆ ಯಕ್ಷಗಾನ ಬಬ್ಬು ಸ್ವಾಮಿ ಮಹಿಮೆ ಭಾಗ ಎರಡು, ಹರಂದು ಮೂವತ್ತಕ್ಕೆ ತುಳು ಕಾರ್ಯಕ್ರಮ ಗೀತಾ ಸಾಹಿತ್ಯ ಸಂಭ್ರಮ ವಿಠಲ್ ನಾಯ್ಕ್ ಅವರಿಂದ ಭಾಗ ಮೂರು, ಹನ್ನೆರಡು ಗಂಟೆಗೆ ತುಳು ಹಾಡುಗಳು, ಹನ್ನೆರಡು ಮೂವತ್ತಕ್ಕೆ ಬಾವಲ ಹರಿ, ಒಂದು ಗಂಟೆಗೆ ಜನಪದ ಹಾಡುಗಳ ಪ್ರಸಾರ, ಒಂದು ಮೂವತ್ತಕ್ಕೆ ಅಡುಗೆ ಮನೆ, ಎರಡು ಗಂಟೆಗೆ ಕೊಂಕಣಿ ಕಾರ್ಯಕ್ರಮ, ಎರಡು ಮೂವತ್ತಕ್ಕೆ ಬ್ಯಾರಿ ಕಾರ್ಯಕ್ರಮ ಮರುಪ್ರಸಾರ, ಮೂರು ಗಂಟೆಗೆ ಶ್ರೋತೃಗಳ ಮೆಚ್ಚಿನ ಆಯ್ಕೆ ಹಾಡುಗಳ ನೇರ ಪ್ರಸಾರ ಕಾರ್ಯಕ್ರಮ ಒಲವಿನ ಹಾಡು, ನಾಲ್ಕು ಗಂಟೆಗೆ ಸಮಾಜಮುಖಿ, ಐದು ಗಂಟೆಗೆ ಡಾಕ್ಟರ್ ಗುರುರಾಜ್ ಖರ್ಜಗಿ ಅವರ ಕಾರ್ಯಕ್ರಮದ ಪ್ರಸಾರ, ಆರು ಗಂಟೆಗೆ ರೇಡಿಯೋ ಸಂಜೆ, ಏಳು ಗಂಟೆಗೆ ತುಳು ಕಾರ್ಯಕ್ರಮ, ಏಳು ಮೂವತ್ತಕ್ಕೆ ಕನ್ನಡ ಕಾರ್ಯಕ್ರಮ, ಎಂಟು ಗಂಟೆಗೆ ಯಕ್ಷಗಾನ ಮರುಪ್ರಸಾರ, ಎಂಟು ಮೂವತ್ತಕ್ಕೆ ಹಳೆಯ ಜನಪ್ರಿಯ ಹಾಡುಗಳ ಕಾರ್ಯಕ್ರಮ ಎಂದೂ ಮರೆಯದ ಹಾಡು. ಇವಿಷ್ಟು ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

ನಮಸ್ಕಾರ ಕೇಳುಗ್ರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗ್ರೆ, ಹೊರಗಡೆ ಜಿಟಿ ಜಿಟಿ ಮಳೆ ಹನಿತಾ ಇದೆ, ತಣ್ಣಗಿನ ಗಾಳಿ ಕೂಡ ಬೀಸ್ತಾ ಇದೆ. ಇಂತಹ ಟೈಮ್ನಲ್ಲಿ ಕಂಬಳಿ ಹೊದ್ದು ಮಲಗೋಕೆ ಎಷ್ಟು ಚಂದನೋ. ಕಿಟಕಿ ಹತ್ರ ಕೂತು ಬಿಸಿ ಬಿಸಿ ಖಾರ ಖಾರವಾಗಿ ಏನಾದರೂ ತಿಂತಾ ಇದ್ರೆ ಸಿಗೋ ಮಜಾನೇ ಬೇರೆ ಅಲ್ವಾ? ಇವತ್ತು ಸಂಜೆಯ ಮಳೆಗಾಲದ ಮೂಡನ್ನು ಡಬಲ್ ಮಾಡೋಕೆ ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ತಂದಿದ್ದೀನಿ ಸೂಪರ್ ಕಾಂಬಿನೇಷನ್ ಮಳೆಗಾಲದ ಸ್ಪೆಷಲ್ ಮಸಾಲ ಚಾಯ್ ಮತ್ತು ಗರಿ ಗರಿ ಈರುಳ್ಳಿ ಪಕೋಡ. ಮೊದಲು ಪಕೋಡ ಮಾಡೋಣ. ಹೋಟೆಲ್ ಸ್ಟೈಲ್ನಲ್ಲಿ ಕ್ರಿಸ್ಪಿಯಾಗಿ ಬರೋಕೆ ಒಂದು ಸಣ್ಣ ಸೀಕ್ರೆಟ್ ಟಿಪ್ ಇದೆ ಕೇಳಿ. ಬೇಕಾಗುವ ಸಾಮಗ್ರಿಗಳು: 2 ಕಪ್ 2 ಉದ್ದಕ್ಕೆ ಹೆಚ್ಚಿದ ಈರುಳ್ಳಿ, 1 ಕಪ್ ಕಡಲೆ ಹಿಟ್ಟು, 2 ಚಮಚ ಅಕ್ಕಿ ಹಿಟ್ಟು, 1 ಚಮಚ ಖಾರದ ಪುಡಿ, ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, 1/2 ಚಮಚ ಅಜ್ವಾನ ಅಂದರೆ ಓಂಕಾಳು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿಯಲು ಎಣ್ಣೆ. ಮಾಡುವ ವಿಧಾನ: 1 ಬೌಲ್ನಲ್ಲಿ ಹೆಚ್ಚಿದ ಈರುಳ್ಳಿ, ಉಪ್ಪು, ಖಾರದ ಪುಡಿ, ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಕೈಯಲ್ಲೇ ಕಿವುಚಿ ಈರುಳ್ಳಿ ನೀರು ಬಿಡಬೇಕು, ಅಲ್ಲಿಯವರೆಗೆ ಮಿಕ್ಸ್ ಮಾಡಿ. ಈಗ ಅದಕ್ಕೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಅಜ್ವಾನ ಹಾಕಿ ಮಿಕ್ಸ್ ಮಾಡಿ. ನೆನಪಿಡಿ, ನೀರು ಹಾಕಬೇಡಿ, ಈರುಳ್ಳಿ ಬಿಟ್ಟಿರೋ ನೀರೇ ಸಾಕು. ಹಿಟ್ಟು ಗಟ್ಟಿಯಾಗಿ ಈರುಳ್ಳಿಗೆ ಅಂಟಿಕೊಳ್ಳಬೇಕು. ಕೊನೆಯಲ್ಲಿ 1 ಚಮಚ ಕಾದ ಎಣ್ಣೆಯನ್ನು ಈ ಮಿಶ್ರಣಕ್ಕೆ ಹಾಕಿ ಕಲಸಿ. ಈಗ ಕಾದ ಎಣ್ಣೆಯಲ್ಲಿ ಈ ಮಿಶ್ರಣವನ್ನು ಉಂಡೆ ಮಾಡದೆ ಬಿಡಿ ಬಿಡಿಯಾಗಿ ಪಕೋಡ ಶೇಪ್ನಲ್ಲಿ ಬಿಡಿ. ಮೀಡಿಯಂ ಉರಿಯಲ್ಲಿ ಗೋಲ್ಡನ್ ಬ್ರೌನ್ ಆಗುವವರೆಗೂ ಕರೆದರೆ ಗರಿ ಗರಿ ಈರುಳ್ಳಿ ಪಕೋಡ ರೆಡಿ. ಪಕೋಡ ಅಂತೂ ರೆಡಿಯಾಯಿತು. ಇನ್ನು ಇದಕ್ಕೆ ಜೋಡಿಯಾಗಿ ಗಮಗಮಿಸೋ ಮಸಾಲ ಟೀ ಬೇಡುವೆ, ಬನ್ನಿ ಚಹಾ ಮಾಡೋಣ. ಬೇಕಾಗುವ ಸಾಮಗ್ರಿಗಳು: 1 ಕಪ್ 1 ನೀರು, 1 ಕಪ್ ಹಾಲು, 2 ಚಮಚ ಟೀ ಪುಡಿ, ರುಚಿಗೆ ತಕ್ಕಷ್ಟು ಸಕ್ಕರೆ. ಮಸಾಲಾಗೆ 1 ಇಂಚು ಶುಂಠಿ, 2 ಏಲಕ್ಕಿ, 2 ಲವಂಗ, 1 ಸಣ್ಣ ಪೀಸ್ ದಾಲ್ಚಿನ್ನಿ. ಮಾಡುವ ವಿಧಾನ: ಮೊದಲು ಶುಂಠಿ, ಏಲಕ್ಕಿ, ಲವಂಗ, ಚಕ್ಕೆಯನ್ನು ಕಲ್ಲಿನಲ್ಲಿ ಕಚ್ಚಾ ಪಚ್ಚಾ ಅಂತ ಜಜ್ಜಿಕೊಳ್ಳಿ. 1 ಪಾತ್ರೆಯಲ್ಲಿ ನೀರು ಕಾಯಲು ಇಟ್ಟು ಈ ಜಜ್ಜಿದ ಮಸಾಲೆಯನ್ನು ಹಾಕಿ 2 ನಿಮಿಷ ಚೆನ್ನಾಗಿ ಕುದಿಸಿ. ಮಸಾಲೆಯ ಸಾರವೆಲ್ಲ ನೀರಿನಲ್ಲಿ ಇಳಿಬೇಕು. ಈಗ ಟೀ ಪುಡಿ ಹಾಕಿ 1 ನಿಮಿಷ ಕುದಿಸಿ. ಆಮೇಲೆ ಹಾಲು ಮತ್ತು ಸಕ್ಕರೆ ಸೇರಿಸಿ. ಟೀ ಚೆನ್ನಾಗಿ ಉಕ್ಕಿ ಬರುವಾಗ ಉರಿ ಕಡಿಮೆ ಮಾಡಿ 2 ನಿಮಿಷ ಸಿಮ್ಮರ್ನಲ್ಲಿ ಇಡಿ. ಆಹಾ, ಮನೆ ತುಂಬ ಮಸಾಲ ಚಹಾದ ಗಮ ಹರಡುತ್ತೆ. ಈಗ ಚಹಾವನ್ನು ಕಪ್ಪಿಗೆ ಸೋಸಿಕೊಂಡ್ರೆ ಮಸಾಲ ಚಾಯ ರೆಡಿ. ಇನ್ನೇಕೆ ತಡ ಕೇಳುಗ್ರೆ, ಬಿಸಿ ಬಿಸಿ ಪಕೋಡವನ್ನು ಪ್ಲೇಟಿಗೆ ಹಾಕಿ ಪಕ್ಕದಲ್ಲೇ 1 ಕಪ್ ಮಸಾಲ ಚಾಯ್ ಇಟ್ಕೊಂಡು ಕಿಟಕಿ ಹತ್ರ ಕೂತು ಮಳೆ ನೋಡ್ತಾ ಎಂಜಾಯ್ ಮಾಡಿ. ಈ ಮಳೆಗಾಲದ ಸಾಯಂಕಾಲ ನಿಮ್ಮದಾಗಲಿ. ಕೇಳುಗ್ರೆ, ಇನ್ನೊಂದು ರೆಸಿಪಿಯನ್ನು ಹೇಳ್ತೀನಿ. ಇಂತಹ ವೆದರ್ನಲ್ಲಿ ಮೈ ಬಿಸಿ ಮಾಡಿಕೊಳ್ಳೋಕೆ, ಮನಸ್ಸಿಗೆ ಖುಷಿ ಕೊಡೋಕೆ ಏನಾದರೂ ಬಿಸಿ ಬಿಸಿ ಹಾಗೂ ಹೆಲ್ದಿಯಾಗಿ ಕುಡಿಯೋಕೆ ಸಿಕ್ಕರೆ ಎಷ್ಟು ಚೆನ್ನ ಅಲ್ವಾ? ಮಳೆಗಾಲ ಅಂದ ತಕ್ಷಣ ನಮಗೆ ನೆನಪಾಗುವುದು ಜೋಳ ಅಥವಾ ಸ್ವೀಟ್ ಕಾರ್ನ್. ಅದಕ್ಕೆ ಈಗ ನಾನು ಹೋಟೆಲ್ ಸ್ಟೈಲ್ನಲ್ಲಿ ಮಾಡಬಹುದಾದ ರೆಸ್ಟೋರೆಂಟ್ ಸ್ಟೈಲ್ ಕಾರ್ನ್ ಸೂಪ್ ಮತ್ತು ಚಟಪಟ ಮಸಾಲ ಕಾರ್ನ್ ರೆಸಿಪಿಯನ್ನು ಹೇಳ್ತೀನಿ. ಮೊದಲು ಬಿಸಿ ಬಿಸಿ ಕಾರ್ನ್ ಸೂಪ್ನ ರೆಸಿಪಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 1 ಕಪ್ ಬೇಯಿಸಿದ ಸ್ವೀಟ್ ಕಾರ್ನ್ ಸಿಹಿ ಜೋಳ, 1 ಚಮಚ ಬೆಣ್ಣೆ, ತಲಾ 1 ಚಮಚ ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ ಮತ್ತು ಶುಂಠಿ, 1/2 ಕಪ್ ಸಣ್ಣಗೆ ಹೆಚ್ಚಿದ ಕ್ಯಾರೆಟ್ ಮತ್ತು ಬೀನ್ಸ್, 1 ಚಮಚ ಕಾರ್ನ್ ಫ್ಲೋರ್ ಜೋಳದ ಹಿಟ್ಟು, 1 ಚಮಚ ಕಾಳು ಮೆಣಸಿನ ಪುಡಿ ಬ್ಲ್ಯಾಕ್ ಪೆಪ್ಪರ್, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು. ಮಾಡುವ ವಿಧಾನ: ಮೊದಲು ತಗೊಂಡಿರೋ 1 ಕಪ್ ಸ್ವೀಟ್ ಕಾರ್ನಲ್ಲಿ 1/2 ಕಪ್ ಕಾರ್ನನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿಕೊಳ್ಳಿ. ಉಳಿದ 1/2 ಕಪ್ ಹಾಗೆ ಇರಲಿ. ಈಗ 1 ಪಾತ್ರೆಗೆ ಬೆಣ್ಣೆ ಹಾಕಿ ಅದು ಕರಗಿದಾಗ ಶುಂಠಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ. ಆಮೇಲೆ ಕ್ಯಾರೆಟ್, ಬೀನ್ಸ್ ಮತ್ತು ಉಳಿದ ಸ್ವೀಟ್ ಕಾರ್ನ್ ಕಾಳುಗಳನ್ನು ಹಾಕಿ 2 ನಿಮಿಷ ಬಾಡಿಸಿ. ಇದಕ್ಕೆ ನಾವು ಮಾಡಿಟ್ಟಿರೋ ಕಾರ್ನ್ ಪೇಸ್ಟ್ ಮತ್ತು 2 ಕಪ್ ನೀರು ಹಾಕಿ ಚೆನ್ನಾಗಿ ಕುದಿಯಲು ಬಿಡಿ. ಸೂಪ್ ಹೋಟೆಲ್ ತರಹ ದಪ್ಪಗೆ ಬರೋಕೆ 1 ಸಣ್ಣ ಬೌಲ್ನಲ್ಲಿ ಕಾರ್ನ್ ಫ್ಲೋರ್ ಹಾಗೂ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಆ ಮಿಶ್ರಣವನ್ನು ಕುದಿಯುತ್ತಿರುವ ಸೂಪಿಗೆ ಸುರಿದು ಕೈಯಾಡಿಸಿ. ಕೊನೆಯಲ್ಲಿ ಉಪ್ಪು ಮತ್ತು ಖಾರಕ್ಕೆ ತಕ್ಕಂತೆ ಕಾಳು ಮೆಣಸಿನ ಪುಡಿ ಉದುರಿಸಿದರೆ ಹಬೆ ಆಡುವ ಕಾರ್ನ್ ಸೂಪ್ ರೆಡಿ. ಹಾಗೆಯೇ ಚಟಪಟ ಮಸಾಲ ಕಾರ್ನ್, ಇದರ ರೆಸಿಪಿಯನ್ನು ಹೇಳ್ತೀನಿ. ಇದಕ್ಕೆ ಬೇಕಾಗುವ ಸಮಯ 4 ನಿಮಿಷ. ಬೇಕಾಗುವ ಸಾಮಗ್ರಿಗಳು:
ಒಂದು ಕಪ್ ಬೇಯಿಸಿದ ಸ್ವೀಟ್ ಕಾರ್ನ್ ಕಾಳುಗಳು, ಒಂದು ಚಮಚ ಬೆಣ್ಣೆ, ಅರ್ಧ ಚಮಚ ಅಚ್ಚ ಖಾರದ ಪುಡಿ, ಅರ್ಧ ಚಮಚ ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಂಬೆ ಹಣ್ಣಿನ ರಸ. ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಬೆಣ್ಣೆ ಹಾಕಿ ಅದು ಬಿಸಿಯಾದಾಗ ಬಿಸಿ ಬಿಸಿ ಬೇಯಿಸಿದ ಸ್ವೀಟ್ ಕಾರ್ನ್ ಕಾಳುಗಳನ್ನು ಹಾಕಿ ಒಂದು ನಿಮಿಷ ಮಿಕ್ಸ್ ಮಾಡಿ ಈಗ ಗ್ಯಾಸ್ ಆಫ್ ಮಾಡಿಬಿಡಿ. ಪ್ಯಾನ್ ಬಿಸಿಗೆನೆ ಖಾರದ ಪುಡಿ, ಚಾಟ್ ಮಸಾಲ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕೊನೆಯಲ್ಲಿ ಇದರ ಮೇಲೊಂದು ಅರ್ಧ ಹೋಳು ನಿಂಬೆ ಹಣ್ಣಿನ ರಸವನ್ನು ಹಿಂಡಿ ಮಿಕ್ಸ್ ಮಾಡಿದರೆ ಚಟಪಟ ಅಂತ ಉಪ್ಪು ಖಾರ ಹುಳಿ ಇರೋ ಮಸಾಲ ಕಾರ್ನ್ ರೆಡಿ. ಮತ್ತೊಂದು ವಿಷಯ ಏನೆಂದರೆ, ಇವೆರಡಕ್ಕೂ ಜೋಳವನ್ನು ಒಟ್ಟಿಗೆ ಬೇಯಿಸಿ ಇಟ್ಟುಕೊಂಡ್ರೆ 10 ನಿಮಿಷದಲ್ಲಿ ಸೂಪ್ ಮತ್ತು ಮಸಾಲ ಕಾರ್ನ್ ಎರಡೂ ಕೂಡ ರೆಡಿಯಾಗಿ ಬಿಡುತ್ತೆ. ಇನ್ನೇಕೆ ತಡ, ಒಂದು ಕೈಯಲ್ಲಿ ಬಿಸಿ ಸೂಪ್ ಕಪ್, ಇನ್ನೊಂದು ಕೈಯಲ್ಲಿ ಮಸಾಲ ಕಾರ್ನ್ ಬೌಲ್ ಹಿಡ್ಕೊಂಡು ಮಳೆ ಬರ್ತಿರೋದನ್ನು ನೋಡ್ತಾ ಸಂಜೆಯನ್ನು ಎಂಜಾಯ್ ಮಾಡಬಹುದು. ಹೆಲ್ದಿಯಾಗೂ ಇರ್ಬೋದು, ಟೇಸ್ಟಿಯಾಗೂ ಇರ್ಬೋದು. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ, ಇದು ರೇಡಿಯೋ ಸಾರಂಗ್ 107.85 ಬಣ್ಣ ಬಣ್ಣದ ಬದುಕು.

ಮನುಷ್ಯ ಸಮಾಜ ಜೀವಿ, ಅವನು ಸಮಾಜದೊಟ್ಟಿಗೆ ಜೀವಿಸನು. ಸಮಾಜತೆ ಬಿಟ್ಟುಟ್ಟು ಅವನಿಗೂ ಪ್ರತ್ಯೇಕ ಅಸ್ತಿತ್ವ ಇಲ್ಲ. ಅವನು ತಂಡು ಜೀವನ ಸಾರ್ಥಕಾವನೆಂಗೆ ಮಾನವೀಯತೆ ಪಿನ ಸೌಹಾರ್ದತೆ ಜೀವನದಲ್ಲಿ ಅಳವಡಿಸನು. ಮಾನವೀಯತೆ ಚೆನ್ನೆಂಗೆ ಪಿರ್ಸಪಾಡು ವರ್ಮೆಪಾಡು. ಮನುಷ್ಯ ತಂಡು ಸಂತೃಪ್ತಿಡು ತಂಡು ಉಲ್ಗಮೆ ಕಾನುಗು ಮಾನವೀಯತೆ ಪಿನ ಸೌಹಾರ್ದತೆ ಅವನು ಜೀವನದಲ್ಲಿ ಸಹಕರಿಕರು. ಮಿರ್ಗತ್ತು ಕಾಂಡಿ ಶ್ರೇಷ್ಠಮಾಯಿಟ್ಟುಳ್ಳೋ ಮನುಷ್ಯ ತಂಡು ಜೀವನತೆ ಸಾರ್ಥಕಗೊಳಿಸಗು. ಈ ಸಮಾನತೆ, ಈ ಮಾನವೀಯತೆ ಪಿನ ಸೌಹಾರ್ದತೆ ಇದು ಜೀವನದಲ್ಲಿ ರೂಢಿಸಿರೋ ಚೊಮ್ಮೆ ಅಗತ್ಯ. ಮನುಷ್ಯರು ಅಭ್ಯುದಯ, ಪ್ರಗತಿ, ವಿಕಾಸ ಎಲ್ಲಂ ಅವನು ಜೀವನತೋ ಶ್ರೀಮಂತಿಕೆಲು ಪಿನ ಜೀವನತೆ ರೂಪಿಸಿಯ ವಿಧಾನದಲ್ಲಿ ಸಾಧಿಸಿಟ್ಟು ಕಾಟ್ರೆ. ಜೀವನದಲ್ಲಿ ಸುಖ ಸಂದೋಲ ಪಿನ್ನ ನೆಮ್ಮದಿ ಕಿಟ್ಟು ನಿಂಗೆ ಸಮಾನತೆ, ಸೌಹಾರ್ದತೆ, ಮಾನವೀಯತೆ ಪಿನ ಪ್ರಾಮಾಣಿಕತೆ ಜೀವನದಲ್ಲಿ ನೊರಿಟ್ಟಿಕೊನು. ಪ್ರತಿಯೊರು ಧರ್ಮಂ ಮಾನವೀಯ ಮೌಲ್ಯತೆಗೆ ಅನುಗುಣಮಾಯಿಟ್ಟು ಜೀವನತೆ ರೂಪಿಸೋಗು ಕರೆ ಕೊಡ್ತರು. ಅಂಗನಮೇ ಮಾನವೀಯ ಏಕತೆ ಪಿನ ಸೌಹಾರ್ದತೆ ಚೆಲ್ರದು ಎಲ್ಲ ಧರ್ಮತ್ತೋ ಸಂದೇಶ ಮಾಯಿಟ್ಟಿಕಡು. ಮನುಷ್ಯ ಆಗಾಸಲು ಪಕ್ಕಿರು ಪೋಲೆ ಪಾರೋಗು ಪಡ್ಚಿರ, ತನ್ನಿಲು ಮೀನ್ರು ಪೋಲೆ ನೀಂದೋಗು ಪಡ್ಚಿರ, ಐತಂಗ ಈ ಭೂಮಿಲು ಮನುಷ್ಯರ ಪೋಲೆ ಜೀವಿಸೋಗು ಇನ್ನೂ ಪಡ್ಚಿಟ್ಲೆ. ಇದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಚೆನ್ನ ಫಲಕ, ನೇರಾಯ ಫಲಕ. ದ್ವೇಷ, ಮಚ್ಚಾರ, ಹಸದ್ ಪಿನ್ನ ಒಡ ಪರಪರೊಟ್ಟುಗೂ ಪರಸ್ಪರ ಕಚ್ಚಾಟ ಚೆಲ್ರದು ಜೀವನತ್ತು ವಾಸ್ತವಿಕತೆ ಇಲ್ಲಾಂಟಾಕ್ರೆ. ದ್ವೇಷತಿಲಾಯಿಟ್ಟು ದ್ವೇಷ ಪರಕಡು, ಅಲ್ಲಾಂಟೆ ದ್ವೇಷ ಚೆಲ್ರದು ನಾಶತ್ತಗು ಮೂಲ ಕಾರಣ ಆಯಿಟಿಕಡು. ಐತಂಗ ಈ ಜೀವನದಲ್ಲಿ ಮಾನವೀಯತೆ ಪಿನ ಸೌಹಾರ್ದತೆ ತಂಡತ್ತರ ಸಂದೋಲತೆ ಬೇರೆ ಏದು ಖಂಡಿತ ತಂಡ್ರಲೆ ತರಗು ಸಾಧ್ಯಮಿಲ್ಲ. ಇದು ನೇರಾಯು ಫಲಕ. ನೆರಡಂಗ್ಲೊಟ್ಟುಗು ಎಪ್ಪಂ ಅನ್ಯೋನ್ಯತಲು ಪಿರಿಸಪ್ಪಾಡಲು ಒರ್ಮೆಪಾಡಲು ಸೌಹಾರ್ದತಲಿಕ್ಕೊನು ಚೆನ್ನಟ್ಟು ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಲೋಕತ್ತು ಸಮಗ್ರ ಮಾನವ ಕೋಟಿಗೂ ಕೂಡ ಕರೆ ಕೊಡ್ತರು. ನಂಗ ಇನ್ನೊರ್ತರೊಟ್ಟುಗೂ ಸೌಹಾರ್ದತಲು ಪಿನ ಮಾನವೀಯ ದೃಷ್ಟಿಯಲ್ಲಿ ವರ್ತಿಸಿಯಪ್ಪ. ಇನ್ನೊರ್ತಂ ನಂಗಲೆ ಪಿರಿಸತ್ತಲು ಕಂಡಪ್ಪ ಮಾತ್ರ ಈ ಮಾನವೀಯತರ ಮೌಲ್ಯ ನಂಗಗೂ ಅರ್ಥಾವರು. ಇನ್ಸಾನು ತಾಲ್ಚಿ ಮೇಲೆ ವರ್ತಿಸಿಯಪ್ಪ ಜೀವನದಲ್ಲಿ ಶಾಂತಿ ಸೊಬರು ಸಮಾಧಾನತೆ ಸಾಧಿಸೋಗು ಸಾಧ್ಯ. ಅವರು ಪಿರಿಸಪ್ಪಾಡಲು ಒರ್ಮೆಪಾಡಲು ಕಿರ್ಫತ್ತಲು ಸೌಹಾರ್ದತಲು ಮಾನವೀಯತಲು ಒರು ಪುದಿಯು ಜೀವನ ಬೀರಿಡು. ಅಲ್ಲಾಂಟೆ ಜೀವನದಲ್ಲಿ ಇನ್ನೂ ಮಿಂಜನು ಚೆಲ್ರೋ ಒರು ಆಸಕ್ತಿ ನೊರೆಯಿರು. ನಲ್ಲೋ ನಡವಡಿ, ನಲ್ಲೋ ಬಿಸಿಯ, ನಲ್ಲೋ ಯೋಚನೆ ಒಡಪರಪ್ಪರೊಟ್ಟುಗು ನೊರೆಂಜು ಪಿರಿಸಪ್ಪಾಡು ಪಿನ್ನ ಕಿರ್ಫ ಇದೆಲ್ಲ ಜೀವನದಲ್ಲಿ ನೊರೆಂಜಪ್ಪ ನಂಗಲಿ ಜೀವನ ಕೂಡ ಸಾರ್ಥಕ. ಅವರು ಸಮಾಜದಲ್ಲಿ ಆಚಾರ ವಿಚಾರ ಭಾಷೆ ನಂಬಿಕೆ ನಡವಡಿಲೆಲ್ಲ ವ್ಯತ್ಯಾಸ ಇಕ್ಕರು. ಐತಂಗ ನಂಗೆ ಎಲ್ಲರೂ ಮನಸ್ಸಮ್ಮಾರು ಚೆಲ್ರೋ ನೆಲಲು ಜೀವನದಲ್ಲಿ ಒರ್ಮಿಚ್ಚು ಕೂಡಿಯಪ್ಪ ಈ ಜೀವನ ಚೆಲ್ರದು ಅರ್ಥಪೂರ್ಣ ಆವುಡು. ಸಹೋದರತೆ ಪಿನ ಮಾನವೀಯತೆ ಚೆಲ್ರದು ಎಲ್ಲ ಜನಾಂಗತ್ತೋ ಆಲ್ಮಾರುಡು ಹೃದಯತೆ ಒನ್ನಾಕರು. ಪಿರಿಸಪ್ಪಾಡು ಒರ್ಮೆಪಾಡು ಕಿರ್ಫ ಸಮಾನತೆ ಪಿನ ಸಹೋದರತೆ ಜೀವನದಲ್ಲಿ ಅಳವಡಿಸಿರದೆ ಮಾನವೀಯತೆ. ಜೀವನದಲ್ಲಿ ತಂಡೋರ್ತಾರೋ ನಲ್ಲರ ಮಾತ್ರ ಬಿಯಾರಿಕಿರೋನು ಸ್ವಾರ್ಥಿ. ತಂಡು ಪೋಲೆಮೆ ಎನಿವರ್ತಂ ಚೆಲ್ರದೆ ಮಾನವ ಧರ್ಮತ್ತು ಮೂಲ ಮಂತ್ರ ಆಯಿಟಿಕಡು. ಪಡಚೋಂಡ ನೆನಪು ಜೀವನತ್ತು ಉದ್ದೇಶ ಪಿನ ಸಾರ್ಥಕತರು ಮುನ್ನಲು ಬೇಯಿಚಿಟ್ಟು ಮಾನವೀಯತೆ ಪಿನ ಸೌಹಾರ್ದತೆಲು ಪಿರಿಸಪ್ಪಾಡು ಒರ್ಮೆಪಾಡಲು ಜೀವನತ್ತು ಮುನ್ನಲು ಕೊಂಪೋನು. ಅಪ್ಪ ಮಾತ್ರ ಈ ಜೀವನ ಚೆಲ್ರದೆ ಸಾರ್ಥಕ ಅವರು ಅರ್ಥಪೂರ್ಣ ಆವು. ಶ್ರೋತೃಗಳೇ, ಇದುವರೆಗೂ ಬ್ಯಾರಿಡೋ ಹಿರಿಯ ಲೇಖಕ ಕವಿ ಪಿನ ಚಿಂತಕಾಯಿಟ್ಟುಲು ಕೆಪಿ ಅಬ್ದುಲ್ ಖಾದರ್ ಕುತ್ತೆತ್ತೂರು ಐಲ್ಡು ನಲ್ಲ ತೆರು ಬುಕ್ಕಲ್ ನಿಂಡತ್ತು ಜೀವನತ್ತೆ ಪ್ರತಿಬಿಂಬಿಸಿರೋ ಮಾನವೀಯತೆ ಪಿನ ಸೌಹಾರ್ದತೆ ಈ ಏಳ್ತಂಗ ಕೇಟೊಂಡ್ ಬಂದಾರೆ.

ಶ್ರೋತೃಗಳೇ, ಇದುವರೆಗೂ ಬ್ಯಾರಿಡು ಹಿರಿಯ ಲೇಖಕ ಚಿಂತಕ ಆಯಿಟುಳು ಕೆ ಪಿ ಅಬ್ದುಲ್ ಖಾದರ್ ಕುತ್ತೆತ್ತೂರು ಎಲ್ದಿಯೋ ನಂಗಲೆ ನಂಗಮೇ ತೆರಞ್ಞು ಈ ಊರು ಎಲ್ತಂಗ ಕೇಟೊಂಡು ಬಂದಾರೆ. ಎಪ್ಪಂ ಕೇಟೊಂಡಿಕ್ಕರು ಇದು ರೇಡಿಯೋ ಸಾರಂಗುನ್ 07.8 FM ರಂಗ್ರಂಗ್ರು ಜೀವನ.

0: ಸೌಖ್ಯದ ಶ್ರೋತೃಲ ಈ ವಾರದ ತುಳು ಚಾವಡಿ ನೇರ ಫೋನಿನ ಕಾರ್ಯಕ್ರಮದ ತುಳುನಾಡದ ಬೆನ್ನಿದ ಬದುಕು ಈ ವಿಚಾರದ ಬಗ್ಗೆ ಪಾತ್ರ ಕತೆ ನಮ್ಮೊಟ್ಟು ಗುಪ್ಪನ ಬಿನ್ನಿರ್ ತುಳು ಜನಪದ ವಿದ್ವಾಂಸರಾಯಿನ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ನಿಕ್ಲ ಲೆಪ್ಪು ಕೊರಡಾಯಿನ ಸಂಖ್ಯೆ ಆಜಿ ಮೂಜಿ ಆಜಿ ನಾಲ್ ರಡ್ಡು ಸೊನ್ನೆ ನಾಲ್ಕು ಒರಂಬ ನಾಲ್ಕು ಒರಂಬ ತಪ್ಪಂದಕೇನ್ಲಿ ಮುಂದೆ ಗುರುವಾರ ಕಾಂಡೆ 10 ಗಂಟೆ ಹತ್ತೊಂದು ಗಂಟೆ ಮುಟ್ಟ ಕೇನೊಂದು ಪುಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು
1: ಇದುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಮಾಲೆಲೆಂಕುಲು
2: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ನೇತೃತ್ವ ಮೇ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಗವರ್ನಮೆಂಟ್ ಆಫ್ ಇಂಡಿಯಾ ಕಾ ಏಕ್ ಫ್ಲಾಗ್ಶಿಪ್ ಇನಿಷಿಯೇಟಿವ್ ಭಾರತ್ ಇನ್ನೋವೇಟ್ಸ್ 2026 ಜಿಸ್ಮೇ ಹೆಲ್ತ್ ಕೇರ್ ಔರ್ ಎಐ ಸೆ ಲೇಕರ್ ಅಗ್ರಿಕಲ್ಚರ್ ಔರ್ ಸೆಮಿ ಕಂಡಕ್ಟರ್ಸ್ ತಕ್ 13 ಸೆಕ್ಟರ್ಸ್ ಕೆ 120 ಸ್ಟಾರ್ಟ್ಅಪ್ಸ್ 14 to 16 ಜೂನ್ ತಕ್ ನೀಸ್ ಫ್ರಾನ್ಸ್ ಮೇ ಅಪ್ನಿ ಇನ್ನೋವೇಶನ್ ಔರ್ ಆಂಟ್ರಪ್ರಿನೋರಿಯಲ್ ಕ್ಷಮತಾಓ ಕಾ ಪ್ರದರ್ಶನ್ ಕರೆಂಗೇ ಭಾರತ್ ಇನ್ನೋವೇಟ್ಸ್ 2026 ಭಾರತ್ ಮೇ ನಿರ್ಮಿತ್ ವಿಶ್ವ ಕೆ ಲಿಯೇ ತಯಾರ್
3: ಕಲಾಗಂಗೋತ್ರಿ ಯಕ್ಷಗಾನ ಅಧ್ಯಯನ ಕೇಂದ್ರ ಸೋಮೇಶ್ವರ ಉಚ್ಚಿಲ ಮಂಗಳೂರು ಹಾಗೆ ಸಂತ ಅಲೋಶಿಯಸ್ ಕಾಲೇಜು ಮಂಗಳೂರು ಇವರ ಸಹಯೋಗದಿಂದ ನಡೆಯುತ್ತಿರುವಂತಹ ಅಮೃತಾನುಸಂಧಾನ ಅನ್ನುವಂತಹ ಶೀರ್ಷಿಕೆಯೊಂದಿಗೆ ನಡೆಯುತ್ತಿರುವಂತಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಇತ್ತೀಚೆಗಷ್ಟೇ ವಿಧಿವಶರಾದಂತಹ ದಿವಂಗತ ಪ್ರೊಫೆಸರ್ ಅಮೃತ್ ಸೋಮೇಶ್ವರ್ ಅವರ ಸಂಸ್ಮರಣಾ ಕಾರ್ಯಕ್ರಮದ ಈ ದಿನ ಅವರ ಕೆಲವೊಂದು ಗೀತೆಗಳನ್ನು ನಾವು ಹಿಕ್ಕಿಕೊಂಡು ಅವುಗಳಿಗೆ ಸಂಗೀತ ಸಂಯೋಜನೆಗಳನ್ನು ಕೆಲವೊಂದು ಗೀತೆಗಳಿಗೆ ಸಂಗೀತ ಸಂಯೋಜನೆಯನ್ನು ಮಾಡಿಕೊಂಡು ಈ ದಿನ ಈ ವೇದಿಕೆಯಲ್ಲಿ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಮೊದಲಿಗೆ ಪೂಪೂಜನ ಅನ್ನುವಂತಹ ಪುಸ್ತಕದಿಂದ ಆಯ್ದಂತಹ ಒಂದು ಗೀತೆ, ಆನೆ ಮೋನೆದ ಗಣಪಗ ಅನ್ನುವಂಥದ್ದು. ಈ ಗೀತೆಗೆ ಸಂಗೀತ ಸಂಯೋಜನೆಯನ್ನು ನಮ್ಮ ತಂಡದ ಅರ್ಜುನ್ ಆಚಾರ್ಯ ಇವರು ಮಾಡಿದ್ದಾರೆ. ಮೊದಲಿಗೆ ಗಣಪತಿಯನ್ನು ಸ್ತುತಿಸುವಂತಹ ಗೀತೆ, ಆನೆ ಮೋನೆದ ಪುರ್ಲ ಗಣಪಗ.

ವಿಘ್ನ ವಿನಾಶಕನನ್ನು ತನ್ನ ವಿಶಿಷ್ಟವಾದಂತಹ ಸಾಹಿತ್ಯದ ಶೈಲಿಯಿಂದ ಪೂಜಿಸಿದ ಅಮೃತರಿಗೆ ವಂದನೆಗಳನ್ನು ಸಮರ್ಪಿಸುತ್ತಾ ಮುಂದೆ ಕರೆಗಾಳಿ ಅನ್ನುವಂತಹ ಪುಸ್ತಕದಿಂದ ಆಯ್ದಂತಹ ಕಾಜಿದ ಧನಿ ಅನ್ನುವಂತಹ ಒಂದು ಗೀತೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಈ ಹಾಡಿಗೆ ಮತ್ತು ಜರ್ನಿ ಥಿಯೇಟರ್ ಗ್ರೂಪ್ಗೆ ಒಂದು ಬಹಳ ಹತ್ತಿರದ ನಂಟಿದೆ. ಯಾಕೆಂತ ಹೇಳಿದರೆ ಅಮೃತರ ಗೋಂದುಳು ನಾಟಕದ ಒಂದು ಭಾಗವನ್ನು ಚಿತ್ರಿಸುವಾಗ ಆ ಭಾಗಕ್ಕಾಗಿ ನಾವು ಈ ಹಾಡನ್ನು ಆಯ್ದುಕೊಂಡು ಪ್ರಸ್ತುತಪಡಿಸಿದ್ದೇವೆ. ಕಾಜಿದ ದನಿ ಇದೀಗ ನಿಮ್ಮ ಮುಂದೆ.

ಮುಂದೆ ಹೃದಯ ವಚನಗಳು ಅನ್ನುವಂತಹ ವಚನಗಳ ಪುಸ್ತಕದಿಂದ ಆಯ್ದಂತಹ ಒಂದು ಮೂರು ಗೀತೆಗಳಿಗೆ ರಾಗ ಸಂಯೋಜನೆಯನ್ನು ಮಾಡಿ ಈ ವೇದಿಕೆಯಲ್ಲಿ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಅಮೃತರು ಆ ಪುಸ್ತಕದ ನಿವೇದನೆಯಲ್ಲಿ ಬರೆದಿರುವಂತಹ ಒಂದು ಸಣ್ಣ ವಚನವನ್ನು ನಾನು ಮೊದಲಿಗೆ ವಾಚಿಸ್ತೇನೆ. ಹೃದಯ ವಚನಾಂಜಲಿಯ ವಿನಯದೊಳರ್ಪಿಸುವೆನಯ್ಯ ಹೃದಯ ಸಂಪನ್ನರಿಂಗೆ ಪ್ರಾಚೀನ ಅರ್ವಾಚೀನ ವಚನ ಕುಸುಮ ರಾಶಿಯಲ್ಲಿ ನನ್ನದಿದೊಂದು ತುಂಬೆ ಹೂಕಣಯ್ಯ ಬಣ್ಣ ಬೆಡಗುಗಳಿಲ್ಲ ಕಂಪು ಸೊಂಪುಗಳಿಲ್ಲ ಸಣ್ಣ ಹನಿಮಕರಂದವಷ್ಟೆ ತಳದಿ ತುಂಬಿರುವ ಬುಟ್ಟಿಯಲ್ಲಿ ಈ ತುಂಬೆ ಹೂವಿಗೂ ಇಂಬುಂಟು ಎಂಬುದನ್ನು ನಂಬಿಹೆನಯ್ಯ ಹೃದಯೇಶ ಸೋಮೇಶ ಹೃದಯೇಶ ಸೋಮೇಶ.

ವಚನಗಳ ಬಳಿಕ ಬಹಳ ಪ್ರಸಿದ್ಧಿಯನ್ನು ಪಡೆದಂತಹ ತುಳು ಭಕ್ತಿಗೀತೆಗಳಲ್ಲಿ ಒಂದು ಈರೆ ಸಿರಿಪಾದ ದರ್ಶನಗೊಂದು ಬಂದಾಗ ವಾ ಕಾಣಿಕೆನಿಯಾನು ಪತ್ತೊಂದು ಬರಡು ಅನ್ನುವಂತಹ ಅಮೃತರ ರಚನೆ ವಿದ್ಯಾಭೂಷಣರವರ ಗಾಯನ ಹಾಗೂ ಸಂಗೀತದ ಮೂಲಕ ಅತ್ಯಂತ ಪ್ರಸಿದ್ಧವಾದಂತಹ ಈ ಗೀತೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇದೀಗ ನಿಮ್ಮ ಮುಂದೆ ಈರೆ ಸಿರಿಪಾದ ದರ್ಶನಗೊಂದು ಬಂದಾಗ.

ಅಮೃತ್ ಸೋಮೇಶ್ವರ್ ಅವರ ನಾಟಕಗಳಲ್ಲಿ ಒಂದಾದಂತಹ ಗೋಂದೋಳು ನಾಟಕ ಆಗ ತಾನೇ ಹೇಳಿದ ಹಾಗೆ ನಮಗೆ ಮತ್ತು ಅದಕ್ಕೊಂದು ಅವಿರ್ನಾಭಾವ ಸಂಬಂಧ ಸೃಷ್ಟಿಯಾದಂಥದ್ದು. ಪ್ರಾಯಶಃ ಹೆಚ್ಚು ಕಡಿಮೆ 18 ಪ್ರದರ್ಶನಗಳನ್ನು ನಾವು ಗೋಂದೋಳು ನಾಟಕವನ್ನು ಪ್ರದರ್ಶಿಸುವಂತಹ ಒಂದು ಸೌಭಾಗ್ಯ ಜರ್ನಿ ಥಿಯೇಟರ್ ಗ್ರೂಪ್ ನಮ್ಮ ಸಂಸ್ಥೆಗೆ ಒದಗಿ ಬಂದದ್ದು ನಮ್ಮೆಲ್ಲರ ಪುಣ್ಯ ಅಂತ ಭಾವಿಸ್ತೇವೆ. ಈ ನಾಟಕದ ಒಂದು ಗೀತೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಪಂಚವರ್ಣದ ಪುರ್ಲ ಉರೆಕಿನ್ನಿಯಾದ ಅನ್ನುವಂತಹದ್ದು. ಈ ನಾಟಕದ ಸಂಗೀತ ಸಂಯೋಜನೆಯನ್ನು ಮಾಡಿದಂಥವರು ಅರ್ಜುನ್ ಆಚಾರ್ಯ ಮತ್ತು ಮೇಘನಾ ಕುಂದಾಪುರ. ಈ ನಾಟಕಕ್ಕೆ ನಿರ್ದೇಶನವನ್ನು ಮಾಡಿದ್ದು ವಿದ್ಯು ಉಚ್ಚಿಲ್. ಇದೀಗ ನಿಮ್ಮ ಮುಂದೆ ಪಂಚವರ್ಣದ

ಮುಂದಿನ ಗೀತೆ ತೇರುಗ ಪಿದಾಡ್ನ ಪೊಣ್ಣು ಅನ್ನುವಂತಹ ಶೀರ್ಷಿಕೆಯೊಂದಿಗೆ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಂತಹ ಒಂದು ಗೀತೆ ಸರಸು ಪಿದಾಡಿಯಲು ತೇರುಗ ಇದೀಗ ನಿಮ್ಮ ಮುಂದೆ.

ಬಂಧುಗಳೇ, ನಮಗೆ ಅರ್ಧ ಗಂಟೆಗಳ ಒಂದು ಕಾಲಾವಧಿಯನ್ನು ಈ ಕಾರ್ಯಕ್ರಮವನ್ನು ಇಲ್ಲಿ ನಡೆಸಿಕೊಡಲಿಕ್ಕೆ ನೀಡಲಾಗಿತ್ತು. ಹಾಗಾಗಿ ನಾವು ಆ ಅವಧಿಯನ್ನು ಪೂರೈಸಿದ್ದೇವೆ. ಇನ್ನು ಬಹಳಷ್ಟು ಕಾರ್ಯಕ್ರಮಗಳು ಈ ಸಂಪೂರ್ಣ ದಿನದಲ್ಲಿ ನಡೀಲಿಕ್ಕಿದೆ. ಹಾಗಾಗಿ ಕಾರ್ಯಕ್ರಮದ ಕೊನೆಯ ಗೀತೆಯೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ಮುಂದಿನ ಗೀತೆ ನಾವು ಅಮೃತರಿಗೋಸ್ಕರವೇ ರಚಿಸಿದಂತಹ ಒಂದು ಗೀತೆ. ಈ ಗೀತೆಯನ್ನು ರಚಿಸಿದ್ದು ನಮ್ಮ ತಂಡದ ಹಿರಿಯ ಸದಸ್ಯರಲ್ಲಿ ಓರ್ವರು ಯಕ್ಷಗಾನ ಕಲಾವಿದರು ಮತ್ತು ನಮ್ಮ ತಂಡದ ನಾಟಕ ಕಲಾವಿದರು ಆಗಿರುವಂತಹ ಸುನೀಲ್ ಪಲ್ಲಮಜಲು. ಇವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ದು ಅರ್ಜುನ್ ಆಚಾರ್ಯ. ಇದೀಗ ಅಮೃತರಿಗೆ ಪ್ರೀತಿಯ ಒಲುಮೆಯ ಶರಣು ಶರಣು ಗುರುವೇ ಶರಣು.

0: ಕಲಾ ಗಂಗೋತ್ರಿ ಯಕ್ಷಗಾನ ಕೇಂದ್ರ ಹಾಗೂ ಕನ್ನಡ ವಿಭಾಗ ಸಂತ ಅಲೋಶಿಯಸ್ ಕಾಲೇಜ್ ಮಂಗಳೂರು ಇವರು ನಡೆಸ್ತಿರುವಂತಹ ಅಮೃತ ಅನುಸಂಧಾನ ಅನ್ನುವಂತಹ ರಾಷ್ಟ್ರೀಯ ವಿಚಾರ ಸಂಕಿರಣದ ಈ ಕಾರ್ಯಕ್ರಮದಲ್ಲಿ ಈವರೆಗೆ ಕಾರ್ಯಕ್ರಮವನ್ನು ನೀಡಲು ನಮ್ಮ ಜರ್ನಿ ಥಿಯೇಟರ್ ಗ್ರೂಪ್ ರಿಜಿಸ್ಟರ್ ಮಂಗಳೂರು ಈ ತಂಡಕ್ಕೆ ಅವಕಾಶವನ್ನು ಮಾಡಿಕೊಟ್ಟದಕ್ಕಾಗಿ ಎಲ್ಲ ತಂಡ ಸದಸ್ಯರ ವತಿಯಿಂದ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಮರ್ಪಿಸುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು.
1: ಶ್ರೋತೃಲೆ, ಈ ವಾರದ ತುಳು ಚಾವಡಿ ನೇರ ಫೋನಿನ್ ಕಾರ್ಯಕ್ರಮ ತುಳುನಾಡದ ಬೆನ್ನಿದ ಬದುಕ ಈಚಾರದ ಬಗ್ಗೆ ಪಾತ್ರ ಕತೆ. ನಮ್ಮೊಟ್ಟು ಗುಪ್ಪನ ಬಿನ್ನಿರ್ ತುಳು ಜನಪದ ವಿದ್ವಾಂಸರಾಯಿನ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ನಿಕ್ಲ ಲೆಪ್ಪು ಕೊರಡಾಯಿನ ಸಂಖ್ಯೆ ಆಜಿ ಮೂಜಿ ಆಜಿ ನಾಲ್ ರಡ್ ಸೊನ್ನೆ ನಾಲ್ಕು ಒರ್ಬ ನಾಲ್ಕು ಒರ್ಬ ತಪ್ಪಂದಕೇನ್ಲೆ ಮುಂದೆ ಗುರುವಾರ ಕಾಂಡೆ 10 ಗಂಟೆ ಹತ್ತೊಂದು ಗಂಟೆ ಮುಟ್ಟ ಕೇನೊಂದು ಪುಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕ.

0: பொறுத்து சரியாத 10:04 நிகழ்ச்சியான தொப்பினி ரேடியோ சாரங்க 107.8 FM இந்த துளிச்சாவடி நேர பிரசாரத காரியக்கிரம யான் மோக்கியத ஆட்சே விந்தியா குலால் இனித்த காரியக்கிரம பாத்திரம்ல மஸ்த் சமயத்து பொக்க துளிச்சாவடி காரியக்கிரம சுரு மல்த்தொந்தில்ல பண்ணிண்டா யான நேர பிரசார காரியக்கிரம பரந்தில்ல அஞ்சனி துளிச்சாவடி காரியக்கிரம பெத்தபேத்து விஷயக்கு சம்பந்தப்பட்டது பிரதி காரியக்கிரம நம்ம பாத்திரம் தப்போ நம்ம துளுநாட ஆச்சார விச்சாராதிப்பு சம்ஸ்கிருதி ஆதிப்பு அத்தனை பரப்போக்குத நெம்புலாதிப்பு பெத்தபேத்த மர்கிட்டு நம்ம பாத்திரம் துப்புனக இனித்து துளிச்சாவடி காரியக்கிரம உண்டு நேர பிரசாரத காரியக்கிரம அஞ்சனி நம்ம ஒட்டுகு பின்னர்ல உள்ளே நிக்கல கொத்திப்பு விஷயதாத பந்து பண்ணிண்டா நம்ம துளுநாடு பெண்ணித பதுக்கு பண்புனவு கிருஷி பதுக்கு பண்புனவு நமக்கு மூல ஆதார ஆதித்தனஞ்சின ஒஞ்சி கால இத்தடு அண்ட இத்ததாதா பெண்ணுக்கு சம்பந்தப்பட்டது அத்தன கிருஷிக்கு சம்பந்தப்பட்டது கொஞ்சாத்து விசாரணை தெரிப்பாரு உள்ளே அது ஸ்வத்தா ஒஞ்சி பெண்ணி சாகோலி மல்புனார் நேர்ந்து பத்துனா அத்தனை கொஞ்சாத்து விற்பி பதுக்கு பேத்த ஆதித்துண்டல ஐத்த ஒட்டுக்கு கிருஷித்த கெலச காரியம்லாம் மல்த்தொந்துள்ளீர் அஞ்சதுப்புனக ஈ வருஷால கொஞ்சாத்து பெண்ணித சாகோலி மண்புன வச்சுனா கொஞ்சி உமேதிடல உள்ளே இது பூரா பாத்திரனாக அர்னொட்டிக்கு நீ பாத்திருக்க பந்து ஈ ஒஞ்சு பொறுத்துடையான் பாத்திர உள்ள அர்னொட்டுக்கு பெண்ணி துளுநாடுத பெண்ணித பதுக்கு எஞ்ச இத்துண்டு இத்த எஞ்ச ஆத்துண்டு அத்தனை அவை டுப்பு நினச்சு கொஞ்சாத்து சமஸ்யல் தாதா அத்தண்டா கிருஷி பதுக்கு பண்ணகாய் டுப்புன வஞ்சாத்து ஆச்சரலு நம்ம ஒவ்வே ஒஞ்சி தூப்புனி பண்ணது நம்ம துளுநாடுதக்கு பிரகிருதி ஆராதக்கிற பண்டா பிரகிருதி தொட்டுக்கு தம்ம ஜீவனன்னு கறி தோந்தித்தரு அஞ்சாதுப்புனாக இனித்த காரியக்கிரமன்னு காரியக்கிரம கரையின மோக்கெடுக்கணும்ல டாக்டர் கணேஷ் அமின் சங்கமார் சார் ஹிரகு இனித்த துளிச்சாவடி காரியக்கிரமக்கு உடல் திஞ்சின சொல் மேலும்
1: சொல் மேலும்
0: என் சொல்லார் சார்
1: சௌக்கே
0: நம்ம இத்த கிருஷி பதுக்கு அத்தனை பெண்ணித பதுக்குடு நம்ம இனி பாத்திரக்கத்தை மல்பெற உள்ள கொஞ்சாத்து பெண்ணித பதுக்குன்னு நம்ம வந்து பத்தினா குடும்பல வேத்தோ இத்துண்டு அண்ட் இத்த கொஞ்சாத்து அவ மதே ஆது போத்துன்னு பந்து பண்ணி இத்த இரு தும்புர் திஞ்சல இத்த கிருஷி குடும்போடு இரு பத்துனார் கிருஷி குடும்போடு பத்தது இத்தல சாகோலி பிரமல் தொந்துள்ளாரு அஞ்சு கொஞ்சாத்து ஜோக்லேக்கு இஞ்சி கிருஷி தபகேட்டு அத்தனை பெண்ணித பகேட்டு பிராத்தியக்ஷிக்க மல்பு நினச்சினா கஜ்ஜல்லாம் வந்துள்ளாரு அஞ்சுப்புனாக இத்த இரு கொஞ்சம் கிருஷி குடும்போடு பத்தனை ஆவர ஈ ஒஞ்சி பிரச்சனைக்கு ஏனும் இல்லதாத பண்ண இத்த எஞ்சோ உண்டு ஈ ஒஞ்சி பென்னி பண்பு நஞ்சினா பென்னி சாகோலி மல்பு நஞ்சினா ஒஞ்சி பிரக்ரிய
1: பிந்தியக்கன் தூது ஒஞ்சி கெலவு திங்குலாண்டு சாவடிடு பிந்தியா குலால் தாந்த ஒஞ்சி ரீத்தி சாவடி சப்பலக்க எங்கு தோஜு வந்து இத்துண்டு ஆனா இனி அவு குடா சாகோலிக்கு சுருவாய் லெக்க பிந்தியக்க உள்ளேரு யானு ஒரு மூல கிருஷிக்கு என்ன விற்பி பதுக்கு ஜோக்லேக்கு கல்பவுனா உபன்யாசக விற்பி ஆண்டலா நிஜவாது என்ன அஜ்ஜரே பிஜ்ஜரே காலோடுதுஞ்சி அம்மேர்ன காலோடுதுஞ்சி எங்குளு மண்ணுத பதுக்குடு பெண்ணித பதுக்குடு தினதை தினக்குழு மாத்திராத்து அவு எங்கல்ன இடீ குடும்பத வஞ்சி பிரவருத்தி ஆதித்த இனி ஈ பொறுத்துடு எட்டை வஞ்சி விஷய நுதி வந்தாரு துளுவேரே துளுநாடுதா பென்னித பதுக்கு நிஜவாது ஆ பென்னி பண்டதாதா ஆ பென்னி சப்ததாய பத்துண்டு நரமானி ஆயன நுப்பு நாடுறே போடாது மண்ணு புஜங்கியே மண்ணு துங்கியே ஆயே மெய்க்கு குண்டு பாடந்தின காலோடு நுப்பு காத்திரா பஞ்சித படவு காத்திர ஆ நாடொந்து நாடொந்து நாடொந்து போனக ஆ நுப்பு பாரத உலைத பந்தாயக திக்குணு ஐடுது பொக்கா தினரே நரமானியாக எஞ்சின போடு சுருட்டு பஜ்ஜி தினொந்தித்தே ஐடுது பொக்கா காயாது தினொந்துத்தே ஐடுது பொக்க பீப்பாது தின்ற கல்த்தே ஐடுது பொக்க ஒஞ்சி கட்டிட்டு உந்துது ஆ சம்சார மானொந்து ஆயே மண்ணுனு அதமல்த்தது ஐட்டு புலதெப்பற பத்தியே அவன் நம்ம பென்னி பண்டா மண்ணுட்டு பென்னகா காண்டே தெங்கலோ புல்யக்களோடுஞ்சி நாலரை ஐந்து கண்டேக்கில் ஆக்குது இயர்லேக்கு அர்க்கஞ்சி மாய்த்தது ஐக்கிலேக்கு பைப்பாடுது இயர்லேன்னு தயார் மல்த்தது ஐடுது பொக்க கண்டோ கொப்பர பாடுது கொஞ்சம் ஆஜி கண்டேக்கு எரு கட்டியாடா மத்தியான ரெண்டு மூஜி கண்டே முட்டல தப்புன உண்டு பரி கடப்புன உண்டு பின்னித பேலை பண்ண கொஞ்சம் காதண்டு ஜாக்கி நகாரகு புடைதத்து உதாசி நகாரகு பின்னத்து ஆ பின்னிடு பின்னகா ஆயனா மெய்த்த இலு ஐடுது பொக்க நெத்தேர் அவு பிச்சாப்பு எலு பெச்சாப்புண்டு நெத்தேர் பெச்சாப்புண்டு ஆ நெத்தேர்த எலுத்த பெச்ச பெகராது பர்ப்புண்டு பண்டா மெய்த்த நெத்தேரு பெந்து ராப்பி நஞ்சினா ஆ உஞ்சி கெலசா அவு பென்னியாண்டு நம்ம பென்னீர் பண்ண பென்னீர் பண்ணக பெந்திரு மீத்த நெத்தெரு பெந்திரானெங்க அரியனுரிய பெனோடு பஞ்சார உனோடு பண்பின காததலக்கா ஆ கிருஷி பதுக்கிடு பென்பினஞ்சின ஒரு ரைத்தே ஆய மண்ணு புஜெங்குது மீத்த நெத்தேர்னு பெந்திரு மல்த்துது நெத்தேர்னு பித்து மல்த்துது பெகர் மல்த்துது பூமிடு லோககு நுப்பு நாடு நஞ்சின புலதிப்பே இனி நங்கு பாரி கொஞ்சம் துக்கத சங்கத்தி தாது அந்த பண்ணக நங்கு மாத்த கடிட்டில் கேனுண்டு ஆ துளுநாடு துளு பாஷ துளு ஒரியோடு துளுநாடு ஹாளா ஒன்று ஆ துளு மண் ஹாளா ஒன்று துதைக்குல் புற ஹாளா ஒன்று காளி ஹாளா ஒன்று ஆ தும்புத துளுநாடித்தே அத்து நம முல்பா நங்கு கொஞ்சம் ரீதி நாச்சிக்காப்பணும் தாயகு கேண்டா துளு பாஷ ஒரியோடு நாண்டா அத்தட துளு பதுக்கு ஒரியோடு உண்டாண்டா கிருஷி பதுக்குன்னு புடுது துளு பதுக்கு இச்சி இனி கிருஷி பதுக்கு நம்மடுது அப்ப தூர போப்புண்டு கொஞ்சி காலோடு எங்கல்ன ஊருடு கொஞ்சி நூது ஜொத்த இருளுத்தா அஞ்சனை போர்லு லைத்தா அஞ்சனை கண்டு கொப்பருகு பெத்த கை கஞ்சலு இத்தா எர்மேலு இத்தா ஆண்ட இனி நாடுந்து பத்துண்டா இடீ எங்கல்ன ஊருடு நூது எருளு ஜொத்த இத்தின ஊருடு உஞ்சி ஜொத்த எரு உஞ்சி ஜோக்குலேக்கு எரு பண்ட உந்து உந்து தொஜப்பார திக்கந்தி நஞ்சின கால இனி பைதுண்டு நங்க டிராக்டர் பைதுன்னு ஆ பம்பு பைதுன்னு ஆண்டாயா பார கல போத்துண்டு நம்ம பாரு மெதுப்பு நடைக்கு நங்கு ஹல்லர் பைதுண்டு எர்லே பதலுக்கு போர்லே பதலுக்கு டில்லர் பைதுண்டு அத்தே அண்ட ஊ பத்துண்டலா நங்கு நிஜமாது மண்ணு அடிமேலா வந்த மண்ணுடு நக்குரா வந்த மண்ணுக்கு எரு கை கஞ்சி எருமை பெத்தலைனா அம்பி படிக்க பூரந்த மண்ணுடு நிஜவாய் நஞ்சின நங்கு போடுத்தி நஞ்சின புல பர்புஜி இனி நங்கு நக்குருஜி ஆ நக்குருஜி பூரா கெமிக்கல் பாடுது புஞ்ச கொப்பர அம்பித கொப்பர தாந்த நம்ம இனி புலதித்துல இடீ துளுநாட்டு இனி தல எதோ எக்கர சாகுளி ஆவந்தித்தி நஞ்சின இரகு அஞ்சி எம்ஆர்பிஎல் பத்துண்டு இஞ்சிடுது எம்சிஎஃப் பத்துண்டு அஞ்சிடுது ரயில்வே பத்துண்டு அஞ்சிடுது படுபித்திரி அஞ்சி உஷ்ண வித்யுஸ்தாவர பத்துண்டு உந்து பூர பன்னாக எதோ சாவிர சாவிர எக்கரே பூமிலு சாகோளி ஆப்பின பூமிலு பூரா கார்கானே போண்டு நங்கு வர குஷி ஆப்பணும் நான் ஏர் பின்பினி அப்போய் நெட்டேனு ஆண்டா ஐத்த பரிணாம எஞ்சினா ஐத்த பலதாதா அந்த பண்ணாக இனி தூளே நங்கு ஆரோக்கிய கெட்டார அவ காரணாண்டு கொஞ்சி இடி நம்ம துளுநாடு எர்மாள் ஜப்பு கண்டே வடைப்பு பண்பின கொஞ்சி பாத்தர உண்டு எங்களுக்கு கண்டேவு பண்பின தர்மரசு உள்ளாயின க்ஷேத்திர அவு துளுவேர்னா கொஞ்சம் ஆலடே சிரிக்கல்னா ஆலடே சிறி குமாரே தல்யகுத்து நஞ்சின கொஞ்சம் ஆலடே பாரி பவித்திரவாய் நஞ்சின காரணிக்கத மண் அல்பத ஜாத்திரை சுருவாப்பினி மச்சுங்கல போன்ட்டிடுது மீனு பத்துன ஜாத்திரை எடுத்து ஜாத்திரை சுருவாப்பினி அண்ட் இனி அல்ப போனுந்தாண்டா இனி அல்பத மீனு பத்துன ஜாத்திரைதா ஆ ஒஞ்சி பொருளே ஹாளாத்துண்டு தாயகுந்து கேண்டா ஹாளு நீர் பூர பத்துது பெத்த பேத்த ரீதிதா ஹாளு நீர் பூர பத்துது அவு கற்காலையில் நாதுப்பு அத்துந்தாண்ட பேண்டதாதுப்பு அத்துந்தாண்ட ஆஸ்பத்திரியில் நாதுப்பு நீர் பத்துது ಮೀನು ವಿಷಾಪಿನಂಚಿನ ಪರಿಸ್ಥಿತಿ ಬೈದನ್ ನೀರು ವಾಸನೆ ಬರೋದುಂಡು ಆ ತುದೇಕ ಜಪ್ತಂಡ ಸೀಕ್ ಬರು ಪನ್ಪಿನಂಚಿನ ಪರಿಸ್ಥಿತಿ ಬೈದಂಡು ಉದೇಕ ಪೂರ ನಮನೆ ಕಾರಣ ದುಂಬು ಎಂಕುಲು ತುದೇ ಪನ್ಪಿನವು ನಂದಿನಿ ತುದೆತ್ತ ಒಂಜಿ ಕೈಯವು ಸ್ವರ್ಗದ ಕಾಮಧೇನು ನ ಮಗಳ ನಂದಿನಿ ಭೂಮಿಗೆ ಪರತೊಂದು ಬೈದಿನಂಚಿನ ಆ ಒಂಜಿ ಸ್ಥಿತಿ ಅಂಚಿನ ಪುರಾಣದ ಆಯ ಇತ್ತಿನಂಚಿನ ಆತು ಪವಿತ್ರವಾಯಿನಂಚಿನ ಅಪ್ಪೆನ ಒಂಜಿ ಮಟ್ಟೆಲಿ ಎಂಕಲೆಗೆ ಅವು ನಂದಿನಿ ತುದೆ ಐಟೆ ಓಡೋಡುಪು ಎದೆಪ್ಪು ನಾದುಪ್ಪು ಕೆಸರ್ದೆಪ್ಪು ನಾದುಪ್ಪು ಎರ್ಲೆ ನಂಚಿಂಚಿ ದೇರೊಂದು ಪೋದು ಸಾಗುಳಿ ಮಲ್ಪು ನಾದುಪ್ಪು ಆ ಕಡಪು ಉಚ್ಚು ನಾದುಪ್ಪು ಐಟೆ ಎತ್ತೋ ಜನ ಆ ಬದುಕು ಕರಿತೊಂದಿತ್ತೇರೆ ಎತ್ತೋ ಆ ಮೀನು ಪತ್ತೊಂದು ಅತ್ತಂದಾಂಡ ಐಟೆ ಪುಯ್ಯದೆತ್ತೊಂದು ಬದುಕು ಕರಿತೊಂದಿತ್ತಿನಂಚಿನ ಕಾಲ ಇತ್ತು ಈ ತುದೆ ಪನ್ಪಿನವು ಅವು ನಾಗರಿಕತೆ ತ ಮೂಲ ಕೃಷಿಕ್ಕೆ ತುದೇನೇ ಮೂಲ ಅಂಚ ಆ ತುದೆ ಹಾಳಾತಂಡು ಇನಿ ನಮ್ಮ ಬೆಂದಿದ ಬದುಕದ ಪಾತೇರ್ನಾಗ ನಮ್ಮ ತುದೇನು ಬುಡ್ದು ನಮ್ಮ ಉಪ್ಪರೆ ಸಾಧ್ಯ ಅಜ್ಜಿ ಕಾಡು ಗುಡ್ಡೇನು ಬುಡ್ದು ನಮ್ಮ ಉಪ್ಪರೆ ಸಾಧ್ಯ ಅಜ್ಜಿ ಎರು ಕೈಕಂಜಿಲೇನು ನಮ್ಮ ಬುಡ್ದು ಉಪ್ಪರೆ ಸಾಧ್ಯ ಅಜ್ಜಿ ಅಂಬಿ ಗೊಬ್ಬರವನ್ನು ಬುಡ್ದು ನಮ್ಮ ಉಪ್ಪರೆ ಸಾಧ್ಯ ಅಜ್ಜಿ ಅವು ಪೂರಲ್ಲ ಕೃಷಿ ಬದುಕದ ಬೆನ್ನಿದ ಬದುಕದ ಒಂಜಿ ಭಾಗ ಆದಿತ್ತು
0: ಇದು ಇರೋ ಪಂಡರೆ ಕಡೆಯುತ್ತ ನಮ್ಮ ಕಂಡ ಸಾಗೋಲಿ ಮನ್ಪರೆ ದುಂಬುಪುರ ಎರುಕುಲು ಇತ್ತ ಇನ್ಪುರ ಕಟ್ಟದ ಪುರ ಕಂಡ ಸಾಗೋಲಿ ಪುರ ಮಂತು ಅಂತ ಮುಂತ ಅದು ಬೇಕಾ ಟ್ರ್ಯಾಕ್ಟರ್ ಬತ್ತಂದು ಟಿಲ್ಲರ್ ಬತ್ತಂದು ಇತ್ತ ದುಂಬುದ ಆ ಒಂಜಿ ದಾದ ಕಂಡ ದತ್ತು ಅಂತ ನಂಚಿನ ಇತ್ತನ ಅವು ಎಂಚ ಇತ್ತನ ಒಂದು ಇತ್ತ ಹಿರಿಯ ಕುಲ್ಪುರ ಕಂಡ ದತ್ತು ಅಂತಿರ ಎಂಚ ಕಂಡ ದತ್ತು ಇತ್ತಿರು ಅವಿತ ಬಗ್ಗೆ ದಾದ ಪನ್ಪರೆ
1: ಅವು ಎಂಕಲೆಗಿತ್ತ ಈ ಅಜ್ಜೇರ್ ಪುರ ದಪ್ಪುನಾಗ ಆಯ್ತ ಒಂಜಿ ಖುಷಿ ಬೇತೆ ಎಂಕಲೆ ದಪ್ಪುಡು ಪುಡಿಕ್ ದಪ್ಪುನ ಬೇತೆ ನೀರಿಗೆ ದಪ್ಪುನ ಬೇತೆ ಪರಪಸೆಕ್ ದಪ್ಪುನ ಬೇತೆ ಅಡಿ ನೀರಿಗೆ ದಪ್ಪುನ ಬೇತೆ ಬೋರಿದ ದಪ್ಪು ಬೇತೆ ಇರುತ್ತ ದಪ್ಪು ಬೇತೆ ಉಳುಮೆ ಅಂದ್ರೆ ನಮ್ಮ ಏನ್ ಎಂಕಲು ಪ್ರೊಫೆಸರ್ ಬಿ ಎ ವಿವೇಕ್ ರೈಕಲ್ನ ಗುರ್ಕಾರ್ ಮೇಡ ಆ ತುಳುನಾಡಿನ ಕೃಷಿ ಬದುಕು ದಕ್ಷಿಣ ಭಾರತದ ಕೃಷಿ ವಿಜ್ಞಾನ ಕೋಶ ಅಂದು ಒಂಜಿ ವರ್ಕ್ ಒಂಜಿ ಮಲ್ತತ್ತ ಮಲ್ಲ ಪ್ರೊಜೆಕ್ಟ್ ಅವು ಅಪಗ ಐಟು ದಕ್ಷಿಣ ಭಾರತದ ಕೃಷಿ ವಿಜ್ಞಾನ ಕೋಶೋಡು ತುಳುನಾಡದ ಕೃಷಿ ಬದುಕದ ಬಗ್ಗೆ ಯಾನ ಅಧ್ಯಯನ ಮಲ್ದೆ ಬಕ್ಕ ಬರೆತೆ ಐಟು ಬರೇನಾಗಲ್ಲ ಎಂಕುಲ್ ದಾದ ಒಂಜಿ ಭಾಗ ಮಲ್ತೊಂದ ಅಂದು ಬಂದಾಗ ದಪ್ಪುನೇ ಒಂಜಿ ವಿಧನೆ ಉಂಡು ತುಳುನಾಡ್ ದಪ್ಪು ನಿಂಚ ಅಂದ್ ಒಂಜಿ ಕಾಲೋಡು ಬೋರ್ಲೆನ ದಪ್ಪುತ್ತಂಡು ಬೊಕ್ಕ ಇರ್ಲೆನ ದಪ್ಪುತ್ತಂಡು ಸಾಮಾನ್ಯವಾದ ಬೋರ್ಲೆನು ನಮ್ಮ ಗಾಡಿಗೆ ಕಟ್ಟೊಂದಿತ್ತೀನಿ ಗಾಡಿಗೆ ಕಟ್ಟೊಂದು ದುಂಬು ಲಾರಿ ಇತ್ತು ಜಿ ಬೊಕ್ಕ ಇತ್ತದ ಲೆಕ್ಕ ಟ್ರಾನ್ಸ್ಪೋರ್ಟ್ ಇತ್ತು ಜಿ ಬೊಕ್ಕ ಸಂಕೋಲು ಇತ್ತು ಜಿ ಸಾಧಾರಣ ಸಂಕ ಪಾವಂಜೆ ಸಂಕಾಯಿನೇ 1858 ಐಡ್ ದುಂಬು ಸಾಧಾರಣ ಒಂಜಿ 105 ವರ್ಷದ ಪಿರವು 100 ವರ್ಷದ ಪಿರವು ಅಲ್ಪ ಸಂಕ ಇಜ್ಜಾಂಡ್ ಸಂಕ ಇತ್ತಜ್ಜಿ ಕಡಪುಡು ಪೋ ಹೊಂದಿತ್ತೀನಿ ಪಾವಂಜೆಡ್ತೆ ಇನಿಕ್ಲ ಯಾನ್ ಒಂಜಿ ಮುಡಿ ಕಂಡ ಸಾಗೋಳಿ ಮಲ್ ತೊಂದುಲ್ಲೆ ಎಂಕ್ಲೆಗೆ ಒಂಜಿ 30 ಮುಡಿ ಕಂಡ ಇತ್ತು ಇಡೀ ಕುಟುಂಬ ಕೂಡು ಕುಟುಂಬ ಉಡುಪ್ಪುನಾಗ ಅಜ್ಜರ್ನ ಕಾಲೋಡು 30 ಮುಡಿ ಕಂಡ ಸಾಗೋಳಿ ಮಲ್ ತೊಂದಿತ್ತ ಇತ್ತಿನ ಇಲ್ಲ ಎಂಕಲ್ಲ ಸಂಕಮಾರ್ ಅಂಡ ಇತ್ತೆ ಪಾಲು ಪಾಲಾದು ಪಾಲು ಪಾಲಾದು ಪಾಲು ಪಾಲಾದು ಎಂಕುಂಜಿ ಎನ್ನ ಪಾಲಿಡು ಒಂಜಿ 2.5 ಎಕರೆ ಜಾಗುಂಡು ಐಟು 1.5 ಎಕರೆನೆ ಅಂದಾದ ಮಲ್ತೆ ಅಂದ್ಕೊಂಡ ತೋಟದೀತೆ ಐಟು ಇಲ್ಲಿ ಕಟ್ಟದೆ ಬೊಕ್ಕ 1 ಎಕರೆ ಕಂಡ ಮಲ್ತೊಂದುಲ್ಲೆ 1 ಎಕರೆ ಕಂಡ ಮಲ್ತೊಂದುಲ್ಲೆ ಸುತ್ತ ಕಟ್ಟಪುಣ್ಯುಂಡು ಭಾರಿ ಶೋಕದ ಕಂಡ ವರ್ಷಲ ಐಟು ತುಳುತ್ತ ಕೃಷಿ ಬದುಕದ ಪ್ರಾತ್ಯಕ್ಷಿಕೆಲೆ ಮಲ್ತೊಂದುಲ್ಲ ಎಂಕುಲು ಬೇತೆ ಬೇತೆ ಶಾಲೆದ ಜೋಕುಲೇನ್ಲೆ ತೊಂದು ಪೋದು ಬಿತ್ತುನಿ ಎಂಚ ಆ ನಡ್ಪಿನಿ ಎಂಚ ಆ ಕೊಯ್ಪಿನಿ ಎಂಚ ದಪ್ಪುನಿ ಎಂಚ ಎರ್ಲೆಡ ದಪ್ಪುನಿ ಎಂಚ ಟ್ರ್ಯಾಕ್ಟರ್ ದಪ್ಪುನಿ ಎಂಚ ನೀನು ಪೂರ ಜೋಕುಲೆಗೆ ಅತ್ತಡ ಬೈದರ್ ಬೈ ಪಂಡದಾದ ಒಂಜಿ ಕೇಟ್ ಎಂಚಿನ ಮಾತ ಬರ್ಪುಂಡು ಪನ್ಪಿನೇನು ಇನಿ ತುಲೆ ಜೋಕುಲೆಗೆ ಅವು ಗೊತ್ತುಜ್ಜಿ ಯೋಕ್ಲಿಗೆ ಅರಿ ಪಂಡದಾದ ಅಂದು ಗೊತ್ತುಜ್ಜಿ ತೌಡು ಪಂಡದಾದ ಅಂದು ಗೊತ್ತುಪ್ಪಂದು ಮೂಂಕನ್ ಪಂಡದಾದ ಅಂದು ಗೊತ್ತುಪ್ಪಂದು ಕಡಿಯರಿವು ಇಡಿಯರಿವು ಅಂದು ಗೊತ್ತುಜ್ಜಿ ದಯಾನ್ಪನ್ನ ಪೂರ ಐತ ತೊಟ್ಟೆಡು ರೆಡಿಮೇಡ್ ಬರ್ಪಿನಂಚಿನ ಕಾಲ ಆ ಪೇರು ಪೆತ್ತದ ಮಿರೆಡ್ದು ಬರ್ಪುಣು ಪನ್ಪಿನೇ ಇನ್ನಿತ್ತ ಜೋಕ್ಲಿಗೆ ಗೊತ್ತುದಾಂತಿನಂಚಿನ ಪರಿಸ್ಥಿತಿ ಉಪ್ಪುನಾಗ ನಮ್ಮ ಕೃಷಿ ಬದುಕನ್ನು ಇನಿ ನೆನಪು ದಯಮಲ್ಪುಡು ಐತ ವಿಷಯ ಇಡುತ್ತೆ ಸಾರಂಗ ರೇಡಿಯೋ ಸಾರಂಗ ಅವು ನಮ್ಮ ಬಣ್ಣ ಬಣ್ಣದ ಬದುಕು ಒಂದು ಪಂಡಡಲ ಆ ಬಣ್ಣದ ಬದುಕದ ಉಲೈಡಿತ್ತಿನಂಚಿನ ಆಯ್ತ ತಿರ್ಲಿನ ತೊಜಪಾವು ನಂಚಿನ ಬೇಲೆನೆ ಅವು ಸಾರಂಗ ಮಲ್ತೊಂದುಂಡು ಏಪ ಕೃಷಿ ಬದುಕಿಡ್ದು ಜನ ದೂರ ಪೋಪೇರು ಅಪಗ ಆಯಗ ಭಾಷೆಜ್ಜಿಯಿಂದ ಅರ್ಥ
0: ಆಯ
1: ಭಾಷೆ ತತ್ತದು ಪೋಪೆ ಇತ ತುಳುವೆರೆಗೆ ತುಳು ಭಾಷೆ ಆಯ್ತ ಮೂಲ ಬೋಕೇಂಡ
0: ಅವು
1: ಕೃಷಿ ಬದುಕು ಮಣ್ಣಿಡ್ದೆ ಶುರುವಾಪಿನ ಕೃಷಿ ಬದುಕು ತತ್ತು ನಿಂದಾಂಡ ಒಂಜಿ ಆ ಉಜ್ಜೇರಿ ಅಂದ್ ಪನ್ಪ ನಮ್ಮ ಆ ಉಜ್ಜೇರಿ ಪಂಡದಾದ ಆ ಉಜ್ಜೇರ್ದ ಸುತ್ತು ಪಂಡದಾದ ಉಜ್ಜೇರ್ದ ಕೂಲಿ ಪಂಡದಾದ ಉದಕ್ಕೆ ಬಾರ ಮೆದ್ಪರೆ ಹೂ ಉಜ್ಜೇರು ಉಪಯೋಗ ಮಲ್ಪುವೇರೆ ಆ ತೌಡು ಮೆದ್ಪರೆ ಹೂ ಉಜ್ಜೇರು ಉಪಯೋಗ ಮಲ್ಪುವೇರು ಉನೇನು ಪೂರ ಆಯ್ಟ್ ಪ್ರತಿ ಒಂಜಿ ಪರಿಭಾಷೆಲ ಉಂಜಿ ನಾಯರಿಡು ಉಂಜಿ ನಾಯರಿಡ ಅವು ಮುನೆದಾದ ಪುಡ್ಕೈದಾದ ಮೂಂಡುದಾದ ಐಡ್ದು ಬೊಕ್ಕ ಪತ್ತುದಾದ ಆ ಮಾಕಲಿ ಪಂಡದಾದ ಐಕ್ ಪುಡೆತ್ತ ನಾಯರು ಪಂಡದಾದ ಅತ್ತಂದಾಂಡ ಗುದ್ದಲ್ ನಾಯರು ಪಂಡದಾದ ಪುಡಿಕ್ ದಪ್ಪುನ ನಾಯರು ಎಂಚಿನ
0: ಆ
1: ನೀರಿಗೆ ದಪ್ಪುನ ನಾಯರು ಎಂಚಿನ ಬೊಕ್ಕ ನಾಯರಿಡೆ ಆ ಬಾರು ಎಂಚ ನಾಯರು ಬಾರು ಬಾರದಿನ ನಾಯರು ಎಂಚ ಮದಕಡಿ ನಾಯರು ಎಂಚ ಗೂರ್ದಿನ ನಾಯರು ಎಂಚ ಉನ್ನೇನು ಪೂರ ತುವರೆ ಪೋಂಡ ಐಕ್ ಪನೋರುದಯ ದೀಪೇರಿ ತುಲೆ ಈತ ಶಬ್ದೋಲು ಬಜೀ ಒಂಜಿ ನಾಯರಿಡುಂಡು ಅಂಚನೆ ಕೃಷಿ ಬದುಕಿಡು ನಮ್ಮ ನೀರಾವರಿ ಉಂಡು ನೀರಾವರಿ ಮಲ್ಪುವ ವೈಟ್ ಮೇಲ್ದ ನೀರಿನಾಂಡ ಮುಕ್ಕರಡು ತೇಪುನು ಅಡೀತ ನೀರಿನಾಂಡ ಪನೆಟ್ಟು ದೆಪ್ಪುನು ಇನಿ ನಂಕು ಪಂಪು ಬೈದಂಡು ಸರ್ಕಾರ ಧರ್ಮವು ಕರೆಂಟ್ ಕೊರ್ದು ಪಂಪ್ ಆವೊಂದುಂಡು ಆಂಡ ಆನಿದ ಕಾಲುಡು ಪನೆಟ್ಟು ನೀರು ಹೋಯ್ತದ ಬೊಟ್ಟು ಗಂಡೋಲು ಕೊಲಕೆ ಆವೊಂದಿತ್ತು ಇನಿ ಆ ಮಜಲು ಪಟ್ಲಲ ಎಣೆಲ್ಲ ಆವಂದಿನಂಚಿನ ಕಾಲ ಇನಿ ಬರೋಂದುಂಡು ಪಂಪು ವೈಕ್ ಬೋಡು ಒಂದು ಕೇಂಡ ನಿಜವಾದ ಇನಿ ಆ ಯಾಪ ಪಂಪು ಬೈದನ ತಂತ್ರಜ್ಞಾನ ಬೋಡು ನಂಕ್ ಅಂಡ ಕೃಷಿಟ್ಟು ತಂತ್ರಜ್ಞಾನ ಬತ್ತಿ ಬೊಕ್ಕ ಬುಲೆ ಎಚ್ಚದೆಪ್ಪರೆ ಅವು ಅಂಡ ನಿಜವಾಯಿನ ನೇಗಿಲ ಯೋಗದ ಅರ್ಥ ತತ್ತದ ಪೋತುಂಡು ದುಂಬಾವಿನ ಕೃಷಿನ ನೇಗಿಲ ಯೋಗ ಅಂದು ಪನೊಂದಿತ್ತೇರಿ ನಮ್ಮ ಯೋಗ ಪಂದದಾಯ್ ಓಯೇನು ಪನ್ಪ ಮೇಯ್ ಬೊಕ್ಕ ಮನಸ್ಸಿಗೆ ಉಲ್ಲಾಸ ಕೊರ್ಪಿನಂಚಿನ ಆರೋಗ್ಯ ಕೊರ್ಪಿನಂಚಿನ ಬೇಲೆನೆ ಕೃಷಿ ನಮ್ಮ ಯೋಗಡು ಕಪಾಲ ಬಾತಿಡ್ದು ಪತಿನ ಭಸ್ತ್ರಿಕಾ ಪ್ರಾಣಾಯಾಮ ಹೊಡೆದು ಪತಿನ ಪೂರಾ ರೀತಿದ ವ್ಯಾಯಾಮಲ ಕೃಷಿಟ್ಟು ನಂಕ ತಿಕ್ಕೊಂಡು ಪುಲ್ಯಕೊಲ್ಲು ಲಕ್ಕದು ಇಂಜಿ ಪನೆತ್ತ ನೀರು ಹೋಯ್ಪರೆ ಜೋಕುಲೇನು ಪುಂಜೇನು ಲೆತ್ತೊಂದು ಪೋಯೆಂದಾಂಡ ಅಲ್ಪ ಅಕುಲು ನೀರು ಒಯ್ತದ್ದು ಬನ್ನಾಗ ವಾ ಯೋಗ ಶಾಲೆಡು ತಿಕ್ಕಂದಿನಂಚಿನ ಒಂಜಿ ಮೇಯ್ಕ್ ತಿಕ್ಕುನ ಉಲ್ಲಾಸ ಅಕಲಿಗೆ ತಿಕ್ಕೊಂದಿತ್ತು ದಾಯಕೆಂಡ ಆ ಸಾಗೊಳಿದ ಬದುಕೆ ಅಂಚಿನ ಬದುಕು ತಂಜನಗು ಬೆಂಜನ ಪಾಡದು ಪುಲ್ಯಕರೋಡ್ಲು ಹಾಕದು ಉಂಡು ದಾಕುಲು ಪೋವೊಂದಿತ್ತೇರು ಇರು ಉಂದೆತ್ತ ಕೇಂಡರ್ ವೈತ ದಪ್ಪುನ ಕೇಂದ್ರ ಅಕಲಿಗೆ ಅಪಗದ ದಪ್ಪು ಎಂಚ ಅಂದು ಪನ್ನಾಗ ಎಣೆಲ್ದ ದಪ್ಪು ಬೇತೆ ಸುಗ್ಗಿದ ದಪ್ಪು ಬೇತೆ ಕೊಳಕ್ಕೆದ ದಪ್ಪು ಬೇತೆ ಎಣೆಲಿಗೆ ಆ ಪುಡಿಕ್ವರ ದತ್ತು ಪಾಡುಂಡ ಮಲ್ಲ ನಾಯರಡು ಐಡ್ದು ಬೊಕ್ಕ ನೀರಾಯಿ ಸಾತ್ಗೆ ಅವರು ನೇಜಿ ತಯಾರುಪ್ಪುಂಡು ಇತ್ತದೆ ಅಂಗಲ್ನ ಸಾಗುಳಿ ಇಂಚಕೆಂಡ ಎಲ್ಲೆಯನ್ನು ಬಿತ್ತದೀತೆ ಎಲ್ಲೆಗೆ ಬಿತ್ತಾರೆ ನೇಜಿ ಪಾಡ್ರೆ ಎಲ್ಲೆಗೆ ಬಿತ್ತದೀತೆ ಅನ್ನ ಇತ್ತ ಅಂಚತ್ತು ಇತ್ತೆ ದುಂಬುದ ಲೆಕ್ಕ ಬೇಗ ನೇಜಿ ಮಲ್ತದ ಏನಂದ ಆ ನೇಜಿನ ದೆತ್ತದ ನಡ್ರೆ ಇತ್ತದ ಜನಕುಲ ಹಿಡ್ದು ಸಾಧ್ಯನೇ ಹೆಚ್ಚಿ ದಯಕೆಂಡ ಪರಪಸೆತ್ತ ಆ ಬೊಕ್ಕ ಅಡಿ ನೀರ್ದ ನೇಜಿದೆಪ್ಪರೆ ಆತ ಬಂಗ ಪುಡಿ ನೇಜಿದೆಪ್ಪರೆ ಬಂಗ ಇನಿ ನೀರು ನೇಜಿ ಪಾಡು ನಂಚಿನ ಸ್ಥಿತಿ ಬೈದಂದು ಆತ ಮಾತ್ರ ಅತ್ತು ನಟ್ಟಿ ಮಲ್ಪುನೇ ಭಾರಿ ಮಲ್ಲ ಒಂಜಿ ಕಷ್ಟದ ಕಾಲ ದುಮ್ಯಂಕಲ್ನ ಊರುಡು ಕಂಡೋಗು ಬೊಚ್ಚಿ ಬೊಚ್ಚಿ ಪಂಡಲ ಐವ ಜನ ಮುಟ್ಟಲ ಜತ್ತೊಂದಿತ್ತಿನ ಕಾಲ ಇತ್ತು ಒಂಜಿ ರಡ್ ಕಳೆ ಸೆಕಂಡೋಡು ನೇಜಿತ್ತು ನಂದಾಂಡ ಒಂಜಿ ಸುತ್ತ ಇಡೀ ಪೊಂಜೋಲು ಬತದ ಇಡೀ ಕಂಡ ಸುತ್ತ ಪತದ ಪತ್ತು ಗಂಟೆದ ಉಲಯ ಆಯ್ತು ಇಡೀ ಕಂಡದ ನೇಜಿ ದೆಪ್ಪು ನಂಚಿನ ಒಂಜಿ ವ್ಯವಸ್ಥೆ ದುಂಬಿತ್ತು ಇನಿ ಅಂಚತ್ತು ಇನೀನು ಇರೆಗು ಇಡೀ ಅಂಕಲ್ನ ಪಾವಂಜದ ಊರುಡು ಏಳು ಜನ ಮಾತ್ರ ನಟ್ಟಿಗೆ ಕೈಕ್ ಪೋಪಿನಂಚಿನ ಜನ ತಿಕ್ಕೊಂಡು ಅವಲ ಆತು ಒತ್ತ ಇಡಕಲಿನಲ್ಲಿ ತೊಂದು ಬರೋಡು ಇನ್ನಾಂಡ ಕುಲ್ಲ ಬರ್ಪುಜೇರು ಕಾಲು ಏಳು ಜನ ಅವಲ ಏರು ಎಲ್ಪ ಖರೀದಿನ ಎನ್ಪ ಮುಟ್ಟಾತಿನಂಚಿನ ಪ್ರಾಯದ ಪೊಂಜು ಗೊತ್ತಾಂಡೆ ದುಮ್ ಅಂಚತ್ ದುಂಬು ದಾಲಜ್ಜಿ ಒಂಜಿ ಜೋರು ಬರ್ಸ ಬತ್ತದ ನಟ್ಟಿ ಶುರುವಾವುಡು ನಾನಗ ಪುಲ್ಯಕರು ಲಕ್ಕದ ಎಂಕುಲೇನು ಕಡಪಡೊಂದಿತ್ತೇರು ಮೆಂತದ ಪೋಲ ಅಂದ್ ಇರಮಕ್ಕ ನಡೆ ಪೋಲ, ಗುರುಮಕ್ಕ ನಡೆ ಪೋಲ, ಸುಶೀಲಾ ನಡೆ ಪೋಲ, ಮಮ್ಮು ನಡೆ ಪೋಲ, ಅಲ್ಪ ತೌಡು ನಡೆ ಪೋಲ ಅಂದ್ ಮಾತ ಇಲ್ಲಲೇಡು ಪೋದು. ಆ ಇನ್ನೇ ಇದ್ದಿಪ್ಪರೆ ಇನಿ ಸಂಕ ಮಾಡಿ ನಟ್ಟಿ ಪನ್ನೊಂದು ಬತ್ತಿ ಸಾತ್ಗೆ ಒಂಜಿ 15-20 ಜನಕ್ಕೂ ದಾಲ ಬಕ್ಕೆಟ್ಟಿಚ್ಚಿ ತತ್ತರಚ್ಚಿ ಬೊಕ್ಕ ಅವಿನ ಕೇಂದ್ರ ಒರಿಯಗೊರಿ ಪಂಡೊಂದಾಕುಲು ಬರ್ಪಿನಂಚಿನ ಕಾಲ ಇತ್ತು. ಅಪಗ ಒಂಜಿ ಚಾಕ್ ಕೆರೆಂಗ್ ಬೇಯಿಪಾದ ಕೊರ್ನಾನೆ, ಕೆರೆಂಗದ ಪೂಲು ಬೇಯಿಪಾದ ಕೊರ್ನಾನೆ ಮಲ್ಲ ಒಂಜಿ ತಮ್ಮನ, ಪದೆಂಗಿ ಬೇಯಿಪಾದ ಕೊರ್ನಾನೆ ಮಲ್ಲ ತಮ್ಮನ. ಇನಿ ಅಂಚತ್ತು ಇನಿ ಇತ್ತ ಕಾಲ ಉಡೆ ಮುಟ್ಟ ಬೈದಿನ ಕೇಂಡ ಊರು ದಕಲಿಗೆ ಇನಿ ಬೆನರನೇ ಮನಸ್ಸಿಚ್ಚಿ ಐಕ್ ಕಾರಣದಾದ ನಮತ್ತೆ ಕೃಷಿಟ್ಟು ದುಂಬು ಎಂಕಲು ಎನ್ನ ಯಾನ ಮಲ್ಲೆಪ್ಪನಾಗ ಮಲ್ಲೆಯನಾಗ ರಡ್ಡು ಸೇರ ಅರಿ ಬಯ್ಯ ಮುಟ್ಟ ಕಾಂಡೆ ಎಡಮ ಗಂಟೆಗೆ ಕಂಡೋಗು ಜತ್ತನಂದ ಬಯ್ಯಡು ಆಜಿ ಗಂಟೆ ಪುರ್ತೋ ಮಪ್ಪ ಅನೆಂಗೆ ಬೆನಿಂಡ ರಡ್ಡು ಸೇರು ಅರಿ ಸಂಬಳ ಚಾಯಿಜ್ಜ ಪಗ ಗಂಜ ತಿಲಿ ಮಾತ್ರ ಮಧ್ಯ ನಡು ವಣಸು ಗಂಜಿ ವಣಸ್ ಆತೆಕ್ಕೆ ಬರೋಂದಿತ್ತಿನ ಕಾಲ ಇತ್ತು. ನಮ್ಮ ಆತು ಬಂಗದ ಕಾಲ. ತೊಟಿಲ ಬಾಲೇನು ಮಟ್ಟೆಳ್ಳು ಬತ್ತೊಂದು ಬತ್ತದ ಮಿರೆ ಕುರ್ದವೇನು ಕಟಪುಂಟಿ ಜಪುಡಾದು ಇಲ್ಲದ ಕಿದೆತ್ತ ಜಗಲಿಡಿ ಜಪುಡಾದು ನಟ್ಟಿ ನಡ್ತಿ ನಂಚಿನ ಪುಂಜೇಲಿನಿ ಅನ್ನು ತೂತೆ ಪಂಡ ಅಪಗ ಬಡವಿತ್ತು. ಇನಿ ಜನಕುಲಿಗೆ ಬಡವ್ ಒಂಜಿಜ್ಜಿ ಬೊಕ್ಕ ಇನಿ ರಡ್ಡು ಸೇರು ಅರಿಕ್ಕ 100 ರೂಪಾಯಿ ಹೆಚ್ಚ ಬಣ್ಣ 100 ರೂಪಾಯಿ ತಿಕ್ಕು ಇರಿ ಏತಿ ಅಡ್ಡೆ ಅರಿ ಅಂಡಲ್ಲ 100 ರೂಪಾಯಿ ತಿಕ್ಕು. ಆ 100 ರೂಪಾಯಿ ಸಂಬಳದಿ ತೊಂದು ಒಂಜಿ ಬಯ್ಯ ಮುಟ್ಟ ಬೆನ್ರೆ ಇನಿ ಏರ್ಲ ತಯಾರು ಉಪ್ಪೇರ ಅತ್ತಂದಾಂಡ ಅಕಲೇ ದಿನ ಪೋವಾ ಅಂಚಾದು ಇನಿ ಕೃಷಿ ಉತ್ಪನ್ನೊಲೆಗೆ ಅವು ಬೈಕಾಡು ಬಾರ್ಗಾಡು ಧಾನ್ಯೊಲೆಗಾಡು ನಂಕ್ ಸರಿಯಾಯಿ ನಂಚಿನ ಒಂಜಿ ಐಕ ಬಿಲೆ ತಿಕ್ಕಂದೆ ಪೋದು ಬಿಲೆ ತಿಕ್ಕಂದೆ ಪೋದು ಐಟ್ ಬುಲೈನ ಅಡ್ದು ಹೆಚ್ಚಿಗೆ ಖರ್ಚಿ ಮಲ್ಪರೆ ಅತಿ ನೆಟ್ಟ ಆತರ ಕೃಷಿನ ಜನಕುಲು ದೂರ ಮಲ್ಪು ನಂಚಿನ ಇನಿ ಕಾಲ ಬತ್ತ ಬೊಕ್ಕ ಬೆತೆ ಬೆತೆ ಕಡಿಡ್ದಿನ ಅರಿ ಬರ್ಪುಂಡು ಧರ್ಮೋಗ ಅರಿ ತಿಕ್ಕುಂಡು ಅಂಚ ತಿಕ್ಕನಾಗ ಉಂದಕ್ಕ ದಾಯ ಖರ್ಚಿ ಮಲ್ಪಡು ಇನಿವರಿ ತಿಂಗಳಿಗೆ ಒಂಜಿ ವೈಟ್ ಕಾಲರ್ ಜಾಬ್ಡು ಆಯ್ ಒಂಜಿ ಸಂಬಳ ಪೋಯಂದಾಂಡ ಆಯ್ ತಿಂಗಳಿಗೆ ಒಂಜಿ ಲಕ್ಷ ಸಂಬಳ ತಿನ್ನಾಂಡ ತಿಂಗಳಿಗೆ ಒಂಜಿ ಲಕ್ಷ ಸಂಬಳ ತಿಕ್ಕನಾಗ ನೆಟ್ ಇಡೀ ವರ್ಷ ಬೆಂದದ ಒಂಜಿ 5 ಎಕರೆ ಜಾಗನ ಇಡೀ ವರ್ಷ ಬೆನರೆ ಐಕ ಒಂಜಿ 2-3 ಜನ ಬೋಡು ಇಲ್ಲಡೆ ಇಡೀ ವರ್ಷ ಬೆನ್ನಂಡ ಐಟ್ ಒಂಜಿ ಲಕ್ಷ ಆಗ ಉತ್ಪನ್ನ ಆಪುಜಿಂದಾಂಡ ಅವೆಂದಾಯ ಮಲ್ಪುವಿರು ಅಂಚಾದು ನಮ ಇನಿ ಕೃಷಿನ ದಾಯಗ ಮಲ್ಪಡು ಒಂದು ಕೇಂಡ ಅವಿನ ಲಾಭಗು ಮಲ್ಪುನತ್ ಲಾಭಗಾತ್ರ ಕಂಡ ಬೆನರೆ ಎರ್ಲ ಬಲ್ಲಿ ಆಯೇ ಎನ್ನ ಅಪ್ಪೆಮ್ಮನೆಯನ್ನು ತೂವರೆ ಕಾಸುಗಾತ್ರ ತೂಪಿನ ಅತ್ ಅವು ಭೂಮಿ ಪಂಪಿನವು ಮಣ್ಣು ಪಂಪಿನವು ಬುಲೆ ಪಂಪಿನವು ನಂಕ ನುಪ್ಪು ಕೊರ್ಪಿನ ಪೇರು ಕೊರ್ಪಿನ ನಮ್ಮ ಅಪ್ಪೆ ಆ ಅಪ್ಪೇನು ನಮ್ಮ ಪುರ್ಲುಡು ತೂಪಿನ ನಮ್ಮ ಕೆಲಸ ಪಂಪಿನ ದೃಷ್ಟಿಡು ಕೃಷಿ ಪಂಪಿನ ಅವು ಒಂಜಿ ದೇವರಿನ ಬೆಲೆ ಅವೇನು ದೇವರಿಗೆ ಸರಿಯಾದ ಮಲ್ತನಂದಾಂಡ ಆಗಿ ಮನಸ್ಸಿಗೆ ಸಮಾಧಾನ ತಿಕ್ಕೊಂಡು ಐಡ್ದು ಬೊಕ್ಕ ಆಗಿ ಬೊಡ್ತಿನಂಚಿನ ಬದುಕಲ ಆ ಮಣ್ಣು ಕೊರ್ಪುಂಡ ಎಂಕುಲ ಅಂಚ ಅನುಭವಿಸೊಂದವೇನು ಬೈದಿನ ಕುಲ ಆಯ್ ನೆಟ್ಟ ಹತ್ರ ಇತ್ತೇಗಿಲ್ಲ ಯಾನೇ ಬಿತ್ತುವೆ ಯಾನೇ ಬಿತ್ತುವೆ ಎಂಕ ಯಾನೇ ಬರಿ ಕಡಪುವೆ ಸಾಗುಳಿದ ಪೂರ ಬೇಲೆ ನಂಕ ಗೊತ್ತುಂಡು ದಿನಕ್ಕೆ 15 ಮುಡಿಯಾರಿ ಕಟದಿಯಾನ ಶಾಲೆಗೆ ಪೋಂದಿತ್ತಿ ನಂಚಿನ ಕಾಲ ಇತ್ತು ಐಟ ಒಂಜಿ ರೀತಿದ ಸುಖ ಉಂಡು ಪಂಪಿನ ದೃಷ್ಟಿಡು ಇನಿಕ್ಕಲ ಎಂಕ ಬೆನ್ನಿದ ಬೇಲೆ ಪಂಡ ದಿಂಜ ಖುಷಿ.
0: ಖಂಡಿತ ಕೃಷಿತ ಬಗ್ಗೆಟ್ ಬೆನ್ನಿದ ಬಗ್ಗೆಟ್ ಬರಿ ಶೋಕಡೆ ಪಾತ್ರಲ್ಲ ಸರ್ ದಯಪಂಡ ಪಾತ್ರನವು ಪಾತ್ರಲ ಕತ್ ಕೃಷಿ ಪನ್ಪುನ ಐತ ಉಲೈಗೆ ಪೋದು ಐಟ್ ಬೆಂದ ನಕ್ಲೆ ಮಾತ್ರ ಐತ ಬಂಗದಾತ ಐಟ್ ಏತು ಬೇಲೆ ಉಂಡು ಪುರ ಗೊತ್ತಾಪುನಿ ಅಂಚನೆ ನಿಖಿಲ್ಲ ಪಾತ್ರಲ್ಲಿ ಶೋತ್ರಲ್ಲಿ ಲೆಪ್ಪು ಕೊರ್ಲೆ ಆಜಿ ಮೋಜಿ ಆಜಿ 4 2 0 4 9 4 9 ಈ ಒಂಜಿ ಸಂಖ್ಯೆಗೆ ನಿಖಿಲ್ ಲೆಪ್ಪು ಕೊರ್ದು ನಿಖಿಲ್ ಒಪ್ಪನಂಚಿನ ಒಂಜ ಆತ ಅನಿಸಿಕೆ ಅಭಿಪ್ರಾಯನ ಆತ ನಿಖಿಲ್ಲ ಒಂಜಿ ಕೃಷಿ ಮಲ್ತೊಂದುಲ್ಲರು ಅಥವಾ ಬೆನ್ನಿ ಸಾಗೋಲಿ ಮಲ್ತೊಂದುಲ್ಲರು ಪಂಡಿಂದ ಆ ವಿಚಾರದ ಬಗ್ಗೆ ಇಟ್ಲ ಪಾತ್ರಲ್ಲಿ ಡಾಕ್ಟರ್ ಗಣೇಶ್ ಅಮೀನ್ ಶಂಕರ್ ಬಾರ್ಲ ಪಾತ್ರವೇರೆ ಆ ಒಂಜಿ ವಿಷಯಕ್ಕೆ ಸಂಬಂಧಪಟ್ಟದ್ದು ಅಂಚನೆ ಏರಿಯಾ ಕಡೆ ಪನೊಂದಿತ್ತಾರೆ ಸರ್ ನೀರು ನಮಕ್ ಬೋಡು ಕೃಷಿ ಮಲ್ಪೋಡು ಪಂದಿತ್ತಾನ ನೀರು ಬೋಡು ಅಂಚನೆ ತೋಪುನಿ ಪಂದಿತ್ತಾನೆ ನಮ್ಮ ಕೃಷಿ ಮನ್ಪುನಾಗ ಒಂಜಾತ ದುಂಬುದ ಒಂಜಾತ ದಾದ ಪನ್ಪಿರು ನಿಯಮಲುತ್ತಿನ ಭೂ ಸುಧಾರಣೆ ಪನ್ಪುನಂಚಿನ ಕಾಯ್ದೆ ಪುರ ಬತ್ತಲು ಐದು ಬೊಕ್ಕ ಒಂಜಾತ ಬದಲಾವಣೆ ಪುರ ಅಂಡ ಈ ಭೂ ಸುಧಾರಣೆ ಕಾಯ್ದೆ ಬಗ್ಗೆ ಇರು ದಾದ ಪನ್ಪರ್
1: ನಿಜವಾದ ಒಂಜಿ ಕಾಲೋಡು ಬೆನ್ನಿಗೆ ಭಾರಿ ಒಂಜಿ ಬೇಡಿಕೆ ಇತ್ತನು ಪಂಡ ದನಿಕಲ್ ನಕಲು ಮಲಮಲ್ಲ ಭೂಮಾಲಕೇರು ಒಕ್ಕೇಲ್ ದಕಲಿಗೆ ಬೆನ್ನಿನ ಗೇಣಿಗೆ ಕುರುಂದಿತ್ತಿನ ಕಾಲವು ಅಪಗ ಮಾತೆರಡಲ ಬೆನ್ನಿಜ್ಜಾಂಡ್ ಇತ ಎಂಕಳ್ಳ ಇತ್ತಿನಲ ಅವು ಮೂಲ ಪಟ್ಟಲ್ಯಾಂಡ್ ಏತುಕೇಂಡ ಒಂತೆ ಐಡ್ದು ಬೊಕ್ಕ ಪೂರ ಆ ಗೇಣಿಗೆ ವಹಿಸೋನ್ ನಂಚಿನ ಕಂಡು ಒಯ್ತ ಒಂಜಿ ನಮ್ಮ ಏರೇನು ಶ್ರೀಮಂತೇರಿ ಆ ಮಲ್ಲಕುಲು ಆ ಮಲ್ಲ ಇಲ್ಲಡೆ ಕುಲು ನಾ ಕುಲು ಒಂದು ಪಂಪನ ಅತ್ರ ಮಿತ್ತ ಜಾತಿ ದಕುಲು ನಮ್ಮ ಓಲ್ ಪಂಪನ ಸಮಾಜೋಡು ಅಕುಲು ಮಣ್ಣಿಗೆ ಜತ್ತದ ಬೆನರೆ ತಯಾರುಪ್ಪು ಚೇರು ಆಂಡ ಅಕುಲು ಭೂಮಾಲಕ್ಕೇರು ಅಕಳ್ಳ ಇಂಚಿನಂಡು ಮೂಲಗೇಣಿದ ಅತ್ತುಂದಂಡ ಪಟ್ಟ ಲ್ಯಾಂಡ್ ಉಂಡು ಅಕಳ್ಳ ಕಂಡ ಉಂಡು ಗುಡ್ಡೆ ಉಂಡು ಪೂರ ಉಂಡು ಅವೇನು ಅಕುಲು ದಾದ ಮಲ್ಪೇರು ಅಕಲ್ನ ಯೋಕುಲು ಪೂರ ಡಾಕ್ಟರ್ ಕಲ್ಪರೆ ಇಂಜಿನಿಯರ್ ಕಲ್ಪರೆ ಪಿದಾಯ ಊರು ಪೊಪ್ಪೇರು ಅಕಲೆ ಅವಳು ಬೆನ್ಪಿನ ಕುಲಿಯರ್ಲ ಇಚ್ಚಿ ಬೊಕ್ಕ ಅಕಲೆ ಆ ಬೆನ್ನಿದ ಬೇಲೆ ಬೊಡ್ಚಿಲ್ಲ ಗೊತ್ತಿಲ್ಲ ಇಚ್ಚಿ ಅಕಲು ಮಣ್ಣು ಜಪ್ಪುನ ಅಕುಲತ್ ಅಪ್ಪಗ ಅಕುಲು ಅವಿನ ಏರಾಂಡಲ್ಲ ಗೇನಿಗೆ ಬೆನ್ಪಿನಾಯ ಉಳ್ಳೆನ್ನಾಂಡ ನಮ್ಮತ್ತ ಅಂಗಡಿ ಬಾಡಿಗೆ ಕೊರ್ಲಕ್ಕ ಬೆನ್ಪಿನಾಯ ಉಳ್ಳೇಡ ಆಯಾಗ ಉಂಜಿ ಮುಡಿಕ್ ಈತ ಗೇಣಿ ಕೊರುಡು ಪಂಡದು ಅಕಲು ಬೆನರೆ ಕೊರೋದಿತ್ತೆ ಅವೇನು ಐಟ್ ಚಾಲ ಗೇಣಿ ಬೊಕ್ಕ ಮೂಲಗೇಣಿ ರಡ್ಡುಂಡು ಮೂಲಗೇಣಿ ಇಂದು ಪನ್ನಾಗ ಆ ಮೂಲಗೇಣಿಗೆ ವಯಸ್ಸೊನ್ಯಾಯಾಗ ಒಂಜಿ ಚೂರು ಐಟ ಹಕ್ಕು ಜಾಸ್ತಿ ಉಂಡು ಹಕ್ಕು ಹೆಚ್ಚಿಗೆ ಉಂಡು ಮೂಲಗೇಣಿಂದ ಅವಿನ ಪಕ್ಕ ಬುಡ್ಪಾರೆ ಹಾಪುಚ್ಚಿ ಚಾಲಗೇಣಿಂದ ಅಂಡ ಆಯಾಗ ಒಂಜಿ ಬುಳೆ ಮಲ್ತದು ಒಂಜಿ ವರ್ಷ ಮಲ್ತದ್ದು ಬೊಕ್ಕೊಂಜಿ ವರ್ಷ ಮ್ಯಾಗ ಅವಿಂದ ಎತ್ತದ್ದು ಗೇಣಿ ಕೊರ್ ಜೀಡ ಕೊಡೋರಿ ಯಾ ಕೊರೋಲಿ ಬುಡ್ಚಿದ ಬುಡ್ಪಾವಲಿ ಅಂಚ ದಿಂಜ ಜನ ಚಾಲಗೇಣಿಗೆ ವಹಿಸೊಂದು ಬೆನ್ನಿ ಬೇನೊಂದಿತ್ತಿರು ದಯಕೆಂಡ ಬೇತಗಡೆಗೆ ಕೂಲಿ ಬೇಲೆಗೆ ಪೋಪಿನೆತ್ತ ಬದಲಿಗೆ ಒಂಜಿ ಸ್ವತಂತ್ರವಾದ ಬದುಕರೆ ಆಪುಣತ್ತ ಪನ್ಪಿನ ದೃಷ್ಟಿಡೆ ಅವೇನು ಬೆನ್ನಿನ ಮಲ್ತೊಂದಿತ್ತೇರು
0: ಒಂದು ಬಿನ್ನರು ಪಾತ್ರೆ ಗೈರು ಬಂತ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ.
2: ನೀಜಿ ಬಸರ್ ಖಾಲಿ ಬಂಜಿ ಫೋಡು ಬತ್ತದು ಸಿರ ಚಾಯ ಒಂದು ಖಾಲಿ ಚಾಯ್ ಕಂಜಾನ್ ಇತ್ತಿಲ್ಲ ಐನ್ ಉಂಡು ಎಂಕ್ಲು ಮಲ್ತೊಂದು ಇತ್ತ ಬಕ್ಕ ಎಂಕ್ಲೆ ತುಂಬಾ ಪಂಡೆ ಇರುತ್ತೆ ಪತ್ತು ಜನ ಮಾತು ಜನ ಅಯ್ಯೋ ಜನ ಅಲ್ಲ ಅವ್ ನಿಜಾನೆ ಸತ್ಯ ಪಂಡ ಅಪ್ಪಗ ಜನ ಇತ್ತಲ್ಲ ತಿಕ್ಕೊಂಡಿತ್ತು ಇತ್ತು ದಮ್ಮಯ್ಯ ಬಾಡ್ನೆಲ್ಲ ಬರ್ತಿದ್ರು. ಹಲೋ
1: ಇತ್ತೆ ದಮ್ಮಯ್ಯ ಪಾಂಡ ಬರ್ಪಿನಿ ಬುಡ್ಲೆ ಇತ್ತ ನಟ್ಟಿದ ಬೇಲೆ ಮಲ್ಪುನ ಪುಂಜೋಲು ಏರುಲ್ಲೇರು ಪನ್ಲೆಗ ಊರುಡು ಇಜ್ಜತೆ ಅನ್ನ ದುಮ್ಮು ಎಂಕುಲು ಕಂಡೋಗು ಜತ್ತಿನ ಹೆಚ್ಚಾಂಡ ಆ ಚೂರು ಆಕೇರಿ ಬತ್ತಿನ ಕಲೇನು ಪಿರಕಡ ಪುಡೊಂದಿತ್ತಿನ ಕಾಲ ಇತ್ತನ ಪಿರಕಡ ಪುಡೊಂದಿತ್ತೇರು ಆ ಬೊಕ್ಕ ಇಲ್ಲಾಡು ಒಂಜಿ ಎರಡು ಮೂಜಿ ಜೋಕುಲಿತ್ತೇರು ನಾಂಡ ಕುಂಟು ತುತ್ತಾರೆ ತೆರಿಯಂದಿನ ಜೋಕುಲೆಗಿಲ್ಲ ಕುಂಟು ತುತ್ತೊಂದು ತುಂತಾದೆ ಒಟ್ಟುಗ್ಲಿ ತೊಂದು ಬರೊಂದಿತ್ತೇರು ಅವೇನು ಎನ್ನ ಅಮ್ಮೇರು ಗುರ್ತ ಬತ್ತದು ಅಲ್ಲ ಮೋಲಿ ನೀ ಕುಂಟು ತೊಂಬತ್ತೀನಿ ಅಲೆ ಗೊತ್ತಿಜ್ಜಿ ಅಲೆ ನೇದ್ದೆಪ್ಪರೆ ಗೊತ್ತಿಜ್ಜಿ ಅಲೆ ನಟ್ಟಿ ಗೊತ್ತಿಜ್ಜಿ ಆ ಪಂಡದು ನೆರ್ದು ಮಿತ್ತು ಮಲ್ದಿನಲ್ಲ ಎಂಕ ನೆಂಪುಂಡು ಪಾಪ ತೋಜೊಂದಿತ್ತನು ಗೊತ್ತಾಯ್ಜಿ ಆ ಬೊಕ್ಕ ಒಡೆ ಮುಟ್ಟ ಅಂದು ಪನ್ನಾಗ ಅಕಲು ನಟ್ಟಿ ಮಲ್ಪುನೇನು ತೂದೆ ಭತ್ತ ಕೊರ್ನಾಗ ಅರಿ ಕೊರ್ನಾಗ ಒಂಜಿ ಪಾವರಿ ಕಮ್ಮಿ ಕೊರ್ಪಿನಂಚಿನಲ್ಲ ಇತ್ತಂಡು ಕೊಂಡೆ ಕಮ್ಮಿ ಪಾವು ಕಮ್ಮಿ ಪುಂಡಿ ಕಮ್ಮಿ ಇಂಚಿನ ಪೂರ ಅರಿ ಕೊರೊಂದಿತ್ತೇರು
2: ಅರಿಯತ್ತೆ
1: ಪುರ ಇನಿ ಎನ್ನು ನಗನೆ ಒಂಜಿ ಲೆಕ್ಕೊಡು ತೂನಾಗ ಅಂಚಿತ್ತಿನ ಬದುಕು ಬೋಡ ಅಂದಲ ತೋಜು ನತೆ ಆತು ಬಂಗದ ಬದುಕು
2: ಬೋಡ
1: ಅಂದ ಆಂಡ ಲೈಟ್ ಒಂಜಿ ರುಚಿತ್ತು ನಮ್ಮ ಐಟ್ ಒಂಜಿ ಏ ರುಚಿ ಇತ್ತು ಅಪ್ಪಗ ಎಂಕುಲೆ ಇಲ್ಲಾಡ ಒಂಜಿ ಪತ್ತೊಂಬತ್ತು ಜನ ಪೊಂಜೋಲು ನಟ್ಟಿ ಜತ್ತೇರುಂದಾಂಡ ಎಂಕಲ್ನ ಅಮ್ಮ ಇನಿನಂಕ ಇಲ್ಲಾಡ ನಾಲ್ ಜನ ಬಿನ್ನೇರು ಬತ್ತೇರ್ಡ ಕ್ಯಾಟ್ರಿಂಗ್ ಹಿಡ್ದು ಆರ್ಡರ್ ಮಾಲ್ ಪೋಡಾಪುಂಡು ಅಪ್ಪಗ ಎಂಕಲ್ನ ಅಮ್ಮ ಒಂಜಿ ಐವ ವರ್ಷ ಪ್ರಾಯದಾರು ಮುಪ್ಪ ಜನ ಕಂಡುಡಿತ್ತೇರ್ಡ ಅಕಲೆಗೆ ತೆಲಿಯ ಗಂಜಿ ಕೊನಪಿನ ಹಿಡಿದು ಪತ್ತಿನ ಅಕಲೆ ಚಾ ಮಲ್ತದು ತಿಂಡಿ ಮಲ್ತದು ಕೊರ್ಪಿನ ಹಿಡಿದು ಪತ್ತಿನ ಪತ್ತೊಂಜಿ ಗಂಟೆಗೆ ಮುಟ್ಟ ಮೇರ್ಲ ಅಕಲ್ನೊಟ್ಟುಗು ಕಂಡೋಡು ನೇಜಿದೆತ್ತದು பத்தொஞ்சு கண்டேக்கு பத்துது அக்கலுக்கு கஞ்சி பெய்ப்பாது அவு கொடுத்த நீரா அத்துந்தாண்ட சட்னி பெஜக்காய்த சட்னியா எஞ்சினாண்டல மல்த்துது ஆ முப்பஜனோக்கு ஒஞ்சரை ரெண்டு கண்டானக அக்கலேன்னு வனசுகள் எத்தொந்தித்தினஞ்சின காலம் ஆத்து ஜனோக்கு ஒர்த்தி பெய்ப்பாது பாடோடுந்து பண்ணகா ஆவஞ்சி கிருஷி பதுக்குடு ஏத்து பங்க பது பத்துதுப்பேர் அப்பேன கொலு அஞ்சனே அம்மேரு அத்துட எங்குலே ஒஞ்சி பைய அம்மா மூஜி கண்டை முட்டால தத்துது உணர்ந்த பஞ்சிக்கு தாந்த தூரத கண்டாண்டா உறவழிட்டு பெடுத்திருந்தினுண்டு நாயரு பொலிண்ட பெடுத்தின உண்டு அத்துல இருத்த காருக்கு மினி நாயர் தாகுண்ட பெடுத்தின உண்டு அது இறகு தும்பு நட்டி போன கதல்லத பார்த்தன மினி நினைப்பாப்புண்டேக்கா
2: ஒத்து ஜா பணியராசிங்க ஒத்து ஜான கண்ணுடைய பண்பம் வந்துட்டே பாரு கொச்சியா வந்துட்டேன்
1: அதே
2: இங்க தால ஒத்து ஜிஜின பண்ணு
1: அதே
2: கல்லாது
1: அவனு கிதெட்டு மெல்ல கொனது குதுது ஆயிட்ட சூலி தெத்துது கஞ்சி மல்த்து ஜோக்லே கொர்த்தின நினைப்பு முத தூண்டா இனித்தக்கலைக்கு இனித்தக்கலைக்கு ஆயிட்ட குர்த்தனே திக்கந்து அத்தே அண்டா அவு பூர நம்ம எஞ்சின அந்த பண்ணக நிஜவாது நம்ம ஸ்ரீமந்திக்கவு நம்ம ஸ்ரீமந்தி
2: டாலஜ் நீர் வந்தேக்க குஜி தச்சு வடாண்டா உன்ன கஞ்சி ஜனைக்கு
1: நட்டிக்கைக்கு போதுலா அக்கலு அக்கல்ன உஞ்சி சுக்க எஞ்சின அக்கல்ன குஷி எஞ்சின அக்கல்ன குசல் எஞ்சின பண்ணலே அதே இனித்தக்கலைக்கு ஆத்து பங்க புட்லே இனித்தக்கலைக்கு பூரா வியவஸ்தை மல்த்து கொர்ந்தலா அக்கல்ன புஞ்சோக்குள் நாவடு புஞ்சவ நாவடு கோப்ப எஞ்சினா லடை எஞ்சினா நிஷ்டுர எஞ்சினா இல்லத வாத்தாவரணம் எஞ்சினா அப்பகதாலஜி அக்கலோ இல்லடு எங்களுக்கு இரமக்கு அந்தித்தேர் ஆவுலு அம்மா பனந்தித்துது அவு இரமா பாப்பா ஆள் சாப்பரந்தெல்ல பர்ப்போலு தெளி பரந்தெல்ல பர்ப்போலு இல்லடு கஞ்சி பெய்ப்பாவஜோலு அல்ல கொஞ்சம் தெளி கொனோடு வந்து கொனத்தோன்னு ஆண்டா ஆ உணந்தை பைதின இரமக்கலா கண்டோகு ஜத்தி சாத்துக்கு நட்டிக்கு சுரு மல்பு நகா ஆ மாத்த பொஞ்சுவலின் ஒட்டு சேராது ஆறு ஏத்து ஷோக்குடு பார்த்தன பணம் வந்துத்தேரு ஆ பஞ்சிடு அக்கலைக்கு பட வித்துண்டலா அக்கல்னா சந்தோஷுகு அத்துட ஒரினா பொஞ்சுவலின் கொப்பவு நெக்கு தால கம்மிஜாண்டு
2: உதாரணமே
1: அந்த இறைகு நெம்புண்டதாதனா

0: ಇಂಚ ಪನೊಂದು
1: ಅವು
0: ಎಲ್ಲಿಡೆ ಅಕುಲ ಪುಂಜೋಲು ದಾಯ ಪನೊಂದು ತಿರ್ಕೆಂಡ ಈ ಜವಂದಿ ಪೊಣ್ಣುಲೆಗೆ ಒವ್ವಾ ಒಂಜಿ ಆಮೇಟ್ ದತ್ತೊಂದಿತ್ತಿನಂಚಿನ ಜವನ್ಯನು ಕಟ್ಟುಕೊರ್ದು ತಮಾಷೆ ಮಲ್ತೊಂದಿತ್ತಿನಂಚಿನ ಪೊರ್ತು ಅಲ್ಪ ಕೆಮ್ಮೈರೇ ಪನ್ನಾಗ ಆ ಕೆಂಪು ಬೋರಿ ಕೆಂಪು ಬೋರಿ ಆ ಕೆಂಪು ಬೋರಿ ಅಪೆದ ಕಂಡುಡು ಬೋರಿ ದತ್ತೊಂದುಲ್ಲೇರು ಆ ಈಮೆ ಇಟ್ಟು ಒಂಜಿ ಪೆತ್ತ ಮೇಯೊಂದುಂಡು ಆ ಪೆತ್ತಗಲ ಬೋರಿಗಲ ಮುಲ್ಪದ ಒಂಜಿ ಪೊಣ್ಣಗಲ ಆಮೆ ಇಟ್ಟು ದಪ್ಪು ನಂಚಿನ ಜವನಗಲ ಆ ಕಟ್ಟು ಕೊರ್ದು ಆ ತಮಾಷೆ ಮಲ್ಪು ನಂಚಿನ ಒಂಜಿ ಪಾಡ್ತಾರ ತಮಸ್ ಜೋರು ಅಂಡ ಅಕಲಿಗೆ ಬಂಜಿ ಗಿಜ್ಜಿಡ್ಲ ಆತು ಬಡವುಡುಲ ತಮಾಸೆ ಇತ್ತು ದಾಯಗೆ ಪಂಡ ದುಂಬುದ ಕಾಲುಡು ಅಕಲಿಗೆ ಆರೋಗ್ಯ ಇತ್ತು ಅಂಚಾದ ಕುಲು ತೆಲ್ತು ನಳಿತದ ನೂದು ವರ್ಷ ಬದುಕದೇರ ತೀರ್ನ ಪುದಾರ ಎಂಜಿನ ಕಂಡಾರ ನಳಿನಿ ಇತ್ತಮಿನಿ ಸಾಗೋಳಿ ಉಳ್ಳಾರ ತೂತಾರ ಇರು
1: ಕಲ್ತೊಂದುಲ್ಲೆ
0: ಸರಿ ಆವಕ್ಕ ಕೆಲವು ಸಮಯ ಬಿಂದಿ ಅಕ್ಕ ಇಜ್ಜಾಂಡ್ ಅತೆ ನಿಕುಲು ಚಾವಡಿ ಯಾಪಲಕ್ಕೆ ಏನೊಂದು ಪುಲೇ ದಾಯಕೇಂಡ ನಂಕ ಸಾಗುಳಿನಿ ದಾಂತೆ ಒಪ್ಪರೆ ಯಾವು ಮಿಷಿನ್ ಬತ್ತದ ಉಪ್ಪರೆ ಯಾವು ಅಂಡ ಒಂಚಿನ ಮಿಷಿನ್ ಬತ್ತಂಡಲ್ಲ ನಮ್ಮ ಬಂಜಿಗೆ ನಂಕ ನುಪ್ಪೇ ಬೋಡತ್ತೆ ಹಾ ಇರೇ ಮೊಬೈಲ್ ಉಂಡ್ರೆ ಆಪುಂಡ ಕಂಪ್ಯೂಟರ್ ಉಣರೆ ಆಪುಂಡ ಆಪು ಜತೆ ನಂಕ ಮಣ್ಣಿಡ ನುಪ್ಪು ಬಲೇದೇ ಉನೋಡತ್ತಂದೆ ಪೇರಿಗೆ ಪೆತ್ತದ ಮಿರಿಟ್ಟೆ ಬರೋಡತ್ತಂದೆ ಆ ಪೇರ್ ಇರೇಗ ನಲ್ಲಿಡ್ ಬರ್ರೆ ಸಾಧ್ಯ ಜತ್ತೆ ಅವೇ ನೀನಿತ್ತ ಜವನೇರ್ ತೆರೆಯೋ ನೋಡು
2: ನಳಿನಿ ಕೋಟೆಕಾರ ಎಪ್ಪಿಕೊಡ್ದು ಒಂಜಾತ ಅರ್ನ ವಿಷಯ ಏನು ತೆರಿಪಾಯರ ತುಂಬುದ ದಿನಕ್ಕುಲಿನ ಪುರ ನೆಂಪು ಮಲ್ತಿರ ಇರ್ಲ ಒಂಜಾತ ವಿಷಯ ತೆರಿಪಾಯರ ಸರ್ ಅಂಚನೆ ಪಾತ್ರ ಕುಡಂಜಿ ಬಿನ್ನಿರಲ್ಲ ರೀ ಏರ್ಪಂತೂಕ ಹಲೋ ನಮಸ್ತೆ ನಮಸ್ತೆ ನಮಸ್ತೆ
3: ನಮಸ್ತೆ ಹಿಂಗೆ ಗೊತ್ತಿನ ಪ್ರಸಕ್ತ ಅಪ್ರೂವ್ ಪಡ್ ಬರ್ತಾರ ಕೆಲವು ತಿಂಗಳು ರಜೆ ಇರ್ತದೆ ಮತ್ತೆ ಗಣೇಶ ಸಂಜಮ ರಜೆ ಉಂಡತ್ತೆ ಏಪಲ್ ಆರ್ನೊಂಜಿ ಏನದ ನಡಕೆ ಇಂಜಿನಿಯರ್ಗೆ ಸರಿ ಆಪೂಜಿ ಎಂಜಿನ ಬುಡ್ನಲ್ಲ ಏನದ ನಡೆ ಜೈನ ಮುರನೇರ ಬರ್ತೀರಿ ಹಿಂಗೆ ಅರ್ಧ ಪಾತ್ರ ಎಂಗ್ಳ ಕುಟುಂಬದ ಒಂದು ಕಾರ್ಯಕ್ರಮ ಇತ್ತು ಸರ್ ನಮಸ್ತೆ
0: ನಮಸ್ತೆ ದಾಯ ಪಾತ್ರ ಜಾರಿ ಇರ್ಬೋದು ಮರಣಿ
3: ನಮಸ್ತೆ ಬಂದಿದ್ದೀನಿ ರೆಂಡು ಪಾತ್ರ ಹೆಂಗಾಗುತ್ತೆ ಇನ್ನೊಂದು ಜೇನದ ನಡಕ್ಕೆ ಏನಾದ್ರು ಖುಷಿ ಐತೇ ಒಂದು ಖುಷಿ ಉಂಟು ಇಷ್ಟ ಮನುಷ್ಯರಿಗೆ ಅವು ಮತ್ತೆ ಜೆಂಗಾಗುತ್ತೆ ಕಾಸದ ಒಂಜಿ ಬಿಡ್ದು ಬೇಟೆ ಊರ್ಲಕ್ಕೆಲ್ಲ ನೆಟ್ಟಿದ್ವಿ
0: ಅವು ಅವು ಜೇನದ ನಡೆ ಎನ್ನತ್ತವು ನಿಕಲ್ನ ನಮ್ಮ ದಾಲಜ್ಜಿ ನಮ್ಮ ಹಿರಿಯರು ತುಲೆ ನಂಕ ಪೂರಾ ಪಾಡ್ದು ಕೊಡ್ತೇರು ಮಲ್ತು ಕೊಡ್ತೇರು ಅಕುಲು ಮಲ್ತೊಂದಿತ್ತಿ ನಂಚಿನ ಬೆನ್ನಿದ ಬೇಳೆ ಅವಿನ ನಂಕ ಅಕುಲು ಕಲ್ಪಾದಿ ನೆಟ್ಟಾತ್ರ ನಂಕ ಜ್ಞಾನ ಪುಟುದು ನಾತಿ
3: ಆದ
0: ಕಾರಣ ಗೊತ್ತುಂಡೆ ಇತ್ತುಲೆ ಎನ್ನ ಅಜ್ಜಿ ಎನ್ನ ಅಜ್ಜಿ ಆರು ಆ ತಡ್ಪೇಡು ಪೊಡೆತೊಂದು ಅತ್ತಡ ಬಾರ ಕಲಟ್ ಉಜ್ಜೆರಡು ಮೆತ್ತೊಂದು ಆ ಬಾರ್ ಬೇಯ್ಪಾದು ಆ ಬಾರ್ ಮೆತ್ತದು ಅವೇನು ಪುಡೆತ್ತದು ಅನುಬ ಅಲ್ಬಗೈತಿನ ಅಕುಲು ಅಕುಲು ಇರೆಗೆ ಬೆನ್ನಿದೆ ಬೇಲೆ ಪನ್ಪಿ ನಾವು ಅವು ಪುಸ್ತಕ ಕೊಡುವುದು ನತ್ತು ಆ ಪುಸ್ತಕ ಕೊಡುವುದು ನತ್ತು ಆಯ್ತ ಒಟ್ಟುಗೂ ಇತ್ತಂಡ ಮಾತ್ರ ಬೆನ್ನಿದ ಬೇಲೆ ನಮ್ಮ ಹಿರಿಯರು ನಂಕು ನಿಜವಾದ ಒಂಜಿ ಅಡ್ಡೆ ಆಸ್ತಿನ ನಂಕು ಮಲ್ತು ಕೊಡ್ತೀರ ಅಕಲು ಒಂಜೇ ಒಂಜಿ ಮಿಷಿನ್ ದಾಂತೆ ನಟ್ ಬೋಲ್ಟು ದಾಂತೆ ಅಕುಲು ಪನೆ ಪಾಡೊಂದಿತ್ತೇರು ಮುಕ್ಕರ್ ಕಟ್ಟೊಂದಿತ್ತೇರು ಅಕುಲು ಎರ್ಲೆ ಕಟ್ಟದ ದತ್ತೊಂದಿತ್ತೇರು ಆ ಬೋರಿಡ್ ದತ್ತೊಂದಿತ್ತೇರು ಎರ್ಲೆಡ್ ದತ್ತೊಂದಿತ್ತೇರು ಇನಿ ನಂಕು ಅವೇನು ಎನ್ನರೆಲ್ಲ ಸಾಧ್ಯಜ್ಜಿ
3: ಅದನ್ನ ಒಂಥರ ತೂಪಿನೇ ಪೊರ್ಲಟ್ಟೆ ಇಟ್ಟ ಏನುಂಡ್ ಇತ್ತು ಎಂಕಲ ಅಂಚೆ ದಪ್ಪನ ತೀರ್ ಲಜ್ಜಿನೇಟೆ ಎಂಕೆ ನಕಲ್ ಪಂಚರಿ ಎಂಕಿ ಅತ್ ದಪ್ಪುನ ಅತ್ ಇನ್ನು ನೇಜಿ ದಪ್ಪುನ ಪಂಚನೇ ತಪ್ಪಲ್ಲ ಅವ್ ಅವನ ತೀಯರೆ ಅವ್ ದುಮ್ಮಂತಾರ ಅವನ್ ಇಡೀ ತೀಯರ ಖುಷಿ ಕಂಡಾಡು
0: ಅತೆ ಅಪಗ ತುಲೆಗೆ ಅಪಗ ದಪ್ಪುನಾಗ ಅಕಲು ಉರಲ್ ಪಾಡುನು ಸಂಧಿ ಪಾಡ್ದನ ಪನ್ಪಿನಿ ಪೂರ ದಾದ ಪನ್ನಾಗ ನಂಕ್ ಈ ಸಾಗೋಳಿದ ಬದುಕಡ್ ಬೆನ್ನಿದ ಬದುಕಡ್ ಒಂಜಿ ರೀತಿ ನಮ್ಮ ಇಡೀ ತುಳುನಾಡದ ಸಂಸ್ಕೃತಿ ದಿಂಜಿದಿತ್ತಂಡ್ ತುಳುನಾಡದ ಪರಂಪರೆ ದಿಂಜಿದಿತ್ತಂಡ್ ತುಳುನಾಡದ ಆಚರಣೆ ಪೂರ ಇಟ್ಟಿತ್ತಂಡ್ ಇರುವಂಜಿ ಆಟಿದ ಮಾಸೇನ ಆಚರಣೆ ಮಲ್ಪುನಲ್ಲ ಅವು ಕೃಷಿ ಬದುಕದ ಒಂಜಿ ಭಾಗ
3: ಆನೆ ಬಂದಿತ್ತಿರ ಬಚ್ಚಿರದ ಕಡೆ ಕೊಡಿ ದೊಡ್ಡಕ್ಕೂ ಅವು ದಾಯಿಗ್ ಬಂದ ಅದೇ ಉತ್ತರಣ ಪರ ಪಂತೀರಿ ಕೇಳಿ ಗೊತ್ತು ಅವ್ ಎಂಟ್ಲೇ ಗೊತ್ತಿ ಜೀರ್ಣ ಗಣೇಶ ಸಂತ ಮಾಡಕ್ಕೆ ಯಾರು ಪಂತೀರಿ ಕರೆಕ್ಟ್
0: ಬಚ್ಚಿರ ಬಚ್ಚಿರ ತಿನ್ನಾಗ ಆ ಬಚ್ಚಿರ ತಿನ್ಪಿನ ಎಕ್ಕಲ ಒಂಜಿ ಕ್ರಮ ಉಂಡು ಅವೇನು ಮುಂಗಾಯಿ ಕಿಂಚ ಒರೆಸದು ಆಯ್ತ ಕಡೆಯನ್ನು ತೊಟ್ಟುನೋ ದೆತ್ತ ದಕ್ಕದ ನರಂಬು ದೆತ್ತದ ತಿನ್ಪಿನಿ ದಯ ಪಂಡ ಅವೇನು ನೇಡ್ದು ಬೂರುಡ್ದು ಕನಪಿನತ್ತೆ
3: ಆಯ್ತ
0: ಬಚ್ಚಿರದ ಪುರಿತಾತ್ಮಲ್ಲ ಇಸ ಬೆತ್ತೆ ಹೋಗಿಲ್ಲ ಜಿ ಮರಿಡ್ದಲ್ಲ ಬಚ್ಚಿರದ ಪುರಿತ ಇಸ ಮಲ್ಲಗೆ ಸೈದೇರ್ ಸೈಪೇರು ಐಕಬೋಡಾದು ನಮ್ಮ ಜೂವಡೆ ಅವೇನ ಇಸೊಂದೆಪ್ಪು ನಂಚಿನ ಆ ಕೆಲವು ತಂತ್ರಗಳು ಉಂಡು ಐಕ ಹತ್ರ ಮುಂಗೈಕ ಈಸದು ತಿನ್ಪಿ ನಾವು ಎಂಜಿನ ಪುದಾರಿನ ಓ ರತ್ನಕ್ಕನ ಗೊತ್ತಾಳೆ ಗೊತ್ತಾಳೆ
2: ಒಂದು ರತ್ನಶೆಟ್ಟಿ ಲೆಪ್ಪು ಕೊಡೋದು ಪಾತಿರಿಯರು ಅಂದರೆ ನಮ್ಮ ಪಾತ್ರ ಒಂದಲ್ಲ ಸರ್ ಕೃಷಿಗೆ ಸಂಬಂಧಪಟ್ಟದ್ದು ಬೆನ್ನಿಗೆ ಸಂಬಂಧಪಟ್ಟದ್ದು ಈತ ಒಂಜಾತ್ ನಂಬೊಲಿಗೆಲ್ಲ ಪೂರ ಉಂಡು ನಮ್ಮ ಬೆನ್ನಿದ ಬದುಕಡು ನಂಬೊಲಿಗೆಲ್ಲ ಒಟ್ಟಿಗೆ ಉಂಡಾಯ್ತು ಒಟ್ಟಿಗೆ ಸಂಪ್ರದಾಯದ ಒಂಜಿ ನಂಬೊಲಿಗೆಲ್ಲ ಪೂರ ಆ ಒಂದು ನಂಬೊಲಿಗೆ ಹೋಗ್ಪುರ ಉಂಡು
0: ಇತ್ತೆ ನಮ್ಮ ಬೆನ್ನಿದ ಬದುಕಡು ಯಾನೆ ಕಡೆ ಪಂಡೆ ಸಂಪ್ರದಾಯ ಆಚರಣೆ ಇತ್ತೆ ಬಿಸುತ್ತ ಒಂಜಿ ಸಂಪ್ರದಾಯ ಅವು ಬೆನ್ನಿದ ಬದುಕು ಆಟಿದ ಅಮಾಸ್ಯದ ಆಚರಣೆ ಅವು ಬೆನ್ನಿದ ಬದುಕು ಬೊಕ್ಕ ನಮ್ಮ ಬಾರ್ಗ್ ದರ್ಪುನಗ ಕೈ ದರ್ಪುನಗ ಪಡಿಕ್ ಬಾರ್ ಮುಟ್ಟುನಾಗ ಪುಲಿಲೆಪ್ಪುನ ಒಂಜಿ ಸಂಪ್ರದಾಯ ಉಂಡತ್ತೆ ಅವು ಬೆನ್ನಿದ ಬದುಕು ಐಡಿದು ಬೊಕ್ಕ ತುಪ್ಪೆ ಪಾಡ್ದು ಸಿರಿದೀದು ಪುಲಿಲೆಪ್ಪುನ ಅವು ಬೆನ್ನಿದ ಬದುಕು ಪ್ರತಿ ಒಂಜಿಟ್ಟಿಲ್ಲ ನಮ್ಮ ಹಿರಿಯರು ದಾದ ಮಲ್ತೊಂದು ಬೈದಿರಿಕೆಂಡ ಒಂಜಿ ಪತ್ತು ಕೈ ಕೊಯ್ದು ಒಂಜಿ ಪತ್ತು ಬಂದಾಗ ವರ ಕೊಯ್ನಾಗ ಒಂಜಿ ಪತ್ತು ಕೊಯ್ಂಡ ಒಂಜಿ ಪತ್ತು ಒಂದು ಪತ್ತಂಡ ರಡ್ ಪತ್ತು ಒಂಜಿ ಸೂಡಿ ಮಲ್ಪುಯರು ಆ ಪತ್ತು ಸೂಡಿ ಕಟ್ಟೊಡ್ಡ ಆ ಕೈನು ಪತ್ತು ಕೊಯ್ದು ಕಟಪುನಿಟ್ಟು ಅತ್ತನ ಪುನಿಕ್ ದೀನಡೆ ಏರ್ಲವೇನು ಕಡಪರೆ ಬಲ್ಲಿ ಮರಿನಾಂಡಲ ಕಡಪುಲಿ ಆ ಅರಿನ ಕಡಪರೆ ಬಲ್ಲಿ ಕಡತುಂಡ ಬಾರಿ ಮಲ್ಲ ದೋಷ ಆಯ್ ಒಂಜಿ ವೇಳೆ ಕಡತುಂಡ ತಾದೆ ಪೋಪಿನಾಯ್ ಆಯ್ ನಂಚಿನ ಪಿರ ಕಡಪಾದ್ ಆ ಸೂಡಿನ ಕಟಿಬೊಕ್ಕ ಆಯ್ ಪೋಪಿನಂಚಿನ ಪದ್ಧತಿ ಉಂಡು ಅತ್ತುಲ ಒಂಜಿ ಪವಿತ್ರ ಬೊಕ್ಕ ಕಂಡುಡುತ್ತೆ ಕೈ ಪಾಯ ಒಂದು ಬಂದಾಗ ನಮ್ಮವಿನ ಕಾರಡು ದೊಂಕುದು ತಾದಿಡಿತ್ತೀನಿ ಎಂದೆಪ್ಪುನತ್ತು ಐಕೆ ಕೈ ಕೈ ಕೋಲು ಕೈ ಪಾಪಾವುನ ಆ ಕೋಲುಡೆ ಪಾಪಾದವೇನು ತಾದಿಡ್ದು ದೆತ್ತದ ಆ ಪೋಪಿನಂಚಿನ ಒಂಜಿ ಸ್ಥಿತಿ ಇತ್ತು ಪಂಡ ಬಾರು ಪನ್ಪಿನ ಅರಿ ಬಾರು ಪನ್ಪಿನ ಅವು ಆ ದೇವರಿಗೆ ಸಮವಾಯಿ ನಂಚಿನ ನುಪ್ಪುದ ಬಟ್ಟಲಿಡ್ದು ದುಂಬು ಕಾರು ಪೋರೆ ಬಲ್ಲಿ ಪನ್ಪಿನಂಚಿನ ನಂಬಿಕೆ ನಮ್ಮಡೆತ್ತು ನುಪ್ಪುದ ಬಟ್ಟಲಿಡ್ ದುಂಬಾಯಿ ಕಾರು ಪೋರೆ ಬಲ್ಲಿ ಉಣ್ಣಾಗ ಕೈಕಾರು ಮೋನೆ ದಿಕ್ಕದು ಅಟ್ಟೆ ಪೂಜಿ ನೆಲಟ್ಟು ಕುಲ್ದು ಉಂಪಿನಂಚಿನ ಪದ್ಧತಿ ಇತ್ತು ಇನಿ ಅವು ಪೂರಾ ಪೋದು ನಂಕ ದಾದಾತನ ಕೇಂಡ ಆಚರಣೆಯಲ್ಲೂ ಪೂರ ಒಂಜಿ ರೀತಿದ ಯಾಂತ್ರಿಕವಾದ ಗಮ್ಮತ್ತದ ಆಚರಣೆ ತಲಕ ಅವೊಂದಿತ್ತು
2: ಹಲೋ ನಮಸ್ತೆ
4: ಹಲೋ
2: ಹಲೋ ನಮಸ್ತೆ
4: ನಮಸ್ತೆ ಮೇಡಮ್
2: ನಮಸ್ತೆ ನಮಸ್ತೆ
4: ಬಾರಿ ಅಪರೂಪದ ಅರ್ವೈದಾರು
2: ಪಲ್ಮೇಲು ಶ್ರೀಪತ್
4: ನಮಸ್ತೆ ಸರ್ ಗಣೇಶ ಮೀನ್ ಸಂಗಮ ಸರ್ ನಮಸ್ತೆ
0: ನಮಸ್ತೆ ನಮಸ್ತೆ
4: ನಮ್ಮ ದುಂಬುಪುರ ಸಾರಂಗದ ಕಾರ್ಯಕ್ರಮ ಸಿಕ್ಕದ ನಕಲು ಒಂದಿತ್ತೊಂದು ಗಾದೆ ಭಂಡಾರ ಅರಿನಾಂಡ ಮರಿನಾಂಡಲ ಕಡಪಲ್ಲಿ ಅರಿನ ಕಡಪರ ಬಲ್ಲಿ ಪನ್ಪುನ ಒಂದು ಗಾದೆ ಭಂಡಾರ ಇತ್ತದ ಈ ಮದ್ಮರಪುರ ಕಾರ್ಯಕ್ರಮ ಸರ್ ಅರಿನಪುರ ಸೇಜಿಡುಪುರ ದುಂಕೊಂದು ಪೋಪನಪುರ ಸುನಗ ಮಸ್ತ್ ಬೇಜಾರಾಕೊಂಡು ತಪ್ಪು ಅವು ಐತ ಬಗ್ಗೆ ಒಂದು ಜಾಗೃತಿ ಜನಕ್ಕೆ ದಾಯಕ ಬರ್ಪುಜಿ ಅವೇನೊಂದು
0: ನಿಜವಾದ ಮಲ್ಪುಡ ಐಕ್ ದಯಕೇಂಡ ಇತ್ತ ಹೆಚ್ಚಿನ ಕಡೆಟ್ ನಮ್ಮ ಅರಿ ಪಾಡ್ನಗಲ ಒಂಜಿ ದಕ್ಕುನ ಬುಡ್ದು ಒಂಜಿ ಹರಿವಾಣ ಪಾಡ್ನಂಚಿನ ಕ್ರಮ ಕೆಲವು ಕಡೆಟ್ ದಿವೊಂದೇ ಅವೇನು ಅಲ್ಪ ದಕ್ಕುನ ಬುಡ್ದು ಮೇಲು ದಕ್ಕುನ ಬುಡ್ದು ಅವೇನು ದೇಶ ಪಾಡಿಲೆಕ್ಕ ಹರಿವಾಣ ಪಾಡುನಂಚಿನ ಕ್ರಮ ಕೆಲವು ಕಡೆಟ್ ದಿವೊಂದೇ ದಾಯಕೇಂಡ ಒಂಜಿ ನಮ್ಮ ಕೆಲಸ ಇಜಿನದಾದ ಮಲ್ಪುಡು ದೇಸೆ ಪಾಡು ನಂಚಿನ ಮದುಮೆದ ಪುರ್ತುಡು ನಮ್ಮ ಶೂನು ದೆತ್ತದು ಅತ್ತಡ ಮುಟ್ಟು ದೆತ್ತದು ಪೋಪಿ ನಂಚಿನ ವ್ಯವಸ್ಥೆ ಮಲ್ಪುಡು ಅಲ್ಪ ಒಯ್ಕ ದೇಸೆ ಪಾಡ್ರೆ ನಮ್ಮ ಪೋಪತ್ತೆ ಆ ಶೂ ದೆತ್ತದು ಮುಟ್ಟು ದೆತ್ತದು ಪೋಪಿನ ವ್ಯವಸ್ಥೆ ಮಲ್ಪುಡು ಇಜ್ಜಿನಾಂಡ ಅಲ್ಪ ದೇಸೆ ಪಾಡ್ರೆ ಅರಿಪಾಡಿನ ಕ್ರಮ ಒಂದಿವರೆ ಬಲ್ಲಿ ರಿಸೆಪ್ಷನ್ ಪುರ ಮಲ್ಪುನಾಗ ಅತ್ತೆ ಕೆಲವು ಹಾಲ್ನೇಡು ನಮ್ಮ ಹೋಮದಿ ಇದು ಮದುಮೆ ಅನಗ ದಾರೆ ಅನಗ ಕರಿಮಣಿ ಕಟ್ಟು ನಂಚಿನ ಪುರ್ತುಡು ಅಲ್ಪನೇ ದೇಸೆ ಪಾಡು ಅಂಡ ಯಾರಲ್ಲ ಮುಟ್ಟು ಪಾಡೊಂದು ಮಿತ್ತು ಪೋಪುಜೇರು ಅವು ಬುಡ್ದು ನಮ್ಮ ಹೋಮ ಅದು ಮಾಲೆ ಪಗತ್ತೊಂದು ಕರಿಮಣಿ ಕಟ್ಟು ದಾಯಿ ಬೊಕ್ಕ ಉಲಾಯಿ ಪೋದು ಡ್ರೆಸ್ ಚೇಂಜ್ ಮಲ್ತದ ಬರ್ಪಿನ ಒಂದು ಇತ್ತದ ಪುರ ಕ್ರಮ ಉಂಟ ಐಡ್ದು ಬೊಕ್ಕ ಅಲ್ಪದ ಪೂರ ಹೋಮದ ಉನೇನು ಪೂರ ದೆಪ್ಪುವೇರು ಆ ಧಾರ್ಮಿಕ ವಿಧಿಕುಲ ಅಲ್ಪ ಓಲ ಉಪ್ಪುಜಿ ಐಡ್ದು ಬೊಕ್ಕಲ ನಮ್ಮ ಅರಿದಿ ಇದು ಪಾಡುವ ಅಂಡ್ ಐಟೆ ಮುಟ್ಟು ಪಾಡೊಂದು ಪಾಪ ಒಂದು ಬಾರಿ ಮಲ್ಲ ಒಂಜಿ ತೊಂದರೆನೆ ಒಂಜಿ ರೀತಿಡು ಆರು ಪಂಪಿನ ನೂದೆಕ್ಕು ನೂದು ಸರಿ ನಮ್ಮ ಅರಿತು ಚಿಂಡ ಮರ್ದಜ್ಜಿ ಮರಿತು ಚಿಂಡ ಮರ್ದುಂಡು ಒಂದು ಗಾದೆ ತುಳುವೇರು ಪಂತೆ ಇರತ್ತೆ ಆ ಅರಿನ ದೊಂಕು ನೊಂದು ಪನ್ನಗ ಮರಿ ದೊಂಕಿ ನೆಡ್ದು ಮಲ್ಲ ಶಾಪ ನಮ್ಮ ಮಿತ್ತು ಬರ್ಪುಂಡು ನಮ್ಮ ನುಪ್ಪುನ್ ದೊಂಕರೆ ಬರಲಿ ಇನಿ ಕೆಲವು ನೆತ್ತ ಪ್ರಕಾರ ಲೆಕ್ಕಾಚಾರದ ಪ್ರಕಾರ ಒಂಜಿ ಕುಡ್ಲದಂಚಿನ ಒಂಜಿ ಪೇಂಟೆಡ್ ತಿಂಗಳಿಗೋ ಮದುಮೆದ ಪುರ್ತುಡು ಎತ್ತೋ ಸಾವಿರ ಲಕ್ಷ ಜನ ಉನ್ಪಿನ ಅತ ನುಪ್ಪು ದಕದು ಪೋಪುಂಡು ಪನ್ಪಿನಲ್ಲ ಲೆಕ್ಕಾಚಾರಲುಂಡು ಉನೇನು ಪೂರ ನಮ್ಮ ತೂಣುಂದಾಂಡ ನಮ್ಮ ಇನಿತ್ತ ಮದುಮೆಲು ಅತ್ತಡ ಗೌಜಿಗಮ್ಮತ್ತುಲು ಅತ್ತಡ ಕುಟುಂಬದ ಕೆಲವು ಅಬತನಲು ಅವು ಅಬತಾರಾದು ಪೋನುಂಡು ಐಟ್ ಎತ್ತೋ ಪಾಪದ ಕಲೆಗೆ ಬಂಜಿಗೆ ನುಪ್ಪುದಾಂತಿನ ಕಲೆಗೆ ಉನ್ಪಿನಂಚಿನ ನುಪ್ಪುನು ನಮ್ಮ ಕಾರ್ಪೊರೇಷನ್ದ ಲಾರಿಗೆ ಪಾಡು ನಂಚಿನ ಸ್ಥಿತಿ ನಂಕ ಬೈದಂಡು ಅವೇನು ಏತು ಸಾಧ್ಯ ಉಂಡು ಆತ ಉಂತಾವುಡು ಬೊಕ್ಕ ಆರು ಪಣಿ ನಂಚಿನ ಉದೇಕ್ ಮಾತೆರ್ಲ ಒಂಚೂರು ಎಚ್ಚರಿಗೆ ಆವುಡು ಇನಿತ್ತ ಆ ಮದುಮೇಲು ಆ ತಾದಿ ತತ್ತದು ಪೋಂದುಪ್ಪಿನಂಚಿನ ಪೊರ್ತುಡು ನಮ್ಮ ದೇಶದ ಕ್ರಮೊನ್ಲ ಅಲ್ಪ ಅಕಲಕಲ್ನ ಕುಟುಂಬವು ಬೊಡ್ತಿ ಲೆಕ್ಕ ಮಲ್ತೊಂದು ಪೋಲತ್ತೆ ದುಮ್ಮು ದಾರೆ ಏರಾವುನ ಕ್ರಮ ಇತ್ತಂಡು ಇನಿ ದಾರೆ ಮೈಪು ನಂಚಿನ ಕ್ರಮ ಬೈದಂಡು ಬಟ್ರೆ ದಾರೆ ಬೈದಂಡು ಆ ಪೊರ್ತುಡು ದುಮ್ಮು ನಮ್ಮ ಹೋಮದೀಪಿನ ಕ್ರಮ ಇಜ್ಜಾಂಡು ಇತ್ತ ಹೋಮದೀಪಿನ ಕ್ರಮ ಬೈದಂಡು ಜಲಮೂಲ ಸಂಸ್ಕೃತಿದ ತುಳುವೆರು ಅಗ್ನಿಮೂಲ ಸಂಸ್ಕೃತಿಗೆ ನಮ್ಮ ಬದಲಾಯ ಈ ಪೊರ್ತುಡು ಆಪಿನಂಚಿನ ಪ್ರತಿ ಒಂಜಿಲ ಆ ನಮ್ಮ ತುಳುವೇರ್ನ ಕಾರ್ಯಕ್ರಮಲು ಅವು ತಾದಿ ತತ್ತದು ಪೋಂದುಪ್ಪು ನಂಚಿನ ಪೊರ್ತುಡು ನಮ್ಮ ನುಪ್ಪುನು ದುಂಕುದು ಎಲ್ಲ ನಟ್ಟು ಲೆಕ್ಕ ಅವರೇ ಬಲ್ಲಿ
2: ದುಮ್ಮದ ಬಿನ್ನರುಲ್ಲರ್ ಬಾರಿ ಪೊರ್ಲುಡ ಪಂಡಾಡ್ಸ ದುಮ್ಮದ ಬಿನ್ನರುಲ್ಲರ್ ಏರ್ ಪಂದ ತೂಕ ಹಲೋ ನಮಸ್ತೆ
5: ಹಲೋ ಉಡಲ್ ದಿಂದಿ ಸಲ್ಮೇಲು ಇರಿಗ್ ದಿಂದಿ ಆರ್ಜೆ ಬಿಂದಿ
2: ನಮಸ್ತೆ ನಮಸ್ತೆ ಪನ್ಲೆ
5: ಬೊಕ್ಕ ವಿದ್ವಾಂಸರಿಗೆ ಏನ ನಮಸ್ಕಾರ
0: ಯಾನ ವಿದ್ವಾಂಸತ್ ಪೂರ ನಿಕಲ್ನಂಚಿನ ಜನಕುಲ್ಡ ಕಲ್ತ್ ಕಲ್ತದ ಅವು ವಿದ್ವಾಂಸ ನಿಕುಲ್ ಲೆಪ್ಪು ನಾತೆ ಅವೇ
5: ಮಲ್ಲ ವಿದ್ವಾಂಸ ಓಕೆ
0: ಸರ್
5: ಯಾನ್ ಕಾರ್ಯಕ್ರಮ ಏನಂದ್ರೆ ಬೊಕ್ಕ ಇಜ್ಜಲ್ಲ ತುಳಚಾವಡಿ ಕಾರ್ಯಕ್ರಮ ಇರ್ನ ಸ್ವರನು ಏಪಲ್ಲ ಎಂಗ್ಲೀಗ ಇರ್ ವಿದ್ವಾಂಸರೇ ಆತಿಲ್ಲ ಮನ್ಸರಿಗಿಲ್ಲ ಬೊಕ್ಕ ಮಸ್ತ್ ಸಂತೋಷ ಅಂಡ್ ಬೊಕ್ಕ ಇನಿತ ಕಾರ್ಯಕ್ರಮ ಮಸ್ತ್ ಮಾಹಿತಿ ತಿಂದ ಬೊಕ್ಕ ಏನ ಬಂಡ ಎಲ್ಲ ಒಂದು ಪ್ರಶ್ನೆ ಉಂಟು ಸರ್ ಇತ್ತ ಈಗ ಇತ್ತ ಕಡೆ ಅರಿತ ಬಗ್ಗೆ ಬಂಡಾರತ್ತೆ ಅರಿತ ಬಗ್ಗೆ ಬಂಡಾರ ಹೆಂಗ ಅರಿತ ಬಗ್ಗೆ

0: ಆ ಬಾರ್ ಪಂಡದಾದಂದು ಗೊತ್ತುಂಡು. ಆ ಬಾರ್ ಇಡು ಉಲ ಹಿಡ್ದು ಅರಿ ಉಂಡಂದೇ ಐತಮಿತ್ತು ಉಮಿ ಉಂಡು, ಐತಮಿತ್ತು ಚೂಲಿ ಉಂಡತ್ತೆ ಐಕ ಉಮಿಯ ಪನ್ಪನಮ.
1: ಆ
0: ಬಾರನ್ ಆ ಪಜ್ಜಿ ಬಾರನ್ ನುಂಗಾದ ನಮ್ಮ ಮೆತ್ತಡ ಬೊಲಂತ್ಯಾಪುಂಡು. ಪಜ್ಜಿ ಬಾರನ್ ನುಂಗಾದ ಕ್ರಮ ಪ್ರಕಾರ ಗುರಿಕ್ ಪಾಡ್ದು ಮೆತ್ತುಂಡ ಉಜ್ಜೇರ್ಡು ಮೆತ್ತುಂಡ ಅವು ಬೊಲಂತ್ಯಾರಿ ಬರ್ಪುಂಡ ಇಟ್ಟಂದೇ. ಅವೇ ಅವೇ ಬಾರನ್ ಗುರ್ಕೇಡು ಪಾಡ್ದು ಬೇಯ್ಪಾದ ಅಥವಾ ಬಣಲೆಡು ಪಾಡ್ದು ಬೇಯ್ಪಾದ ಅವೇನು ನುಂಗಾದ ಮೆತ್ತುಂಡ ಇತ್ತ ನೆಟ್ಟು ನಮ್ಮ ಹಲ್ಲರಡು ಮಲ್ಪುಣತ್ತೆ ಮಿಲ್ಲಡು ಆ ಐಟ್ ಉರ್ಪೆಲರಿ ಬರ್ಪುಂಡು. ಆ ಉರ್ಪೆಲು ಬೊಕ್ಕ ಬೊಲಂತೆ ರಡ್ ಐಟಮ್ ಮುಖ್ಯವಾಗಿ ನಂಚಿನ ರಡ್ ಐತ ಜಾತಿ ಬೊಲಂತೆ ಐಡ್ದು ಬೊಕ್ಕ ಆ ಬೇಯ್ಪವನೇನೆ ಒಂತೆ ಕಡಮೆ ಬೇಯ್ಪಾದ ಅವೇನು ಮೆತ್ತಿ ಸಾತ್ಗೆ ಅರೆ ಬೊಲಂತೆ ಅಪುಂಡು. ಕುಡಂಜಿ ಜಾತಿ ಬನ್ನಗಿರೆ ಮೂಡೆ ಮಲ್ಪುಂಡ ಅರೆ ಬೊಲಂತೆ ಪಾಡುಡು. ಬೊಲಂತೆ ಬೇತೆ ಅರೆ ಬೊಲಂತೆ ಬೇತೆ ಬೊಕ್ಕ ಆ ಉರ್ಪೇಲು ಬೇತೆ. ಉರ್ಪೇಲ್ಡಿಲ್ಲ ಉರ್ಪೇಲ್ಡಿಲ್ಲದಾದ ಗೊತ್ತುಂಡೆ ಉರ್ಪೇಲ್ಡಿಲ್ಲ ಕೆಲವು ಮಡಿ ಅರಿ ಉಂಡು ಕೆಲವು ಕಜೆ ಅರಿ ಉಂಡು. ಹಾ ಇತ್ತ ಕೆಲವು ಕೆಲವರಿಗೆ ಆ ಕಜೆ ಉಂಡತ್ತೆ ಕಪ್ಪುದಾರಿ ಉನರೆ ಕೆಲವರು ತಯಾರಿಜ್ಜೇರು ಅಕಲೆಗೊಂತೆ ಮಡಿ ಅರಿ ಬೋಡಾಪುಂಡು. ಇರ ಅಂಗಡಿ ಪೋ ಎರಡಾವಲು ಒಂಜಿ ಎಲೆಣುವ ಪತ್ತು ರೀತಿದ ಅರಿ ದೀಪಿದು ಅರಿ ತಿಕ್ಕುಂಡತ್ತೆ. ಅಂಡ ತುಳುವೆರೆಡೆ ಮುಖ್ಯವಾದದಾದ ಕೆಂಡ ಬೊಲಂತೆ ಬೊಕ್ಕ ಉರ್ಪೇಲು ಬೊಕ್ಕ ಅರೆ ಬೊಲಂತೆ ಐದು ಬೊಕ್ಕ ನಮ್ಮ ಕಡಿ ಅರಿ ಇಂದು ಪನ್ಪತ್ತೆ ಮೆದುಪುನಾಗ ಬಾರ ಮೆದುಪುನಾಗ ಅವು ಪುಡಿಯಾಯಿನ ಅರಿನ ನಮ್ಮ ಕಡಿ ಅರಿ ಇಂದು ಪನ್ಪ ಅಂದ ಐಟ ಬಜಿ ಪುಡಿ ಕೆಲವು ತಿಕ್ಕುಂಡು ಅವೇನು ನುಂಗೋಲು ಪನ್ಪ ಐದು ಬೊಕ್ಕ ಐಟ ಕೆಲವು ಅರಿಟ್ಟು ಐತ ಬಾರದ ಕಡೆ ಉಪ್ಪುಡತ್ತೆ ಅವೇನು ಮೂಂಕನ ಬನ್ಪ ಬೊಕ್ಕ ಕೆಲವು ಬಾರುಲು ಅಂತ ಚಟ್ಟೆ ಉಪ್ಪುಡತ್ತೆ ಐಟ ಐನ ಅರಿನ ಚಟ್ಟೆ ಬನ್ಪ ಚಟ್ಟೆ ಅರಿ ಬನ್ಪ ಅವೇನು ತಡ್ಪೆಡು ಪುಡೆತ್ತದು ಚಟ್ಟೆ ಬೇತೆ ನುಂಗೋಲು ಬೇತೆ ಮೂಂಕನ್ ಬೇತೆ ಕಡಿಯರಿ ಬೇತೆ ಇಡಿಯರಿ ಬೇತೆ ಪೂರ ನಮ್ಮ ದುಮ್ಮದ ಅಪ್ಪೆನ ಕುಲ್ಮಲ್ ತೊಂದಿತ್ತೀರಿ ಕಟ್ಟ ಹೊಂದಿತ್ತೀರಿ ತಡ್ಪಿಡು ಆ ಬಾರನ ಅರಿನ ಕಟ್ಟ ಹೊಂದಿತ್ತೀರಿ ಐಟ ತೌಡು ಬೇತೆ ಉಮಿ ಬೇತೆ ಅವನೇನು ಪೂರ ದೆತ್ತು ಹೊಂದಿತ್ತೀರ ಕುಲು ಅಂಚ ಇತ್ತದ ದಾದ ಕೇಂಡ ಇತ್ತದ ಕಲೆಗೆ ನುಪ್ಪು ಅರಿ ಟಾಪಿನಂದೇ ಗೊತ್ತು ಅಂತಿನಂಚಿನ ಜೋಕುಲ್ಲ ಉಲ್ಲೇರಿ ಅತ್ತೆ ಬೆದ್ದಲ ಬೇತೆ ಪ್ರಶ್ನೆ ದಲ್ಲುಂಡ
1: ಕೃಷ್ಣಜಿ ಈತೆ ನನ್ನ ಬಾಕಿ ತಗಲಿಗೆ ಅವಕಾಶ ಇರ್ತದೆ ತುಂಬಾ ಸಂತೋಷ ಆಯ್ತು
0: ಅವಮ್ಮ ಸೊಲ್ಮೇಲ್ ಅವೇ
1: ಸೊಲ್ಮೇಲ್ ಸೊಲ್ಮೇಲ್
2: ಅಮ್ಮಣ್ಣಿ ಕಾರ್ಕಳ ಲೆಪ್ಪು ಕೊಡ್ದು ಪಾತ್ರ ಪ್ರಶ್ನೆ ಕೇಂಡೇರು ಹೆಚ್ಚಿನ ಕ್ಲೆಯಿಂದ ತಗಿಟ್ ಗೊತ್ತುಪ್ಪಂದಿರ್ಲ ಯಾರು ಅರಿ ಎಂಚ ಆಯ್ತ ವಿಧಕುಲ ಎಂಚ ಬಂದು ಬರೀ ಪೊರ್ಲುಡು ಪಂಡರು ಪೊರ್ತುಲ ಆ ಒಂದು ಬರೋಂದುಂಡು ಒಂಜು ಗಂಟೆ ಎಂಚ ಪೋಣಂದೆ ಗೊತ್ತಾವೊಂದಿಜ್ಜಿ 10:57 ಆ ಒಂದು ಬರೋಂದುಂಡು ಅನ್ಸದ ಕಾರ್ಯಕ್ರಮದ ಕಡೆಯೇ ತೊಂಜು ಬಿನ್ನರುಲ್ಲ ತೊಕ್ಕ ಕಡೆತ ಬಿನ್ನರಿಂದ ಎನ್ವೆ ಅಟ ಪಾತ್ರಗ ಇಡ್ಬೇಕ ಕಾರ್ಯಕ್ರಮನ ಮುಗಿಪುಗ ದುಮ್ಮದ ಬಿನ್ನರು ಹಲೋ ನಮಸ್ತೆ.
3: ಹಲೋ ನಮಸ್ತೆ ಮೇಡಮ್ ಜಯಪ್ರಕಾಶ್
2: ಜಯಪ್ರಕಾಶ್ ನ ಕಾರ್ಯಕ್ರಮ ಗೆದ್ದುಕೊಂಡಿಲ್ಲ ಪಲ್ಲೆ
3: ಖುಷಿ ಆಣ್ ಮೇಡಮ್ ಬರ್ತೀನ ಇರಿ ತುರುತ ಕಾರ್ಯಕ್ರಮ ಬೋಕಾರ ಬರ್ತದೆ ಖುಷಿ ಆಣ್ ಸಮಯ ಒಂದು ಸರ್ ನಮಸ್ತೆ ಸರ್ ಇರೇ
0: ನಮಸ್ತೆ ನಮಸ್ತೆ ಯಾನ್ಲ ಬಿಂದ್ಯಕ್ಕ ಕೆಲವು ತಿಂಗಳು ಬುಡ್ದು ಬಂದಾಗ ಒಂಜಿ ನೇರ ಪ್ರಸಾರ ಕುಲ್ಲುಗ ಅಂದ್ ಮನಸ್ಸಾಂಡ್
3: ಎದ್ದೇಣ್ ಸರ್ ಅವೇ ಯಾನ್ ಸಂಕ್ಷಿಪ್ತವಾದ ಬಂತೆ ಸರ್ ಅವೇ ಪೂರೆ ರೇಗಿಲ ಅಂಗಡಿ ಅರಿ ತಿಕ್ಕೊಂಡು ಎಂಕ್ಲೀಲ ತಿಕ್ಕುಜ್ಜಿ ದಾನೆ ಪಂಡದ್ ಬೆನ್ನಿ ಬನ್ಪಿ ನಕುಲು ಒಂತ ಜನ ಉಪ್ಪುನು ಬೆನ್ನಿ ಬೆನ್ಪು ನಕುಲ್ಲ ಅಂಗಡಿ ದಂಚಿ ಪಜ್ಜೆ ಪಾಡಿಯಡ ಬೊಕ್ಕ ಅಂಗಡಿ ಅರಿ ಒಲ್ಪಾರ್ದು ತಿಕ್ಕುನು ಪಂಪಿನ ಒಂಜಿ ಪ್ರಶ್ನೆ ನಮೇನಿ ಪಾಡೋಡ ಆತೆ ಅದೇ ಸರ್ ಅಂಚಿತ್ತಿನಲ್ಪ ಇರ್ನಂಚಿನಕುಲು ಬೆನ್ನಿ ಬೆನ್ಪಿನಿ ಬಂಡ ಇನೀತ ವಿಷಯ ಪಾತ್ರ ಇರ್ನಂಚಿನ ಅರ್ಹತೆ ಇತ್ತಿನ ವ್ಯಕ್ತಿ ಬೊಕ್ಕೊಂಜಿ ಇಜ್ಜಿ ಬೊಕ್ಕೊರಿಯ ಇಜ್ಜಿ ಬಂದ್ ಯಾನ್ ಪಂತೆ ಸರ್ ಇರ್ನ ಬಗ್ಗೆ ಇರ್ನ ವಿಷಯ ಪೂರ ಮಸ್ತ್ ಬೆತೆ ಬೇತೆ ವಿಷಯ ಪಾತಿದ್ಯಾರು ಬಾರಿ ಪೊರ್ಲಾಂಡ್ ಸರ್ ಖುಷಿ ಆಣಿ ಬರ್ತೀನ
0: ನಿಖಲ್ನಪುರ ನಿಖಲ್ನಪುರ ಆಶೀರ್ವಾದ ಹಾರೈಕೆ ಇತ್ತಿಂಡ ಮಾತ್ರ ನಂಗೆ ಅನುಭವ ತಿಕ್ಕುನಣ್ಣ
3: ಇಚ್ಚಿದಾರೆ ಇರ್ನ ಅನುಭವ ಮಲ್ಲ ಇಚ್ಚಿ

0: ನಾವು ಪಾತ್ಯರಲ್ಲ ಮಲ್ಲ
1: ಎನ್ನ ಅಜ್ಜಿಯರ್ ಮಲ್ದಿನ ಅಮ್ಮೇರ್ ಮಲ್ದಿನ ಆ ಹಿರಿಯರ್ ಮಲ್ದಿನ ಬಿನ್ನಿ ಅಕಲು ಕಲ್ಪಾದಿನೇ ನಮ್ಮ ಇನಿ ಕಲ್ಪುನಾತಿ
0: ಅಂದ್ ಇನಿ ಅವು ಪೂರ ದುಡ್ಡು ಪನೌದ ಜಾಗ ಪಂಪಿನ ಪನೌ ಮಾರಾಟ ಒಂದುಂಡು
1: ಇಜ್ಜಿ ನಮ್ಮ ಅದು ವಿಶೇಷ ಪನ್ನಗ ಇರ್ಡ ಇರ್ನ ಪಾತ್ಯರದ ಅಡ್ಡೋಗು ನಮತೆ ಏತು ಮಲ್ಲ ಯಾವಡ್ ಬೊಡ್ಡ ಏತು ಸಂಪಾದನೆ ಮಲ್ಪಡಾಯಿ ಅಂಡ ಆಯಗೆ ಉನರೆ ಬಡವು ಒಂಜಿ ಪುಂಡಿ ನುಪ್ಪೇ ಬೂಡತ್ತಂದೆ ಅವು ಮಣ್ಣಿಡೆ ಆವಡತ್ತಂದೆ ಬೇತ ಇಜ್ಜಿ ಅಂದ್ರೆ ಎಲ್ಲ ಆಯೆ ಕೋಟಿಪತಿ ಆದುಪ್ಪು ಆಯೆ ಕಾಯ ಬಿಡ್ದು ಕೈಲಾಸ ಸಂಧಿ ಸಾತ್ಗ ಆಯನ ಮಣ್ಣಿಗೆ ಪಾಡುವೀರಿ ತರೆ ಮಿತ್ತು ತಾರ ಇದ ಗಡಿ ದರ್ತದ್ದು ಐಟ್ಕ ಒಂಜಿ ಕಡಿಟ್ಟು ಬಾರ್ ಪಾಡುವೀರಿ ಒಂಜಿ ಕಡಿಟ್ಟು ಅರಿ ಪಾಡುವೀರಿ ಅವೇನು ಪೂರ ತೂಣು ನಾಂಡ ನಿಜವಾದ ಮನುಷ್ಯಗೆ ಆ ಕೃಷಿ ಮೂಲದ ಬದುಕು ಬುಡುಣು ನಾಂಡ ಆಯಗೆ ಈ ಲೋಕಲ ಇಜ್ಜಿ ಪರಲೋಕಲ ಇಜ್ಜಿ
0: ಸರಿ ಬಂಡರ್ ಸರ್
1: ಅತ್ತೇ
2: ಧ್ವಜ ಪ್ರಕಾಶ್ ಕುರ್ಲಾ ಲೆಪ್ಪು ಕೊಡ್ದು ಪಾತಿರ ಪೊರ್ತು ಲಾ ಒಂದು ಬತ್ತನೆ ಸರಿ ಒಂದು ಗಂಟೆ ಆಂಡ್
1: ನಮ್ಮ ಜಯಪ್ರಕಾಶ್ ಕುರ್ ಪಂಡಿಲೇಕ ಅಂಚಿನ ಕುಲ್ಪುರ ದಾದ ಗೊತ್ತುಂಡೆ ಅಕಲಿಗೆ ಐಟು ಒಂಜಿ ಮೋಕೆಂಡು ಇದೆ ಇನ್ನೇಕ್ ಈತು ಜನ ಪಾತಿರಿನ ಕುಲ್ಲ ಜಯಪ್ರಕಾಶ್ ಎರಡು ಪತಿನ ನಳಿನಕ್ಕ ಮುಟ್ಟ ಅಕಲೆಗೆ ಐಟ ಬೆನ್ನಿದ ಬದುಕಿಡು ಮೋಕೆಂಡು ಅರಿಬಾರಿಡು ಮೋಕೆಂಡು ಇನಿಕ್ಲ ನಮ್ಮ ಹಿರಿಯರ್ನ ಆ ಒಂಜಿ ಪರಂಪರೆನು ನನ್ ನೆನಪು ಮಲ್ಪು ನಂಚಿನ ಒಂಜಿ ಅಂಗಲಪ್ಪ ಅಕಲೆಗೆ ಇತ್ತಿನೆಟ್ಟ ಹತ್ರ ಕುಲಂಚ ಪಾತಿರ್ವೇರೆ ಬೊಕ್ಕ ತುಲೆ ಆ ಬಡ ವಿತ್ತಿನಾಯಗೆ ಆ ಮಾತ್ರ ಆಯ್ತ ನುಪ್ಪುದ ಗುರ್ತಪ್ಪು ಅತ್ತೆ ಎಂಕ್ಲೆಗೆ ಆಟಿ ತಿಂಗಳು ಬಂಜಿಗಿದಾಂತಿ ನಂಚಿನ ಪುರ್ತುಡು ಮುಡಿತ್ತಡೆಗೆ ಪದ್ನೆಣ್ಮ ಮುಡಿಯರಿ ಗೇಣಿ ಕೊರೊಂದಿತ್ತಿ ನಂಚಿನ ಕಾಲೋಡು ಮರಿಯಲೋಡು ಉಣರೆ ಅರಿತ್ತಜ್ಜಿ ಮುಪ್ಪ ಮುಡಿ ಕಂಡ ಸಾಗೋಳಿತ್ತುಂಡಲ್ಲ ಇಲ್ಲಾಡು ಪತ್ತುಮುಪ್ಪ ಜೋಕುಲು ಗೊಬ್ಬೊಂದುಪ್ಪುನಾಗ ಎಂಕಲೆಗೆ ಒಂಜಿ ಬಂಜಾರ ಮರಿಯಲೋಡು ಉನ್ಪಿ ನಿಂದು ಬಣ್ಣಗ ಮುಂಡೆ ಉದಿರ್ತದ ಮೀಂದ ಕಜಿಪ್ಪು ಭಾರಿ ಶೋಕ ಅಂಡಲ್ಲ ಆ ಬಟ್ಟಲ್ ನಿಲ್ಕೆ ನುಪ್ಪಿತ್ತು ಜಪಾಗ ಯಾನ ಅಮ್ಮನ ಎದುರಿಡು ಕುಲೊಂದಿತ್ತೆ ಅಮ್ಮ ಅಡುಪಿಲ್ಲಿಡು ಅಮ್ಮ ಒಲ್ಪ ಉಣರೆ ಕುಲ್ಲುವೇರು ಐತ ನಡು ಇಲ್ಲಾಡು ಉಂಡ್ರೆ ಕುಲ್ನಾಗ ಅಮ್ಮಗ ತೋಜುಲಕ್ಕೆ ಅನುಕುಲೊಂದುತ್ತೆ ಎನ್ನ ಬೇಗ ಬೇಗ ಉಂಡುದಾರದು ಈ ಮೀಂದ ಕಜಿಪುಡು ಉಂಡ್ರೆ ಭಾರಿ ಖುಷಿ ಆಪಿನಂತ ಮರಿಯಲೋಡು ಬಡವು ಹೆಚ್ಚ ಅಲ್ಪ ಅಮ್ಮಗ ಕೈಭಾಷೆ ಮಲ್ತೊಂದಿತ್ತೆ ಅಮ್ಮ ಆರು ಉಂಪಿನಂಚಿನ ಬಟ್ಟಲ್ ಹಿಡ್ದು ಒಂಜಿ ಪುಂಡಿ ನುಪ್ಪು ಕಂತದ್ದು ಪಾಡ್ದು ಉಂತಿನ ನೆನಪಾಪುಂಡು ದಾಯಕೆಂಡ ಆತು ಬಡವು ನಂಕ ಇತ್ತಿನೆಟ್ಟ ಹತ್ರ ಇನಿಕ್ಲ ಏನಂತ ಎಲ್ಲ ಬಿತ್ತುವೆ ಬಿತ್ತದೀತೆ ಮರಣಿ ಬಿತ್ತದೀತೆ ಎಲ್ಲ ಬಿತ್ತರೆಂಡು ಆ ಬಿತ್ತದು ಪ್ರತಿ ವರ್ಷ ಎಂಕೊಂಜಿ ಮುಪ್ಪ ಮುಡಿ ಹರಿನೇ ಅನ್ನು ಬುಲೆಪವೆ ಒಂಜಿ ಮುಡಿ ಕಂಡುಡು ಮುಪ್ಪ ಮುಡಿ ಹರಿ ಬಿಲಪವೆ ಹಿಂಗ ಅಮ್ಮೇರು ಕೊರ್ದು ಬೋತಿನಂಚಿನ ಆ ಮಣ್ಣು ಆ ಮುಪ್ಪ ಮುಡಿ ಹರಿ ಹೆಂಗ ಇಡೀ ವರ್ಷಗೂ ಏತ್ತಲ ಯಾವಣ್ಣ ಏತ್ತಲ ಯಾವಣ್ಣ ಇತ್ತೆ ನಮ್ಮ ಇಲ್ಲಾಡ ಏತೋ ಕಾರ್ಯಕ್ರಮ ಜೋಕ್ಲೇನ್ಲೆತ್ತದ ಮಲ್ಪುನಾಗ ಅವೇ ಅರಿನ ಉಪಯೋಗ ಮಲ್ತದೆ ಎಂಕುಲು ಆ ಜೋಕ್ಲೆಗೆ ನುಪ್ಪು ಗಂಜಿ ಮಲ್ತದ ಪಾಡುನ ಉಂಡು ಇನಿ ನಮ್ಮೊಂಜಿ ದಾದ ಸಂದೇಶ ಕೊರಡು ಒಂದು ಕೇಂಡ ತುಲೆ ನಮ್ಮ ಬದುಕು ಪೂರ ಹಾಳಾಂಡ್ರಿ ಇನಿತ್ತ ಜವನೇರ್ ಹಾಳಾಯಿರಿ ಅತ್ತಡ ಮೊಬೈಲ್ ತೋದು ಜೋಕುಲು ಹಾಳಾಯಿರಿ ಪನ್ಪಿನೆಡ್ದಿಲ್ಲ ನಮ್ಮ ಒಲ್ಪಾವಿನ ಸರಿಮಲ್ತೊಂದು ಪೋಲಿ ಪನ್ಪಿನೇನು ತೂಡು ಎತ್ತೋ ಜನ ಇನಿ ಕಂಪೆನಿಗೆ ಪೋತಿನ ಜಾಗಲು ಪೋತುಂಡು ಮಾರ್ದು ಪೋತಿನ ಜಾಗಲು ಪೋತುಂಡು ಆಂಡ ಅವಳು ಮುಜಿನಾಲ್ ಜನ ಜವನೇರುಲ್ಲೇರು ಜೋಕುಲುಲ್ಲೇರು ಬೆತ ಬೆತ ಬೇಲೆಡು ಬೆತ ಬೆತ ಕಡೆಟ್ಟುಲ್ಲೇರು ಲಕ್ಷ ಗಟ್ಲೆ ಬೆನ್ಪಿರ್ ಆಂಡ ಇಲ್ಲಾಡು ಒಂಜಿ ನಾಲ್ಮುಡಿ ಕಂಡನ ಆ ಒಂಜಿ ರಡ್ಡಿ ಎಕರೆ ಕಂಡನ ಅವು ಇತ್ತನಂದ ಅಂಡ ಐಟು ದಾದಬ್ಲೆ ಉಂಡಿಯ ಪಣದವಿನ ಪಡಿಲ್ ದೀಪಿನಂಚಿನ ಜನಕುಲು ಇನಿ ಎತ್ತಲ ಉಲ್ಲೇರು ಎತ್ತೋ ಊರ್ಲೇಡು ಇಡೀ ಇರು ಒಲ್ಪ ಪೋಂಡಲ ಕಂಡೋಲು ಪಡಿಲ್ ಹೆಚ್ಚ ಉಂಡು ಅವೇನು ಮಲ್ಪುನ ಕುಲಿಜ್ಜಿ ಅಂಚಾದ ಒಂಜಿ ನಮ್ಮ ಈ ಕಾರ್ಯಕ್ರಮ ಒಂಜಿ ಪನ್ಪಿನಿ ದಾದ ಅಂದ್ಕೇಂಡ ಐಟು ಏತು ಬುಲೆ ಉಂಡು ಅವೇನು ಲೆಕ್ಕ ತೂವಂದೆ ಐಕೆ ಏತು ಖರ್ಚಾಪುಂಡು ಪನ್ಪಿನ ಲೆಕ್ಕನು ತೂವಂದೆ ನಮ್ಮ ಐಟು ಬುಲೆಪ್ಪಿನ ಎಂಚಿನವು ಬಜಿ ನುಪ್ಪತ್ತು ಅವು ಬಾರಿ ಕಜಿ ನಂಗೆ ನುಪ್ಪು ಬುಲೆವಿನ ಅತ್ತವು ನಮ್ಮ ಅವು ದೇವರಿಗೆ ಒಂಜಿ ಮಲ್ಪು ನಂಚಿನ ಬೇಲೆ ಅಂದೇನು ನೋಡು ನಮ್ಮ ಒಂಜಿ ಕಂಡನ್ ದತ್ತದ ಐನು ಮಣ್ಣನ್ನು ಪುಜೆಂಕದು ಮಣ್ಣನ್ನು ಅದ ಮಲ್ತದು ಐಕ್ಕೆ ಕೆಮಿಕಲ್ ಪಾಡಂದ್ರೆ ಅಂಬಿಗೊಬ್ಬರ ಉಲ್ತಾಳಕ್ಕಂತದ್ದು ಪಾಡ್ದು ಐಟ್ ಉಂಜಿ ಮುಡಿ ಕಂಡೋಡು ಅವು ಒಂಜಿ ಮುಪ್ಪ ಮುಡಿಯಾರಿಯ ಇರುವತ್ತೈದು ಮುಡಿಯಾರಿಯ ದೆಪ್ಪುನು ಒಂದು ಪನ್ನಾಗ ಅವು ಎತೋ ಒಂಜಿ ದೇವಸ್ಥಾನಗೊಂಜಿ ಬ್ರಹ್ಮ ಕಲಶ ಮಲ್ತಿನೆಡ್ದು ಹೆಚ್ಚಿನ ಒಂಜಿ ಪುಣ್ಯ ಆ ಮಣ್ಣನ್ನು ಪೂಜೆಂಕದ ಅದ ಮಲ್ತದಾಯ್ಟು ಬಾರದೆಪ್ಪುನೆಟ್ಟು ಉಂಡು ದಾಯಕೆಂಡ ಎಲ್ಲ ಅವು ಪಡಿಲು ಬೂರ್ದು ಹಾಳಾದು ಪೋಣು ನಾಂಡ ಒಂಜಿ ನುಪ್ಪುಗಲ ಭಂಗ ಬರ್ಪಿನಂಚಿನ ಕಾಲ ಬರು
2: ಖಂಡಿತ
1: ಅದೇ ದಯಕಂಡ ನಮ್ಮ ಹಿರಿಯರು ತೆಲಿಪರ್ದು ಜೋಕ್ಲೆಗೆ ನುಪ್ಪು ಕೊರದು ಅಕಲು ತೆಲಿಪರ್ದು ಬದುಕದಿನ ಅಕಲು ಒಂಜಿ ಕುಂಟು ಕಂತಂಡ ರಡ್ಡು ಅವೇನ ಚೀಲ ಮಲ್ತದ ಆ ತುತ್ತರೆ ಜೋಕ್ಲೆ ಕೊರ್ದು ತುತ್ತಾದಿನ ಕೊಲು ಒಂಜಿ ಎಲತ್ರ ಆ ಕಂತದ ಅವೇನ ರಡ್ಡು ವರ್ಷ ಮುಟ್ಟ ತುತ್ತೊಂದಿತ್ತಿನ ಕೊಲು ಮೇಯ್ಕ್ ಕುಂಟು ಬಂಜಾರ ನಿಲ್ಕೆ ಮೇ ನಿಲ್ಕೆ ಕುಂಟು ಪಾಡಂದೆ ತರೆಕ್ ಬೋಡ್ತಿನ ಎಣ್ಣೆ ಪಾಡ್ರೆ ಪಾಡಂದೆ ದಾಂತಿನಂಚಿನ ಕಾಲ ಬಂಜಾರ ನುಪ್ಪು ಉನರೆ ದಾಂತಿನಂಚಿನ ಕಾಲೋಡು ಅಕಲು ಜೋಕ್ಲೇನ್ ತಾಂಕದ ಇನಿ ಇನಿಕ್ ಆ ಇಲ್ಲುಲು ಪೂರ ಬಾರಿ ಎಡ್ಡಾತಿನಂಚಿನ ಇಲ್ಲುಲುಲ್ಲ ಅಲ್ಪ ಅಕಲು ಹಿರಿಯರು ಮಲ್ದಿನಂಚಿನ ಜಾಗನ ನಮ್ಮ ಬೇರೋಗಾತ್ರ ಕಾಸುಗಾತ್ರ ಒಂಜಿ ರೀತಿಡು ಅವೇನು ಉದ್ಯಮದ ಲೆಕ್ಕ ಮಲ್ತದ ಕಾಸುಗಾತ್ರ ಮಾರ್ದು ತಿನರೆ ಬಲ್ಲಿ ಆ ಮಾರ್ದು ತಿನ್ನಂದಾಂಡ ನಮ್ಮ ಅಪ್ಪೇನು ಮಾರ್ದು ತಿಂಡಿನಂಚಿನ ದೋಷ ನಂಕ ಬರು ಪನ್ಪಿನೇನು ನಮ್ಮ ಮನಸ್ಸಿಡು ದಿವೊಂದು ನಮ್ಮ ಬೆನ್ನಿನ ಸಾಗೋಳಿ ಮಲ್ಪುಗ ತುಳುವೇರ್ನ ಬೆನ್ನಿದ ಬದುಕನ್ನು ಒರಿತೊಂದು ಪೋಯಿ ಆಯ್ತ ಒಟ್ಟುಗು ಭಾಷೆನು ಒರಿತೊಂದು ಪೋಯಿ ಇನ್ನು ಬೆನ್ನಿ ಒರಿನಂದಾಂಡ ಮಾತ್ರ ಆ ತುಳು ಭಾಷೆ ಒರಿ ಉಂಡು ಅಪ್ಪೆ ಭಾಷೆ ಒರಿ ಉಂಡು ಪನ್ಪಿನಂಚಿನ ಪಾತ್ರನು ಪಂಡೊಂದು ಆ ಮಣ್ಣಡು ಆ ಬೆನರೆ ಎಂಕಿತ ಒಂಜಿ ಅಜಿಪ್ಪ ವರ್ಷದ ಅನುಭವ ಎಂಕುಂಡು ಬೆನ್ನಿದ ಬದುಕಡೆ ಅಜಿಪ್ಪ ವರ್ಷದ ಆಜಿ ದಶಕದ ಅನುಭವ ಎಂಕುಂಡು ಯಾನೇ ಬಿತ್ತದೀದ ಬಿತ್ತ ನೇಜಿ ಮಲ್ತದ ಅವೇನು ನಡ್ಪಾದ ಕೈ ಕೊಯ್ದು ತುಪ್ಪೆ ಪಾಡ್ದು ಪೊಲಿಲೆತ್ತದ ಮುಡಿ ಕಟ್ಟದ ಗೇಣಿಗೆ ದನಿಕ್ಕೆ ತುಂಬುದು ಪಾಡ್ದಿನಂಚಿನ ಅನುಭವ ಏನಡ ಉಂಡು ಅಂಚಾದ ನಮ್ಮ ದಾದಾಂದ ಕೇಂಡ ಪ್ರತಿಯೊಂಜಿಲ್ಲ ನಮ್ಮ ಇನಿ ದೈವಾರಾಧನೆ ಒರಿದು ನಿಂದಾಂಡ ಇನಿ ಕಂಬಳದಂಚಿನ ಆಚರಣೆ ಒರಿದು ನಿಂದಾಂಡ ಇನಿ ಬಿಸುತ್ತಂಚಿನ ಆಚರಣೆ ಒರಿದು ನಿಂದಾಂಡ ಅವು ಕೃಷಿ ಬದುಕಿಡ್ದ ಹತ್ರ ಉರಿದುಂಡು ಬೆನ್ನಿದ ಬದುಕಿಡ್ದ ಹತ್ರ ಉರಿದುಂಡು ನಂಕ ಇನಿ ಈ ತಾಂಡಲ ಆರೋಗ್ಯ ಉಂಡು ನಾಂಡ ಬೆನ್ನಿದ ಬದುಕಿಡ್ದ ಹತ್ರ ಉರಿದುಂಡು ಪನಪಿನಂಚಿನ ಪಾತ್ರನು ಪಂದೊಂದು ಪೊಲಿ ಪೊಲಿ ಅಜಾಲ ಪೊಲಿ ಈಜಾಲ ಪೊಲಿ ಎಲ್ಪತ್ತೇಲು ಜಾಲ ಪೊಲಿ ಪಂಚ ಪಾಂಡೇರ್ಕಲ ಪೊಲಿ ನಿತ್ಯ ದೇವೇರ್ಕಲ ಪೊಲಿ ಅಪ್ಪೆ ಬೆರಿಯ ಬಾಲೇಲು ಬನ್ನೆಂಗೆ ಬರಡು ಪೆರಡದೆ ಬೆರಿಯ ಕಿನ್ನಿಲು ಬನ್ನೆಂಗೆ ಬರಡು ಪೇರು ಉರ್ಕರ್ನೆಂಗೆ ಉರ್ಕರೋಡು ಕಡಲ ಸಿರೆ ಮಗರ್ನೆಂಗೆ ಮಗರೋಡು ಬಲಿಪ್ಪ ಬೀಲೋಡು ಬರುಡು ಕುದುಕ ಕೂಲೀಡು ಬರುಡು ಮಧುವಲು ಬನ್ನಗ ತರೆ ಬನ್ನೆಂಗೆ ಬರುಡು ಕೆರ್ಮಲು ಪೊನ್ನಗ ಮಿರೆ ಬನ್ನೆಂಗೆ ಬರುಡು ಎಂಕಲ್ನ ಜಾಲಿಗೆ ಪೊಲಿ ಬರುಡು ಪಡೆದು ಎನ್ನ ಹಿರಿಯರು ಪಂತಿನ ಪೊಲಿ ಅವು ನಮ್ಮ ತುಳುನಾಡಿಗೆ ಬರುಡು
2: ಬಾರಿ ಪೊರ್ಲೋಡ ಪಾತಿರರು ಸರ್ ಕೃಷಿತ ಬಗೆಟ್ ಒಂಜು ಗಂಟೆ ಇತ್ತಂಡಲ್ಲ ಯಾರು ಜಯಪಂಡ ಆತು ಪಾತಿರ್ನಂಚಿನ ವಿಚಾರಲುಂಡು ಒಂಜಾತ ವಿಷಯ ಖಂಡಿತ ನೀ ಪಾತಿರ್ದ ಕೆಲವೊಂಜು ವಿಷಯಲು ತತ್ತದ ಪೋದುಪ್ಪೆರ್ಲ ಯಾರು ಅವಿನ ಖಂಡಿತ ದುಂಬದ ತುಳುಚಾವಡ್ಡೆ ಪಾತಿರ್ನಂಚಿನ ಕುಡವರ ಪ್ರಯತ್ನ ಮನ್ಪುಗ ಪಂದು ಬನ್ನೊಂದು ಈತು ಪುಟ್ಟ ಬಾರಿ ಪೊರ್ಲೋಡ ಪಾತಿರ್ನಂಚಿನ ಕೃಷಿ ಬದುಕದ ಬಗೆಟ್ ಆಯ್ತು ಉಲೈಡು ಪೊಗ್ಗುದು ಒಂಜಾತ ವಿಚಾರನ ತೆರಿಪಾಯರು ದುಂಬದ ದಿನಕ್ಕಲೆ ನೆಂಪು ಅಂತಾರೆ ಇರ್ನ ಒಂಜಾತ ದಿನ ದುಂಬದ ದಿನಕ್ಕಲ್ ನೀರು ಪನ್ನಾಗ ಒಂಜಾತ ಶ್ರೋತೃ ನಕ್ಲಿಕ್ಕೆ ಅಕ್ಲನ ದಿನಕ್ಕಲ್ಲ ನೆನಪಾದು ಲೆಪ್ಪು ಕೊಡ್ತೀರಿ ಅಂಚನೆ ಕೆಲವರು ಲೆಪ್ಪು ಕೊಡ್ದು ಪಾತಿರ ಪ್ರಯತ್ನ ಮಂತೊಂದಿರ್ಲೇರ್ ಅಂಡ ಸಮಯದ ಅವಕಾಶ ನಮ್ಗೆ ಮಸ್ತ್ ಕಮ್ಮಿ ಉಂಡು ಒಂಜಾತ ಕಾರ್ಯಕ್ರಮ ದುಂಬದ ಕಾರ್ಯಕ್ರಮ ಪ್ರಸಾರ ಆಯರುಂಡು ಅಂಚಾದ ಈತನೇಟ ಇಡೆಮುಟ್ಟ ಬತ್ತದ ಒಂಜಾತ ವಿಷಯ ತೆರಿಪಾಯ ನಂಚನ ಇರೆಗ್ ಉಡಲ್ ದಿಂಜಿನ ಸೊಲ್ಮೇಲ್ನ ಇನ್ನತೆ ಈ ಕಾರ್ಯಕ್ರಮ ತೆರಿಪಾವ
1: ಸೊಲ್ಮೇಲು ಬಿಂಜಕ್ಕಲ ಸೊಲ್ಮೇಲು ಚಾವಡಿ ಕಾರ್ಯಕ್ರಮ ಬರಿ ಪೊರ್ಲುಡು ಇರು ಮಲ್ಪ ಒಂದು ಪೋಂದುಲ್ಲಾರ ಇರೆಗ್ ತುಳುನಾಡದ ಮಾತ ಸತ್ಯಲು ಇರೆಗ್ ಆರೋಗ್ಯ ಕೊರಡು ದೇವರೆಡ್ಡೆ ಮಲ್ಪಡ
2: ಖಂಡಿತ ಸರ್ ಸೊಲ್ಮೇಲು ಶ್ರೋತೃಲೆ ಈತನ ಇಟ್ಟ ತುಳುಚಾವಡಿ ನೇರ ಪ್ರಸಾರ ಕಾರ್ಯಕ್ರಮದ ತುಳುನಾಡದ ಬೆನ್ನಿದ ಬದುಕ ಪನ್ಪನಂಚಿನ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಡಾಕ್ಟರ್ ಗಣೇಶ ಮಿನಿಸಂಗಮ್ಮರ್ ತುಳು ಜನಪದ ವಿದ್ವಾಂಸರು ಬಾರಿ ಪೊರ್ಲುಡು ಪಂತಿರು ನಿಕ್ಲೆಗಿಲ್ಲ ಒಂಜಾತ ನೆಂಪುಲೇನು ಪುಟ್ಟಾವನಂಚಿನ ಪ್ರಯತ್ನ ಅತ್ತಿಂಡ ನನಲಾತ ಕೃಷಿ ಬದುಕಿಡ ಬದಲಾವಣೆ ಆ ಉಡು ಪನ್ಪನಂಚಿನ ಒಂಜಾತ ವಿಚಾರನ ನಮ್ಮ ತೆರೆಯೋಡಾಯಿನಂಚಿನ ಸತ್ಯ ಉಂಡು ಇನಿತ ಈ ಕಾರ್ಯಕ್ರಮ ಮುಗಿಪುನಂಚಿನ ಪೊರ್ತು ನನ್ನ ದುಂಬದ ತುಳುಚಾವಡಿ ಕಾರ್ಯಕ್ರಮದ ಖಂಡಿತ ತಿಕ್ಕುವ ಆಂಡ್ ಇನಿ ಒಂಜಾತ ಶ್ರೋತೃ ಲೆಪ್ಪು ಕೊರ್ಪನಂಚಿನ ಪ್ರಯತ್ನ ಮಂತೊಂದುಲ್ಲರ ನಿಕ್ಲನ ಲೆಪ್ಪುನು ಇಂಕ ಸ್ವೀಕಾರ ಮಲ್ಪರೆ ಸದ್ಯಗ ಆ ಒಂದು ಜಿತಾಯ ಬಣ್ಣ ಸಮಯದ ಅವಕಾಶ ಉಪ್ಪು ನೀಡಿದವರ ದುಂಬಗ ಯಕ್ಷಗಾನ ಕಾರ್ಯಕ್ರಮದ ಪ್ರಸಾರ ಆರ ಉಂಡು ಕೇನೊಂದು ಉಪ್ಪಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ್ ರಂಗದ ಬದುಕು

0: ನೀವು ಕೇಳ್ತಾ ಇದ್ರಾ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ತುಳು ಯಕ್ಷಗಾನ ಬಬ್ಬು ಸ್ವಾಮಿ ಮಹಿಮೆ, ಇದರ ಎರಡನೇ ಕಂತು.
1: ಸ್ವಾಮಿ ಬಳ್ಳಿಗುಡ್ಡ ಹಿರೇ ರಕ್ಷಣೆ ಮಲ್ಪನೆ ಈ ಬಯಲಂಗಡಿ ಸಿಂಗಡು ಮುಗ್ಯರ ನಕ್ಲ ಗುರಿಕಾರೆ ಮಾರನೇ ಆಗಿ ಏ ಪರಗಲಕ್ಕ ಎಂಕ್ಲಕ್ಲಿನ್ ಕೊಡುಪ ಅಂದೆ ಆಂಡ ಅವತ್ತಿ ಯೋಚನೆ ಮಾಡ್ಕೊನಿ ಇಪ್ಪುನಿ ಎಲ್ಲ ಗುರ್ಚಿಲ್ಲ ಅರಮನೆ ಇಪ್ಪುನ ಸಂತೋಷ ಎಂಕ ಒಂದುಂಡು ಇನ್ನಿ ಮಾತೆಲ್ಲ ಸೇರ್ಪ ಒಂದೆ ಡಯಕ್ ಬೋಡದು

ಮಂಡ್ಯ ಕರೀದು ಬಚ್ಚಲ ಪೇಡಬೋಡಾದು ಕಲ್ಲದ ನಿತ್ತು ಕುಲ್ಲುನ ಪೊರ್ತು ಉಂಜಿ ಎಲ್ಲ ಹುರುಬಾಲೆ ಬುಲಿಕುಂಡ ಸ್ವರ ಅವಳ ಈ ಕಾಡಿಡು ಆ ಬಾಲಿನ ಗುರ್ದು ಪೋತಿನ ಅಪ್ಪಮ್ಮಂಡಲೇಯರ ಅಂತ ಅಂಡ ಆ ಬಾಲಿನ ಗುರ್ದು ಪೋಪುನ ಸರಿಯತ್ತ ತೋಜುರು ಬಾಲದ ಸರವೋಲು ಕೆಂಡುಂಡ ಅಚ್ಚಿ ಪೋಬೇಕು.

ಬಾರಿ ಕೊಂಡಟದ ಬಾಲೆ ಬಾ ನಮ್ಮನೆದ ಅಪ್ಪಮ್ಮನ ಕುಲುಲ್ಲೆರ ಇಲ್ಲ ಬಾಳೆ ಪಂಪಿನ ಪರಿಜ್ಞಾನ ಇಚ್ಛೆ ಆಗ್ಲೇ ಅವಳ ಈ ಕಾಡಿದು ಕಾಡದ ಮುರ್ಗೋಲು ಬಾಳೆ ತಿಂತಾಂಡ ಬಾಲದ ಗತಿದಾದ ಪಲ್ಲಿಗೆ ಕಾಂಡ ಈ ಬಾಲೆನ ಗುರ್ತುಪೇರ ಮನಸ್ಸಿಂಕೇನೊಂದಿದ್ದಿ ಎಂಕಲ ಜೋಕುಲಿದ್ದಿ ನರ ಕೊಟ್ಟದ್ದು ಮನೆ ತನಕ ದೇವರು ಕೊಟ್ಟದ್ದು ಕೊನೆ ತನಕ ಪಂಪಿಲ್ಲ ಕಡೆ ಈ ಬಾಲಿನ ದೇವೇನೆ ಕುರಿ ಬಂದಿ ಎನ್ನುವ ಆಂಡ ಈ ಬಾಲೆನ ಬಾಲೆ ಬಾಲೆ ಎಂದು ಲೆಪ್ಪರ ಬಲ್ಲಿಗೆ ಬಾಲೆ ಗುಂಜಿ ಕುದರು ಬಚ್ಚ ಎಂಚ ತನ್ನಿ ತೋಡು ದಿಕ್ಕಿನ ಬಾಲೆ ಬಾಲೆದ ಮೋನೆಡು ಮಾಣಿಕ್ಯ ತನಕ ಪುರ್ಕಾಸ ನಿಂತ್ಕೊಂಡು ಅದಕ್ಕಾದ್ರೆ ತನ್ನಿ ಮಾಣಿಕ ಪಂಪಿನ ಕುದರಡು ಪುರುಡೆ ತಾಂಕೊಂಡು ಬರ್ತಾನೆ

ఇంకొంచూరు మండిచ్చాడు దయ్యగొత్తుండే ఎన్నర్దు బొక్క.

0: பண்ணான
1: ತಾಳದ
0: ತಕ್ಕಗುಂತಾಯಿ ಒಂಚೂರುಂತು ನೀನರ ಸರಿ ತುಲ ಈತ ಮಲ್ಲ ತಾಲ
2: ಈತ ಮಲ್ಲ ತಾಲ ಆರ್ನ ಕೋಲಂತುನೇ ದಾರಿ ಬಂಗಡ ಅಪಗಂಡ ಈ
0: ಐತ ಮೇಡಿ ಎಂತ ನಾತ ಮಾರಯ
1: ಅಂಚತ್ಯ ಯಾನ ತಾಲ ಲಯ ಬದ್ದಗಾದ ಆರ್ನ ಪದ್ಯಕ ತಕ್ಕ ಉಂತೈ
0: ತಾಲ ಲಯ ಬದ್ದಗಾದ
1: ಆರ್ನ ಪದ್ಯಕ ತಕ್ಕ ಉಂತೈ
2: ಓ ಇತ ಅಂಚನ
0: ಓ ಇತ ಎಣ್ಣನೇ ಒಂಜಿ ಮೂಜಿ ಸುತ್ತು ಕಮ್ಮಿ ಏನಂದ ಹಾ ಹಾ ಹಾ ಅವನ ಮೂಜಿ ಸುತ್ತು ಕಮ್ಮಿ ಜಾ ಹಾ ಕಮ್ಮಿ.

0: ഉണ്ട് ആ പുല്ലൊക്കെ. അപ്പൊ കണ്ട എന്ത് പറ്റി നമുക്ക്.
1: కైత
0: బెరెళ్ళు ఉగురుండు ఉగురుడు చూరు కుర్రెండు అవిని మాత్రం
2: ಇದುವರೆಗೆ ಬಬ್ಬು ಸ್ವಾಮಿ ಮಹಿಮೆ ಈ ತುಳು ಯಕ್ಷಗಾನದ ಎರಡನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗ್ 107.8 FM, ರಂಗ ರಂಗದ ಬದುಕು. ಇತ್ತೆ ತುಳು ಪ್ರಸಾರ.

ಯಕ್ಷಗಾನ ಕಲೆ ಒಂದು ದೇವಿ ಮಾತ್ಮ ದೂದು ಬರ್ತದೆ ನಮಡ ದುರ್ಗಾ ಶಕ್ತಿ ಜಾಗೃತಿ ಅವಳು ಅದಕ್ಕೋಸ್ಕರ ಆ ಶಾರದ ಮಾತನ ಕಲೆನ ಮಾಡ ಬರೋಡು ಜೋಕುಲೆ ನಿಕಲ್ ಒಬೇ ಒಂಜಿ ವೇದಿಕೆ ದಿಕ್ಕಿಡಿದ ಇತ್ತಿನಾಂಡ ನಮ್ಮ ಸಂಸ್ಕೃತಿದ ಪ್ರದರ್ಶನ ದಿಕ್ಕಿಡಿದಾಂಡ ಮಾತ್ರ ವೇದಿಕೆಗೆ ಬರ್ತೊಡತ್ತಂದೆ ಶರೀರದ ಪ್ರದರ್ಶನಕ್ಕೆ ನನಗೆ ವೇದಿಕೆ ಅಗತ್ಯ ಜಿ ಏರ ಜಗನ್ಮಾತೆ ಶಾರದ ಮಾತೆ ಬಂದಯ್ಯ.

ಹಿಂತರಿಗೆ ಹಿಂತರಿಗೆ ಹಿಂತರಿಗೆ ಹಿಂತರಿಗೆ ಹಿಂತರಿಗೆ ಹಿಂತರಿಗೆ ಹಿಂತರಿಗೆ ಹಿಂತರಿಗೆ.

ಅದಕ್ಕೋಸ್ಕರ ಮಾತಾ ಜೋಕುಳ್ಳ ವಿನಂತಿ. ನಮ್ಮ ತಾಕತ್ತದ ಕಲೆ, ತುಳುನಾಡದ ಕಲೆ. ಅದಕ್ಕೋಸ್ಕರ ನಮ್ಮನ್ನು ಅತ್ಯಂತ ಎಡ್ಡೆ ಕೌಟುಂಬ ನಮ್ಮ ಪುರ ಬುದ್ಧಿವಂತ ನಮ್ಮ ಪುರ ಬುದ್ಧಿ ಇತ್ತು. ನಾ ಚಿಕ್ಕ ಜೋ ಜನಕ್ಕೆ ಅಂಡ ದಾಲ ಬುದ್ಧಿ ಇಜ್ಜನ ಪಕ್ಕಿದ ಕತೆ ಬಂಡೆ ರೇಖಾಡ ಆ ಪಕ್ಕಿಲು ಬೂಜಿ ಎಂಚ ಸಂಸಾರ ಮಲ್ಪ ಇನ್ನು ಸಂಸಾರ ಬಾರಿ ಮಲ್ಲ ಬಿರುಕು ವಿದೇಶದವರಿಗೆ ಬಡದಿರ ಕೇಂದ್ರಿಗೆ ಏನು ಗಲಾಟೆ ಮನೆ ತೂದಬಲ್ಲ ಅಂತ ಹಾಲು ಬತ್ತದ ಉತ್ತರ ಕೊರಿಯಲು ಮೈ ಚಿಲ್ಡ್ರನ್ ಅಂಡ್ ಯುವರ್ ಚಿಲ್ಡ್ರನ್ ಆರ್ ಫೈಟಿಂಗ್ ವಿತ್ ಅವರ್ ಚಿಲ್ಡ್ರನ್ ಎನ್ನ ಜೋಕುಲ್ಲ ಈರ್ನ ಜೋಕುಲ್ಲ ಸೇರಿದ್ರೆ ನಮ್ಮ ಜೋಕುಲ್ನೊಟ್ಟಿಗೆ ಲಡಾಯ್ ತೊಂದಿರಲಿರು ಮೂಲ ಅತ್ಯಂತ ಎಡ್ಡೆ ಕೌಟುಂಬಿಕ ವ್ಯವಸ್ಥೆ ಅಂತ ಆ ಸಂಸಾರದ ಜೀವನ ಇಂಚಂಡು ಬಂಡ ಆ ಪಕ್ಕಿಲು ಮೂಜಿ ಆ ಒಂಜೆ ಗೂಡು ಎಂಚ ಬದುಕೊಂದುಲ್ಲ ಒಂಜಿ ಬರ್ಜರಿ ಚಪ್ಪಾಳೆ ಕೊಡ್ತಾರೆ.

ಭಾರೀ ಶೋಕದ ಜೋಕುಲು. ಇನಿ ಈತ ಜೋಕುಲು ಮೂಲ ಈತ ಶಿಸ್ತಡು ಕುಳ್ಳೋಡುನಾಂಡ ಮುಲ್ಪದ ಗುರುವೃಂದ ಸಾಯಿನಾಥ್ ಶೆಟ್ಟರ್ನ ಒಟ್ಟಿಗಿತ್ತನಕಲಿ ಪ್ರಾಂಶುಪಾಲೇರು ಮಾತೆ ಐಡದಲ ಅಚ್ಚ ನಿಕ್ಲು ಪುರ ಹಳ್ಳಿಡದು ಬರ್ಪುಣಕ್ಲಿ ಬೊಕ್ಕ ನಿಕ್ಲಿನ ಅಪ್ಪಮ್ಮೆ ನಿಕ್ಲೆ ಕೊಂಚ ಎಡ್ಡೆ ಸಂಸ್ಕಾರ ಕೊರ್ತೆ ಐಕೋಸ್ಕರ ಪಾಪ ಭೀತಿ ನದಿಯೋಣ್ಲೆ ಪಾಪದ ಕೆಲಸ ಮಲ್ಪು ಅಂದಾಂಡ ಮಾತ್ರ ಪೋಡಿಪುಲೆ ಬೇತೆ ವೈಕಲ ಪೋಡಿ ಪೊಡ್ಚಿ ಪಾಪ ಭೀತಿ ದಿವಣ್ಲೆ ದೈವ ಪ್ರೀತಿ ದಿವಣ್ಲೆ ನಮ್ಮ ಮಾತೆರ್ಲ ಒಂಜೆ ಪಣ್ಪುಣ ಸಂಘ ನೀತಿ ದಿವಣ್ಲೆ ಅಂಚಾಂಡ ಮಾತ್ರ ನಮ್ಮ ಮಾನವ ಜಾತಿ ಈಜ್ಜಿಂಡ ಮರ್ಲು ಕೋತಿ ಅಂಚಾದ ಕಡೆಯತ್ತ ಒಂಜಿ ಪದ್ಯದೊಟ್ಟುಗು ಬಾಣದರಸುನ ಬಾರಿ ದಿಬ್ಬಾಣ ಆ ಬಾಣದರಸುನ ದಿಬ್ಬಾಣ ಬರಸವಣ್ಣಗ ಎಂಚ ಬರ್ಪುಡು ಹೈಕ ಬಾಣದ ಅರಸುನ ದಿಬ್ಬಾಣ ಅಂದ್ಲೆತ್ತಿ ಈ ಕಡೆತ ಪದ್ಯಗು ನಿಕ್ಲೆ ಚಪ್ಪಾಳೆ ಬೊಟ್ಟುಂಡ ತಾಳ ಪ್ರಕಾರವಾದ ಪೊರ್ಲುಡೆ ಚಪ್ಪಾಳೆ ಪಾಡ್ಲೆ ದೇವಣ್ಣ ನಿಕ್ಲನ ಪ್ರತಿವರಿಯ ನಮೋನೆಲ್ಲ ಆರಡೆ ತೋಜಪ ಎರವಂತೆ ಒಂಜಿಲ ಮಿಸ್ ಎರಬಲ್ಲಿ ಇಜಿನ ಎಲ್ಲ ಸುಮೋಟೋ ಕೇಸ್ ಪಾಡು ಒಂದು ಕೋರ್ಟ್ ಗೋಪೆ ಅಂಚಾದ ಪ್ರತಿವರಿಲ್ಲ ಸೋಕಡೆ ಆಟಿದ ಒಂಜಿ ಕಡೆಯತ ಪದ್ಯನ ಎಂಜಾಯ್ ಮಲ್ತೊಂದು ಇಣಿತ ಕಾರ್ಯಕ್ರಮಕ್ಕೆ ಮುಗಿತನದ ಚೊಕ್ಕಿದೀಕಾ.

0: ಅದಕ್ಕೋಸ್ಕರ ಬಂದುಲೆ ಇನಿ ಆಯ್ನ ಕಾರ್ಯಕ್ರಮ ಕೇವಲ ಒಂಜಿ ದಿನದ ಕಾರ್ಯಕ್ರಮ ಅದು ಮುಗಿ ಅಂದೆ ನೇನು ಒಟ್ಟು ದೀವೊಂದು ನಮ್ಮ ಜೀವನದೊಂದು ಎಡ್ಡೆ ನಾಗರಿಕ ವೃತ್ತಿಯಾದ ಎಡ್ಡೆ ಆರೋಗ್ಯವಂತ ವ್ಯಕ್ತಿ ಅದು ಬದುಕುನಂಚಿನ ಶಕ್ತಿನ ಆ ಕಟೀಲ್ ದಪ್ಪೆ ಮಾತೆರೆಗಳ ಕೊರಡು ಪಣಪಣ ವಿನಂತಿ ದೊಟ್ಟುಗು ಅವಕಾಶ ಕೊರನಂಚಿನ ಸಾಯಿನಾಥ್ ಶೆಟ್ರಿಗೆ ನಮ್ಮೊಟ್ಟಿಗೆ ಆರು ಪರ್ವತ ಯಾನು ಪ್ರಪಾತ ಆರು ಸಿಂಧು ಯಾನು ಬಿಂದು ಅಂಡ ಇನ್ನಿ ಕಾರ್ಯಕ್ರಮದ ನಮ್ಮ ಒಂದು ಅಂಚಾದ ಕೆ ಕೆ ಪೇಜಾವರ ಸರ್ಗಲ ಹಾರ್ಮೋನಿಯಂ ಸಹಕಾರ ಕೊರನಂಚಿನ ಸುಧನ್ವ ಕೃಷ್ಣ ಸುಳ್ಯ ಗಾಯಕಿ ಆದ ತೇಜೇಶ್ ಕಲ್ಲುದುಂಡಿ ಚಂಡೆ ಬಕ್ಕ ತಬಲಾ ವಾದಕರಾದ ಮುರಳಿ ವಿಟ್ಲ ಮಾತೆರೆಗಳ ಕೃತಜ್ಞತೆ ಸಲ್ಲಿಸ ಒಂದು ಎಂಗಳ ಕಾರ್ಯಕ್ರಮಕ್ಕೆ ಮುಗಿತನದ ಚುಕ್ಕಿದಿ ಒಂದುಲ್ಲ ಸೊಲ್ಮೆ
1: ಈತನೇಟ ಇಂಚಿಪ್ಪ ಕಟೀಲು ದುರ್ಗಾ ಪರಮೇಶ್ವರಿ ಪ್ರೌಢಶಾಲೆ ಮುಲ್ಪ ನಡತಿನ ಬರವುದ ಬಂಡ ಸಾಲೆಡ್ ಆಟಿದ ನೆಂಪು ಈ ಲೇಸಿಡ್ ಕಲ್ಲಡ್ಕ ವಿಠಲ್ ನಾಯಕ್ ಬೊಕ್ಕ ಕೂಟತಕ್ಕಲು ನಡಪಾದು ಕೊರ್ನ ಗೀತ ಸಾಹಿತ್ಯ ಸಂಭ್ರಮ ಉಂದತ ಕಡೇ ತೆಗೆಗೆ ಕೇಂಡರ್ ಕೆನೊಂದು ಪುಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ್ ರಂಗದ ಬದುಕು

ಈತನೇಟ ಕೆಲವೊಂಚಿ ತುಳು ಸಿನಿಮಾದ ಪದಕುಲಿನ ಕೇನೊಂದು ಬತ್ತಾರೆ. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬುದ ತುಳು ಕಾರ್ಯಕ್ರಮ ತಿಕ್ಕಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಹೊರಗಡೆ ಜಿಟಿ ಜಿಟಿ ಮಳೆ ಹಣಿತಾ ಇದೆ, ತಣ್ಣಗಿನ ಗಾಳಿ ಕೂಡ ಬೀಸ್ತಾ ಇದೆ. ಇಂತಹ ಟೈಮ್ನಲ್ಲಿ ಕಂಬಳಿ ಹೊದ್ದು ಮಲಗೋಕೆ ಎಷ್ಟು ಚಂದನೋ. ಕಿಟಕಿ ಹತ್ರ ಕೂತು ಬಿಸಿ ಬಿಸಿ ಖಾರ ಖಾರವಾಗಿ ಏನಾದರೂ ತಿಂತಾ ಇದ್ರೆ ಸಿಗೋ ಮಜಾನೇ ಬೇರೆ ಅಲ್ವಾ? ಇವತ್ತು ಸಂಜೆಯ ಮಳೆಗಾಲದ ಮೂಡನ್ನು ಡಬಲ್ ಮಾಡೋಕೆ ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ತಂದಿದ್ದೀನಿ ಸೂಪರ್ ಕಾಂಬಿನೇಷನ್ ಮಳೆಗಾಲದ ಸ್ಪೆಷಲ್ ಮಸಾಲ ಚಾಯ್ ಮತ್ತು ಗರಿ ಗರಿ ಈರುಳ್ಳಿ ಪಕೋಡ. ಮೊದಲು ಪಕೋಡ ಮಾಡೋಣ. ಹೋಟೆಲ್ ಸ್ಟೈಲ್ನಲ್ಲಿ ಕ್ರಿಸ್ಪಿಯಾಗಿ ಬರೋಕೆ ಒಂದು ಸಣ್ಣ ಸೀಕ್ರೆಟ್ ಟಿಪ್ ಇದೆ ಕೇಳಿ. ಬೇಕಾಗುವ ಸಾಮಗ್ರಿಗಳು: 2 ಕಪ್ ಉದ್ದಕ್ಕೆ ಹೆಚ್ಚಿದ ಈರುಳ್ಳಿ, 1 ಕಪ್ ಕಡಲೆ ಹಿಟ್ಟು, 2 ಚಮಚ ಅಕ್ಕಿ ಹಿಟ್ಟು, 1 ಚಮಚ ಖಾರದ ಪುಡಿ, ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, 1/2 ಚಮಚ ಅಜ್ವಾನ ಅಂದರೆ ಓಂ ಕಾಳು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿಯಲು ಎಣ್ಣೆ. ಮಾಡುವ ವಿಧಾನ: 1 ಬೌಲ್ನಲ್ಲಿ ಹೆಚ್ಚಿದ ಈರುಳ್ಳಿ, ಉಪ್ಪು, ಖಾರದ ಪುಡಿ, ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಕೈಯಲ್ಲೇ ಕಿವುಚಿ ಈರುಳ್ಳಿ ನೀರು ಬಿಡಬೇಕು, ಅಲ್ಲಿಯವರೆಗೆ ಮಿಕ್ಸ್ ಮಾಡಿ. ಈಗ ಅದಕ್ಕೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಅಜ್ವಾನ ಹಾಕಿ ಮಿಕ್ಸ್ ಮಾಡಿ. ನೆನಪಿಡಿ, ನೀರು ಹಾಕಬೇಡಿ, ಈರುಳ್ಳಿ ಬಿಟ್ಟಿರೋ ನೀರೇ ಸಾಕು. ಹಿಟ್ಟು ಗಟ್ಟಿಯಾಗಿ ಈರುಳ್ಳಿಗೆ ಅಂಟಿಕೊಳ್ಳಬೇಕು. ಕೊನೆಯಲ್ಲಿ 1 ಚಮಚ ಕಾದ ಎಣ್ಣೆಯನ್ನು ಈ ಮಿಶ್ರಣಕ್ಕೆ ಹಾಕಿ ಕಲಸಿ. ಈಗ ಕಾದ ಎಣ್ಣೆಯಲ್ಲಿ ಈ ಮಿಶ್ರಣವನ್ನು ಉಂಡೆ ಮಾಡದೆ ಬಿಡಿ ಬಿಡಿಯಾಗಿ ಪಕೋಡ ಶೇಪ್ನಲ್ಲಿ ಬಿಡಿ. ಮೀಡಿಯಂ ಉರಿಯಲ್ಲಿ ಗೋಲ್ಡನ್ ಬ್ರೌನ್ ಆಗುವವರೆಗೂ ಕರೆದರೆ ಗರಿ ಗರಿ ಈರುಳ್ಳಿ ಪಕೋಡ ರೆಡಿ. ಪಕೋಡ ಅಂತೂ ರೆಡಿ ಆಯಿತು. ಇನ್ನು ಇದಕ್ಕೆ ಜೋಡಿಯಾಗಿ ಗಮಗಮಿಸೋ ಮಸಾಲ ಟೀ ಬೇಡುವೆ, ಬನ್ನಿ ಚಹಾ ಮಾಡೋಣ. ಬೇಕಾಗುವ ಸಾಮಗ್ರಿಗಳು: 1 ಕಪ್ 1 ಕಪ್ 1 ಕಪ್ 2 ಚಮಚ ಟೀ ಪುಡಿ, ರುಚಿಗೆ ತಕ್ಕಷ್ಟು ಸಕ್ಕರೆ. ಮಸಾಲಾಗೆ 1 ಇಂಚು ಶುಂಠಿ, 2 ಏಲಕ್ಕಿ, 2 ಲವಂಗ, 1 ಸಣ್ಣ ಪೀಸ್ ದಾಲ್ಚಿನ್ನಿ. ಮಾಡುವ ವಿಧಾನ: ಮೊದಲು ಶುಂಠಿ, ಏಲಕ್ಕಿ, ಲವಂಗ, ಚಕ್ಕೆಯನ್ನು ಕಲ್ಲಿನಲ್ಲಿ ಕಚ್ಚಾಪಚ್ಚ ಅಂತ ಜಜ್ಜಿಕೊಳ್ಳಿ. 1 ಪಾತ್ರೆಯಲ್ಲಿ ನೀರು ಕಾಯಲು ಇಟ್ಟು ಈ ಜಜ್ಜಿದ ಮಸಾಲೆಯನ್ನು ಹಾಕಿ 2 ನಿಮಿಷ ಚೆನ್ನಾಗಿ ಕುದಿಸಿ. ಮಸಾಲೆಯ ಸಾರವೆಲ್ಲ ನೀರಿನಲ್ಲಿ ಇಳಿಬೇಕು. ಈಗ ಟೀ ಪುಡಿ ಹಾಕಿ 1 ನಿಮಿಷ ಕುದಿಸಿ. ಆಮೇಲೆ ಹಾಲು ಮತ್ತು ಸಕ್ಕರೆ ಸೇರಿಸಿ. ಟೀ ಚೆನ್ನಾಗಿ ಉಕ್ಕಿ ಬರುವಾಗ ಉರಿ ಕಡಿಮೆ ಮಾಡಿ 2 ನಿಮಿಷ ಸಿಮ್ಮರ್ನಲ್ಲಿ ಇಡಿ. ಆಹಾ, ಮನೆ ತುಂಬ ಮಸಾಲ ಚಹಾದ ಗಮ ಹರಡುತ್ತೆ. ಈಗ ಚಹಾವನ್ನು ಕಪ್ಪಿಗೆ ಸೋಸಿಕೊಂಡ್ರೆ ಮಸಾಲ ಚಾಯ ರೆಡಿ. ಇನ್ನೇಕೆ ತಡ ಕೇಳುಗ್ರೆ, ಬಿಸಿ ಬಿಸಿ ಪಕೋಡವನ್ನು ಪ್ಲೇಟಿಗೆ ಹಾಕಿ ಪಕ್ಕದಲ್ಲೇ 1 ಕಪ್ ಮಸಾಲ ಚಾಯ್ ಇಟ್ಕೊಂಡು ಕಿಟಕಿ ಹತ್ರ ಕೂತು ಮಳೆ ನೋಡ್ತಾ ಎಂಜಾಯ್ ಮಾಡಿ. ಈ ಮಳೆಗಾಲದ ಸಾಯಂಕಾಲ ನಿಮ್ಮದಾಗಲಿ. ಕೇಳುಗ್ರೆ, ಇನ್ನೊಂದು ರೆಸಿಪಿಯನ್ನು ಹೇಳ್ತೀನಿ. ಇಂತಹ ವೆದರ್ನಲ್ಲಿ ಮೈ ಬಿಸಿ ಮಾಡಿಕೊಳ್ಳೋಕೆ, ಮನಸ್ಸಿಗೆ ಖುಷಿ ಕೊಡೋಕೆ ಏನಾದರೂ ಬಿಸಿ ಬಿಸಿ ಹಾಗೂ ಹೆಲ್ದಿಯಾಗಿ ಕುಡಿಯೋಕೆ ಸಿಕ್ಕರೆ ಎಷ್ಟು ಚೆನ್ನ ಅಲ್ವಾ? ಮಳೆಗಾಲ ಅಂದ ತಕ್ಷಣ ನಮಗೆ ನೆನಪಾಗುವುದು ಜೋಳ ಅಥವಾ ಸ್ವೀಟ್ ಕಾರ್ನ್. ಅದಕ್ಕೆ ಈಗ ನಾನು ಹೋಟೆಲ್ ಸ್ಟೈಲ್ನಲ್ಲಿ ಮಾಡಬಹುದಾದ ರೆಸ್ಟೋರೆಂಟ್ ಸ್ಟೈಲ್ ಕಾರ್ನ್ ಸೂಪ್ ಮತ್ತು ಚಟಪಟ ಮಸಾಲ ಕಾರ್ನ್ ರೆಸಿಪಿಯನ್ನು ಹೇಳ್ತೀನಿ. ಮೊದಲು ಬಿಸಿ ಬಿಸಿ ಕಾರ್ನ್ ಸೂಪ್ನ ರೆಸಿಪಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 1 ಕಪ್ ಬೇಯಿಸಿದ ಸ್ವೀಟ್ ಕಾರ್ನ್ ಸಿಹಿ ಜೋಳ, 1 ಚಮಚ ಬೆಣ್ಣೆ, ತಲಾ 1 ಚಮಚ ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ ಮತ್ತು ಶುಂಠಿ, 1/2 ಕಪ್ ಸಣ್ಣಗೆ ಹೆಚ್ಚಿದ ಕ್ಯಾರೆಟ್ ಮತ್ತು ಬೀನ್ಸ್, 1 ಚಮಚ ಕಾರ್ನ್ ಫ್ಲೋರ್ ಜೋಳದ ಹಿಟ್ಟು, 1 ಚಮಚ ಕಾಳು ಮೆಣಸಿನ ಪುಡಿ ಬ್ಲ್ಯಾಕ್ ಪೆಪ್ಪರ್, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು. ಮಾಡುವ ವಿಧಾನ: ಮೊದಲು ತಗೊಂಡಿರೋ 1 ಕಪ್ ಸ್ವೀಟ್ ಕಾರ್ನಲ್ಲಿ 1/2 ಕಪ್ ಕಾರ್ನನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿಕೊಳ್ಳಿ. ಉಳಿದ 1/2 ಕಪ್ ಹಾಗೆ ಇರಲಿ. ಈಗ 1 ಪಾತ್ರೆಗೆ ಬೆಣ್ಣೆ ಹಾಕಿ ಅದು ಕರಗಿದಾಗ ಶುಂಠಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ. ಆಮೇಲೆ ಕ್ಯಾರೆಟ್, ಬೀನ್ಸ್ ಮತ್ತು ಉಳಿದ ಸ್ವೀಟ್ ಕಾರ್ನ್ ಕಾಳುಗಳನ್ನು ಹಾಕಿ 2 ನಿಮಿಷ ಬಾಡಿಸಿ. ಇದಕ್ಕೆ ನಾವು ಮಾಡಿಟ್ಟಿರೋ ಕಾರ್ನ್ ಪೇಸ್ಟ್ ಮತ್ತು 2 ಕಪ್ ನೀರು ಹಾಕಿ ಚೆನ್ನಾಗಿ ಕುದಿಯಲು ಬಿಡಿ. ಸೂಪ್ ಹೋಟೆಲ್ ತರಹ ದಪ್ಪಗೆ ಬರೋಕೆ 1 ಸಣ್ಣ ಬೌಲ್ನಲ್ಲಿ ಕಾರ್ನ್ ಫ್ಲೋರ್ ಹಾಗೂ ಸ್ವಲ್ಪ ನೀರು ಮಿಕ್ಸ್ ಮಾಡಿ. ಆ ಮಿಶ್ರಣವನ್ನು ಕುದಿಯುತ್ತಿರುವ ಸೂಪಿಗೆ ಸುರಿದು ಕೈಯಾಡಿಸಿ. ಕೊನೆಯಲ್ಲಿ ಉಪ್ಪು ಮತ್ತು ಖಾರಕ್ಕೆ ತಕ್ಕಂತೆ ಕಾಳು ಮೆಣಸಿನ ಪುಡಿ ಉದುರಿಸಿದರೆ ಹಬೆ ಆಡುವ ಕಾರ್ನ್ ಸೂಪ್ ರೆಡಿ. ಹಾಗೆಯೇ ಚಟಪಟ ಮಸಾಲ ಕಾರ್ನ್, ಇದರ ರೆಸಿಪಿಯನ್ನು ಹೇಳ್ತೀನಿ. ಇದಕ್ಕೆ ಬೇಕಾಗುವ ಸಮಯ 4 ನಿಮಿಷ. ಬೇಕಾಗುವ ಸಾಮಗ್ರಿಗಳು:
ಒಂದು ಕಪ್ ಬೇಯಿಸಿದ ಸ್ವೀಟ್ ಕಾರ್ನ್ ಕಾಳುಗಳು, ಒಂದು ಚಮಚ ಬೆಣ್ಣೆ, ಅರ್ಧ ಚಮಚ ಅಚ್ಚ ಖಾರದ ಪುಡಿ, ಅರ್ಧ ಚಮಚ ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಂಬೆ ಹಣ್ಣಿನ ರಸ. ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಬೆಣ್ಣೆ ಹಾಕಿ ಅದು ಬಿಸಿಯಾದಾಗ ಬಿಸಿ ಬಿಸಿ ಬೇಯಿಸಿದ ಸ್ವೀಟ್ ಕಾರ್ನ್ ಕಾಳುಗಳನ್ನು ಹಾಕಿ ಒಂದು ನಿಮಿಷ ಮಿಕ್ಸ್ ಮಾಡಿ ಈಗ ಗ್ಯಾಸ್ ಆಫ್ ಮಾಡಿಬಿಡಿ. ಪ್ಯಾನ್ ಬಿಸಿಗೆನೆ ಖಾರದ ಪುಡಿ, ಚಾಟ್ ಮಸಾಲ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕೊನೆಯಲ್ಲಿ ಇದರ ಮೇಲೊಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸವನ್ನು ಹಿಂಡಿ ಮಿಕ್ಸ್ ಮಾಡಿದರೆ ಚಟಪಟ ಅಂತ ಉಪ್ಪು, ಖಾರ, ಹುಳಿ ಇರೋ ಮಸಾಲ ಕಾರ್ನ್ ರೆಡಿ. ಮತ್ತೊಂದು ವಿಷಯ ಏನೆಂದರೆ, ಇವೆರಡಕ್ಕೂ ಜೋಳವನ್ನು ಒಟ್ಟಿಗೆ ಬೇಯಿಸಿ ಇಟ್ಟುಕೊಂಡ್ರೆ 10 ನಿಮಿಷದಲ್ಲಿ ಸೂಪ್ ಮತ್ತು ಮಸಾಲ ಕಾರ್ನ್ ಎರಡೂ ಕೂಡ ರೆಡಿಯಾಗಿಬಿಡುತ್ತೆ. ಇನ್ನೇಕೆ ತಡ? ಒಂದು ಕೈಯಲ್ಲಿ ಬಿಸಿ ಸೂಪ್ ಕಪ್, ಇನ್ನೊಂದು ಕೈಯಲ್ಲಿ ಮಸಾಲ ಕಾರ್ನ್ ಬೌಲ್ ಹಿಡ್ಕೊಂಡು ಮಳೆ ಬರ್ತಿರೋದನ್ನು ನೋಡ್ತಾ ಸಂಜೆಯನ್ನು ಎಂಜಾಯ್ ಮಾಡ್ಬೋದು. ಹೆಲ್ದಿಯಾಗೂ ಇರ್ಬೋದು, ಟೇಸ್ಟಿಯಾಗೂ ಇರ್ಬೋದು. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.

ಮನುಷ್ಯ ಸಮಾಜ ಜೀವಿ, ಅವನು ಸಮಾಜದೊಟ್ಟಿಗೆ ಜೀವಿಸನು. ಸಮಾಜತೆ ಬಿಟ್ಟುಟ್ಟು ಅವನಿಗೂ ಪ್ರತ್ಯೇಕ ಅಸ್ತಿತ್ವ ಇಲ್ಲ. ಅವನು ತಂಡು ಜೀವನ ಸಾರ್ಥಕಾವನೆಂಗೆ ಮಾನವೀಯತೆ ಪಿನ ಸೌಹಾರ್ದತೆ ಜೀವನದಲ್ಲಿ ಅಳವಡಿಸನು. ಮಾನವೀಯತೆ ಚೆನ್ನೆಂಗೆ ಪಿರ್ಸಪಾಡು ವರ್ಮೆಪಾಡು. ಮನುಷ್ಯ ತಂಡು ಸಂತೃಪ್ತಿಡು ತಂಡು ಉಲ್ಗಮೆ ಕಾನುಗು ಮಾನವೀಯತೆ ಪಿನ ಸೌಹಾರ್ದತೆ ಅವನು ಜೀವನದಲ್ಲಿ ಸಹಕರಿಕರು. ಮಿರ್ಗತ್ತು ಕಾಂಡಿ ಶ್ರೇಷ್ಠಮಾಯಿಟ್ಟುಳ್ಳೋ ಮನುಷ್ಯ ತಂಡು ಜೀವನತೆ ಸಾರ್ಥಕಗೊಳಿಸಗು. ಈ ಸಮಾನತೆ, ಈ ಮಾನವೀಯತೆ ಪಿನ ಸೌಹಾರ್ದತೆ ಇದು ಜೀವನದಲ್ಲಿ ರೂಢಿಸಿರೋ ಚೊಮ್ಮೆ ಅಗತ್ಯ. ಮನುಷ್ಯರು ಅಭ್ಯುದಯ, ಪ್ರಗತಿ, ವಿಕಾಸ ಎಲ್ಲಂ ಅವನು ಜೀವನತೋ ಶ್ರೀಮಂತಿಕೆಲು ಪಿನ ಜೀವನತೆ ರೂಪಿಸಿಯ ವಿಧಾನದಲ್ಲಿ ಸಾಧಿಸಿಟ್ಟು ಕಾಟ್ರೆ. ಜೀವನದಲ್ಲಿ ಸುಖ ಸಂದೋಲ ಪಿನ್ನ ನೆಮ್ಮದಿ ಕಿಟ್ಟು ನಿಂಗೆ ಸಮಾನತೆ, ಸೌಹಾರ್ದತೆ, ಮಾನವೀಯತೆ ಪಿನ ಪ್ರಾಮಾಣಿಕತೆ ಜೀವನದಲ್ಲಿ ನೊರಿಟ್ಟಿಕೊನು. ಪ್ರತಿಯೊರು ಧರ್ಮಂ ಮಾನವೀಯ ಮೌಲ್ಯತೆಗೆ ಅನುಗುಣಮಾಯಿಟ್ಟು ಜೀವನತೆ ರೂಪಿಸೋಗು ಕರೆ ಕೊಡ್ತರು. ಅಂಗನಮೇ ಮಾನವೀಯ ಏಕತೆ ಪಿನ ಸೌಹಾರ್ದತೆ ಚೆಲ್ರದು ಎಲ್ಲ ಧರ್ಮತೋ ಸಂದೇಶ ಮಾಯಿಟ್ಟಿಕಡು. ಮನುಷ್ಯ ಆಗಾಸಲು ಪಕ್ಕಿರ ಪೋಲೆ ಪಾರೋಗು ಪಡ್ಚಿರ, ತನ್ನಿಲು ಮೀನ್ರ ಪೋಲೆ ನೀಂದೋಗು ಪಡ್ಚಿರ, ಐತಂಗ ಈ ಭೂಮಿಲು ಮನುಷ್ಯರ ಪೋಲೆ ಜೀವಿಸೋಗು ಇನ್ನೂ ಪಡಿಚಿಟ್ಲೆ. ಇದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಚೆನ್ನ ಫಲಕ ನೇರಾಯ ಫಲಕ. ದ್ವೇಷ ಮಚ್ಚಾರ ಹಸದ್ ಪಿನ್ನ ಒಡ ಪರಪರೊಟ್ಟುಗೂ ಪರಸ್ಪರ ಕಚ್ಚಾಟ ಚೆಲ್ರದು ಜೀವನತ ವಾಸ್ತವಿಕತೆ ಇಲ್ಲಾಂಟಾಕರು. ದ್ವೇಷತಲಾಯಿಟ್ಟು ದ್ವೇಷ ಪರಕಡು, ಅಲ್ಲಾಂಟೆ ದ್ವೇಷ ಚೆಲ್ರದು ನಾಶತಗು ಮೂಲ ಕಾರಣ ಆಯಿಟಿಕಡು. ಐತಂಗ ಈ ಜೀವನದಲ್ಲಿ ಮಾನವೀಯತೆ ಪಿನ ಸೌಹಾರ್ದತೆ ತಂಡತ್ರ ಸಂದೋಲತೆ ಬೇರೆ ಏದು ಖಂಡಿತ ತಂಡ್ರಲೆ ತರಗು ಸಾಧ್ಯಮಿಲ್ಲ. ಇದು ನೇರಾಯು ಫಲಕ. ನೆರಡಂಗ್ಲೊಟ್ಟುಗು ಎಪ್ಪಂ ಅನ್ಯೋನ್ಯತಲು ಪಿರಿಸಪ್ಪಾಡಲು ಒರ್ಮೆಪಾಡಲು ಸೌಹಾರ್ದತಲಿಕ್ಕೊನು ಚೆನ್ನಟ್ಟು ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಲೋಕತ್ವ ಸಮಗ್ರ ಮಾನವ ಕೋಟಿಗೂ ಕೂಡ ಕರೆ ಕೊಡ್ತರು. ನಂಗ ಇನ್ನೊರ್ತರೊಟ್ಟುಗೂ ಸೌಹಾರ್ದತಲು ಪಿನ ಮಾನವೀಯ ದೃಷ್ಟಿಯಲ್ಲಿ ವರ್ತಿಸಿಯಪ್ಪ. ಇನ್ನೊರ್ತಂ ನಂಗಲೆ ಪಿರಿಸತಲು ಕಂಡಪ್ಪ ಮಾತ್ರ ಈ ಮಾನವೀಯತರ ಮೌಲ್ಯ ನಂಗಗೂ ಅರ್ಥಾವರು. ಇನ್ಸಾನು ತಾಲ್ಚಿ ಮೇಲೆ ವರ್ತಿಸಿಯಪ್ಪ ಜೀವನದಲ್ಲಿ ಶಾಂತಿ ಸೊಬರು ಸಮಾಧಾನತೆ ಸಾಧಿಸೋಗು ಸಾಧ್ಯ. ಅವರು ಪಿರಿಸಪ್ಪಾಡಲು ಒರ್ಮೆಪಾಡಲು ಕಿರ್ಫತ್ತಲು ಸೌಹಾರ್ದತಲು ಮಾನವೀಯತಲು ಒರು ಪುದಿಯು ಜೀವನ ಬೀರಿಡು. ಅಲ್ಲಾಂಟೆ ಜೀವನದಲ್ಲಿ ಇನ್ನೂ ಮಿಂಜನು ಚಲ್ರೋ ಒರು ಆಸಕ್ತಿ ನೊರೆಯಿರು. ನಲ್ಲೋ ನಡವಡಿ ನಲ್ಲೋ ಬಿಸಿಯ ನಲ್ಲೋ ಯೋಚನೆ ಒಡಪರಪ್ಪರೊಟ್ಟುಗು ನೊರೆಂಜು ಪಿರಿಸಪ್ಪಾಡು ಪಿನ್ನ ಕಿರ್ಫ ಇದೆಲ್ಲ ಜೀವನದಲ್ಲಿ ನೊರೆಂಜಪ್ಪ ನಂಗಲಿ ಜೀವನ ಕೂಡ ಸಾರ್ಥಕ. ಅವರು ಸಮಾಜದಲ್ಲಿ ಆಚಾರ ವಿಚಾರ ಭಾಷೆ ನಂಬಿಕೆ ನಡವಡಿಲೆಲ್ಲ ವ್ಯತ್ಯಾಸ ಇಕ್ಕರು. ಐತಂಗ ನಂಗೆ ಎಲ್ಲರೂ ಮನಸ್ಸಮ್ಮಾರು ಚೆಲ್ರೋ ನೆಲಲು ಜೀವನದಲ್ಲಿ ಒರ್ಮಿಚ್ಚು ಕೂಡಿಯಪ್ಪ ಈ ಜೀವನ ಚೆಲ್ರದು ಅರ್ಥಪೂರ್ಣ ಆವುಡು. ಸಹೋದರತೆ ಪಿನ ಮಾನವೀಯತೆ ಚೆಲ್ರದು ಎಲ್ಲ ಜನಾಂಗತ್ತೋ ಆಲ್ಮಾರುಡು ಹೃದಯತೆ ಒನ್ನಾಕರು. ಪಿರಿಸಪ್ಪಾಡು ಒರ್ಮೆಪಾಡು ಕಿರ್ಫ ಸಮಾನತೆ ಪಿನ ಸಹೋದರತೆ ಜೀವನದಲ್ಲಿ ಅಳವಡಿಸಿರದೆ ಮಾನವೀಯತೆ. ಜೀವನದಲ್ಲಿ ತಂಡೋರ್ತಾರೋ ನಲ್ಲರ ಮಾತ್ರ ಬಿಯಾರಿಕಿರೋನು ಸ್ವಾರ್ಥಿ. ತಂಡು ಪೋಲೆಮೆ ಎನಿವರ್ತಂ ಚೆಲ್ರದೆ ಮಾನವ ಧರ್ಮತ್ತು ಮೂಲ ಮಂತ್ರ ಆಯಿಟಿಕಡು. ಪಡಚೋಂಡ ನೆನಪು ಜೀವನತ ಉದ್ದೇಶ ಪಿನ ಸಾರ್ಥಕತರು ಮುನ್ನಲು ಬೇಯಿಚಿಟ್ಟು ಮಾನವೀಯತೆ ಪಿನ ಸೌಹಾರ್ದತೆಲೆ ಪಿರಿಸಪ್ಪಾಡು ಒರ್ಮೆಪಾಡಲು ಜೀವನತೆ ಮುನ್ನಲು ಕೊಂಪೋನು. ಅಪ್ಪ ಮಾತ್ರ ಈ ಜೀವನ ಚೆಲ್ರದೆ ಸಾರ್ಥಕ ಆವರು ಅರ್ಥಪೂರ್ಣ ಆವು. ಶ್ರೋತೃಗಳೇ, ಇದುವರೆಗೂ ಬ್ಯಾರಿಡೋ ಹಿರಿಯ ಲೇಖಕ ಕವಿ ಪಿನ ಚಿಂತಕಾಯಿಟ್ಟುಳು ಕೆಪಿ ಅಬ್ದುಲ್ ಖಾದರ್ ಕುತ್ತೆತ್ತೂರು ಐಲ್ಡು ನಲ್ಲ ತೆರು ಬುಕ್ಕಲ್ ನಿಂಡತ್ತು ಜೀವನತ್ತೆ ಪ್ರತಿಬಿಂಬಿಸಿರೋ ಮಾನವೀಯತೆ ಪಿನ ಸೌಹಾರ್ದತೆ ಈ ಏಳ್ತಂಗ ಕೇಟೊಂಡು ಬಂದಾರೆ.

ಶ್ರೋತೃಗಳೇ, ಇದುವರೆಗೂ ಬ್ಯಾರಿಡು ಹಿರಿಯ ಲೇಖಕ ಚಿಂತಕ ಆಯಿಟುಲು ಕೆ ಪಿ ಅಬ್ದುಲ್ ಖಾದರ್ ಕುತ್ತೆತ್ತೂರು ಎಲ್ದಿಯೋ ನಂಗಲೆ ನಂಗಮೇ ತೆರಿಞ್ಞು ಈ ಊರು ಎಲ್ತಂಗ ಕೇಟೊಂಡು ಬಂದಾರೆ. ಎಪ್ಪಂ ಕೇಟೊಂಡಿಕ್ಕರು ಇದು ರೇಡಿಯೋ ಸಾರಂಗುನ್ 07.8 FM ರಂಗ್ರಂಗ್ರು ಜೀವನ.

0: ಹಲೋ, ಹಾಯ್, ನಮಸ್ಕಾರ. ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 07.85 ಬಣ್ಣ ಬಣ್ಣದ ಬದುಕು. ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಸಮಯ 3:02 ಆಗ್ತಾ ಇದೆ. ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಾನಿದ್ದೇನೆ, ನಿಮ್ಮ ಆರ್ ಜೆ ಸೈಫುಲ್ಲಾ ಕುತ್ತಾರ್. ಸೊ ಹಾಗೆಯೇ ಅಪರೂಪವಾಗಿ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಬರ್ತಾ ಇರ್ತೀನಿ, ಆದರೆ ನನ್ನ SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಕೂಡ ಪ್ರತಿನಿತ್ಯ ಬರ್ತಾನೆ ಇರ್ತೀನಿ ಸೋಮವಾರದಂದು. ಆದರೆ ಈ ಒಂದು ಒಲವಿನ ಹಾಡು, ಅಂದರೆ ಕರೆ ಸ್ವೀಕರಿಸುವಂತಹ ಈ ಒಂದು ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಾನು ಅಪರೂಪವಾಗಿ ಬರ್ತೀನಿ. ಇವತ್ತು ಕೂಡ ಬಂದಿದ್ದೀನಿ. ಸೊ ಹಾಗೆಯೇ ನಿಮ್ಮ ಹಾಡುಗಳು ಇದ್ದರೆ ರಿಕ್ವೆಸ್ಟ್ ಮಾಡ್ಬೋದು 6364240949 ಈ ಒಂದು ಸಂಖ್ಯೆಗೆ ಅಂತ ಹೇಳುತ್ತಾ ಮೊದಲ ಕರೆ ಯಾರು ಅಂತ ಕೇಳೋಣ. ಹಲೋ, ಹಲೋ, ಓಕೆ, ಕರೆ ಯಾಕೋ ಕಡಿತಗೊಂಡಿದೆ. ಕೇಳುಗರೆ, ನೀವು ಕರೆಯನ್ನು ಮಾಡ್ಬೋದು 6364240949 ಈ ಒಂದು ಸಂಖ್ಯೆಗೆ ಅಂತ ಹೇಳುತ್ತಾ ಮೊದಲ ಕರೆ. ಹಲೋ,
1: ಜಾನ್ ಅಂತ ಬಜಾಲ್ನಿಂದ.
0: ಯಾರು ಸರ್?
1: ಜಾನ್. ಜಾನ್,
0: ಜಾನ್ ಬಜಾಲ್ನಿಂದ. ಹೇಗಿದ್ದೀರಿ ಸರ್? ಊಟ ಎಲ್ಲ ಆಯ್ತಾ ಸರ್?
1: ಊಟ ಎಲ್ಲ ಆಯ್ತು.
0: ಊಟ ಎಲ್ಲ ಆಯ್ತಾ? ಏನು ಪದಾರ್ಥ ಇವತ್ತು ಸ್ಪೆಷಲ್?
1: ವೆಜ್ಜಾ?
0: ಓಕೆ, ಮಳೆಗೆ ಸ್ವಲ್ಪ ವೆಜ್ ಭಾರಿ ಖುಷಿ ಆಗುತ್ತೆ ಅಂತಲ್ವಾ? ಓಕೆ ಓಕೆ. ಯಾವ ಹಾಡು ಕೊಡ್ಲಿ ಸರ್ ತಮಗೆ? ಓಕೆ ಓಕೆ, ಉಡರ್ದ ತುಡಲ್. ಓಕೆ, ಶೂರ್, ಖಂಡಿತವಾಗಿ ಪ್ಲೇ ಮಾಡೋಣ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಓಕೆ. ಸೊ ಹಾಗೆ ನಮ್ಮ ಜಾನ್ ಬಜಾಲ್ನವರು ಒಂದು ತುಳು ಹಾಡನ್ನು ಕೇಳಿದ್ದಾರೆ. ಸೊ ಖಂಡಿತವಾಗಿಯೂ ಕೂಡ ಅವರಿಗೋಸ್ಕರ ಈ ಒಂದು ಹಾಡನ್ನು ಖಂಡಿತ ಪ್ರಸಾರ ಮಾಡೋಣ. ಹಾಗೆಯೇ ಉಡಲ್ದ ತುಡರ್ ಈ ಒಂದು ಹಾಡನ್ನು ಕೇಳಿದ್ದಾರೆ. ಸೊ ಆ ಒಂದು ಹಾಡನ್ನು ಖಂಡಿತವಾಗಿಯೂ ಕೂಡ ಕೊಡೋಣ ಅಂತ ಹೇಳುತ್ತಾ ಸೊ ಹಾಗೆಯೇ ಮುಂದಿನ ಕರೆಯತ್ತ ಯಾರು ಅಂತ ಕೇಳೋಣ. ಹಲೋ,
2: ಹಲೋ,
0: ಹಲೋ, ನಮಸ್ತೆ.
2: ನಮಸ್ಕಾರ ಸರ್, ನಾನು ಪುಟ್ಟರಾಜು ಮಾತಾಡ್ತಾ ಇದ್ದೀನಿ, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿಂದ.
0: ಪುಟ್ಟರಾಜು ಮಳವಳ್ಳಿ ಮಂಡ್ಯ ಜಿಲ್ಲೆಯಿಂದ ಸರ್, ನಿಮ್ಮ ಖಾಲಿ SMS ಆಧಾರಿತದಲ್ಲಿ ಮಾತ್ರ ನಿಮ್ಮ ಹೆಸರು ಕೇಳ್ತಾ ಇದ್ದೀನಿ, ಆದ್ರೆ ನಿಮ್ ಜೊತೆಗೆ ಮಾತನಾಡ್ತಾನೆ ಇರ್ಲಿಲ್ಲ ಅಲ್ವಾ?
2: ಹೌದೌದು.

0: ನಾನು ಕಾಲ್ ಸಿಗ್ತಾ ಇರ್ಲಿಲ್ಲ ಅಥವಾ ಬೇರೆಯವ್ರಿಗೂ ಕಾಲ್ ಸಿಗ್ಲಿ ಅಂತ ನಾನು ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ, ಅದಕ್ಕೋಸ್ಕರ. ಸರ್ ಹೇಳಿ.
1: ಓಕೆ ಓಕೆ, ಹೇಗಿದ್ದೀರಿ ಸರ್? ಮತ್ತೆ
0: ಸರ್ ನಾನ್ ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ?
1: ನಾವು ಫಸ್ಟ್ ಕ್ಲಾಸ್ ಆಗಿದ್ದೀವಿ ಸರ್. ಮತ್ತೆ ಹೇಗಿದೆ ಮಂಡ್ಯ ಜಿಲ್ಲೆ ಎಲ್ಲ?
0: ಹಾ, ಮಂಡ್ಯ ಜಿಲ್ಲೆ ಸ್ವಲ್ಪ ಕೋಲ್ಡ್ ಆಗಿದೆ ಸರ್, ಆದ್ರೆ ಮಳೆ ಇಲ್ಲ, ಮಳೆ ಬೇಕು ಇವಾಗ.
1: ಮಳೆ ಬರ್ತಾನೆ ಇಲ್ಲ?
0: ಇಲ್ಲ, ಮಳೆ ಬರ್ತಾ ಇಲ್ಲ.
1: ಎಷ್ಟು ದಿವಸ ಆಯ್ತು?
0: ಒಂದ್ ವೀಕ್ ಆಯ್ತು.
1: ಓಹೋ, ಹಾಗಾದ್ರೆ ಇಲ್ಲಿ ಭರ್ಜರಿ ಮಳೆ. ನಿಮ್ಮ ಮಂಡ್ಯ ಜಿಲ್ಲೆಯ ಮಳೆ ಎಲ್ಲ ಮಂಗಳೂರಿಗೆ ಬಂದು ಬಿಟ್ಟಿದೆಯಾ ಅಂತ?
0: ನಮಗೆ ಕೊಡಗಿನಲ್ಲಿ ಮಳೆ ಸ್ಟಾರ್ಟ್ ಆದ್ರೆ ಇಲ್ಲಿ ಮಳೆ ಬರುತ್ತೆ ಸರ್.
1: ಓ ಹೌದಾ, ಅದೇನು ಕೊಡಗಿಗೆ ಮತ್ತು ಮಂಡ್ಯಕ್ಕೆ ಏನು ಲಿಂಕ್?
0: ಏನು ಗೊತ್ತಿಲ್ಲ ಸರ್, ಅಲ್ಲಿ ಕೊಡಗಿನಲ್ಲಿ ಮಳೆ ಆದ್ರೆ ಇಲ್ಲಿ ಮಳೆ ಖಂಡಿತ ಬರುತ್ತೆ, ಹತ್ರ ಅಲ್ವಾ?
1: ಹೌದೌದು, ತುಂಬಾ ಹತ್ತಿರ ಇರುವುದರಿಂದ ಮೋಡಗಳು ಆ ಕಡೆ ಈ ಕಡೆ ಚಲಿಸ್ತಾನೆ ಇರುತ್ತೆ
0: ಅಲ್ವಾ?
1: ಆದ್ರೆ ಆ ಮೋಡಗಳೆಲ್ಲ ಸೀದಾ ಮಂಗಳೂರಿಗೆ ಬಂದ್ಬಿಟ್ಟಿದೆ.
0: ಈಗ ನಿಮ್ಮಲ್ಲಿ ಸದ್ಯಕ್ಕೆ ಕೇರಳ ಮಳೆ ಎಲ್ಲ ನಿಮ್ಮ ಮಂಗಳೂರಿಗೆ ಬಂದಿದೆ.
1: ಹೌದು ಹೌದು, ಸ್ವಲ್ಪ ನಮ್ಮ ಅರಬ್ಬಿ ಸಮುದ್ರ ಬಂಗಾಳ ಕೊಳ್ಳಿ ಏನಾದ್ರೊಂದು ಆದ್ರೆ ಸ್ವಲ್ಪ ಅಲ್ಲಿ ಪ್ರಾಬ್ಲಮ್ ಆಗಿ ಚಂಡಮಾರುತಗಳು ಸೃಷ್ಟಿಯಾಗಿ ಸ್ವಲ್ಪ ಮಳೆ ಬರುವಂತ ಸಾಧ್ಯತೆ ಜಾಸ್ತಿ ಈ ಕಡೆ.
0: ಹೌದೌದು, ನೀವು ನಿಮ್ಮಲ್ಲಿ ಸ್ಟಾರ್ಟ್ ಆದ್ಮೇಲೆ ಒಂದ್ ವಾರ ಆಗ್ಬೇಕು ನಮ್ಗೆ ಬರಕ್ಕೆ ಅಥವಾ ಕೊಡಗಿಗೆ ಬರಕ್ಕೆ.
1: ಓಕೆ ಓಕೆ, ಹಾಗಾದ್ರೆ ಒಂದ್ ವೀಕ್ ನಿಂದ ಮಳೆ ಇಲ್ಲ?
0: ಒಂದ್ ವೀಕ್ ಇಂದ ಮಳೆ ಇಲ್ಲ,
1: ಕೋಲ್ಡ್ ಇದೆ.
0: ಕೋಲ್ಡ್ ಇದೆ ಸ್ವಲ್ಪ, ಕೋಲ್ಡ್ ಇದೆ, ಕೋಲ್ಡ್ ಇದೆ, ತೀರಾ ಬಿಸಿಲು ಇಲ್ಲ, ಸ್ವಲ್ಪ ಬಿಸಿಲಿನ ವಾತಾವರಣ ಕೂಡ ಇದೆ.
1: ಹೌದೌದೌದು, ಎಸ್ ಓಕೆ. ಯಾವ ಹಾಡು ಕೊಡ್ಲಿ ಸರ್ ತಮಗೆ?
0: ಸರ್ ಮಯೂರ ಚಿತ್ರದಿಂದ ಈ ಮೌನವ ತಾಳೆನೋ ಅನ್ನೋ ಆಡ್ಬೇಕಿತ್ತು.
1: ಈ ಮೌನವ?
0: ಹ್ಮ್.
1: ಓಕೆ, ಯಾರಿಗೋಸ್ಕರ ಡೆಡಿಕೇಟ್ ಸರ್ ಇದು?
0: ಯಾರಿಗೂ ಇಲ್ಲ ಸರ್, ಕೇಳಿ ತುಂಬಾ ದಿನ ಆಯ್ತು, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ.
1: ಓಕೆ ಓಕೆ, ಏನ್ ಮಾಡ್ಕೊಂಡಿದ್ದೀರಾ ಸರ್ ಪುಟ್ಟರಾಜರವ್ರೆ? ಕೃಷಿ ವ್ಯವಸಾಯ ಮಾಡ್ತಿದ್ದೀರಾ? ಬಿಡು ಬಿಡು ಇರುವಾಗ ನಮ್ಮ ಕಾರ್ಯಕ್ರಮ ಕೇಳುದ ಪ್ರತಿನಿತ್ಯ ಕೇಳ್ತಾನೆ ಇರ್ತೀರಾ?
0: ಫ್ರೀದಾಗ ಹಾಕೊಂಡು ಕೇಳ್ತಾ ಇರ್ತೀನಿ ಸರ್.
1: ಕೇಳ್ತಾ ಇರ್ತೀರಿ ಅಲ್ವಾ? ಆಪ್ ನಲ್ಲಿ ಕೇಳ್ತಿರೋದಲ್ವಾ
0: ಸರ್?
1: ಆಪ್ ನಲ್ಲಿ ಕೇಳ್ತಿರೋದು ಅಲ್ವಾ? ಥ್ಯಾಂಕ್ ಯು ಸರ್, ತುಂಬಾ ಸಂತೋಷ ನಿಮ್ ಜೊತೆ ಮಾತನಾಡಿ.
0: ಓಕೆ ಸರ್, ಥ್ಯಾಂಕ್ ಯು, ನನಗೂ ಕೂಡ ನಿಮ್ ಜೊತೆ ಮಾತಾಡಿ ತುಂಬಾ ಸಂತೋಷ ಆಯ್ತು.
1: ಶೋರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಸ್ ಓಕೆ, ನಮ್ಮ ಪುಟ್ಟರಾಜು ಮಳವಳ್ಳಿ ಮಂಡ್ಯ ಜಿಲ್ಲೆಯಿಂದ ಕರೆ ಮಾಡಿದ್ರು. ಸೊ ಹಾಗಿನ ಒಂದು ಹಾಡನ್ನು ಕೂಡ ಅವರು ಕೇಳಿದ್ರು. ಖಂಡಿತವಾಗಿಯೂ ಕೂಡ ಎರಡೂ ಹಾಡನ್ನು ನಾನು ಪ್ರಸಾರ ಮಾಡ್ತಾ ಇದ್ದೀನಿ. ಆದರೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಮಳೆ ಇಲ್ಲಂತೆ, ಕೋಲ್ಡ್ ಇದೆಯಂತೆ. ಆದರೆ ನಮ್ಮ ಈ ಕಡೆ ಮಳೆ ಬರ್ತಾನೆ ಇದೆ, ನೋಡುವ ಈ ಕಡೆಯಿಂದ ಮೋಡಗಳು ಮತ್ತೆ ಆ ಕಡೆ ಹೋಗ್ಬೋದೇನು, ಮತ್ತೆ ಬಿಸಿಲು ಬರ್ತಾ ಇಲ್ವೋ ಅಂತೂ ಗೊತ್ತಿಲ್ಲ. ಎನಿವೆ, ಈಗಂತೂ ಸ್ವಲ್ಪ ವಾತಾವರಣ ತಂಪಾಗ್ತಾ ಇದೆ, ಸ್ವಲ್ಪ ಖುಷಿ ಆಗ್ತಾ ಇದೆ. ಆದರೂ ಕೂಡ ವಿಪರೀತವಾಗಿ ಅಂತಹದ್ದೇನು ದೊಡ್ಡ ಮಳೆ ನಮ್ಮ ಮಂಗಳೂರಿನಲ್ಲಿ ಕಾಣ್ತಾ ಇಲ್ಲ. ಬಟ್ ಅಲ್ಲಲ್ಲಿ ಚರಂಡಿ ಅದು ಇದು ಅಂತೆಲ್ಲ ಹೇಳಿಕೊಂಡು ಎಲ್ಲ ಹೊಂಡ ಗುಂಡಿಗಳಲ್ಲಿ ಎಲ್ಲ ನೀರು ತುಂಬಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಎನಿವೆ, ಅದೆಲ್ಲ ಮತ್ತೆ ನಮ್ಮವರು ಸರಿ ಮಾಡ್ಬೋದೇನೋ ಗೊತ್ತಿಲ್ಲ. ಎನಿವೆ, ಎರಡು ಹಾಡನ್ನು ಕೂಡ ಕೇಳಿದ್ದಾರೆ, ಎರಡು ಹಾಡುಗಳನ್ನು ನಾನು ಇದೀಗ ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳ್ತಾ ಬನ್ನಿ.

0: ಶ್ರೋತೃಗಳ ಕೇಳ್ತಾ ಇರೋದಿದ್ರೆ ರೇಡಿ ಸಾರಂಗುನ್ 07.85 ಇದು ಬಣ್ಣ ಬಣ್ಣದ ಬದುಕು. ಹಾಗೆಯೇ ಕೇಳುಗರೆ ಒಲವಿನ ಹಾಡು ಕೇಳ್ತಾ ಇದ್ದೀರಾ. ಮಾತಾಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಸೈಫುಲ್ಲಾಕುತ್ತಾರ್. ಸೊ ಹಾಗೆಯೇ ಮುಂದಿನ ಕರೆಯತ್ತ ಯಾರು ಅಂತ ಕೇಳೋಣ. ಹಲೋ
1: ಸರ್, ನಮಸ್ಕಾರ.
0: ನಮಸ್ತೆ ನಮಸ್ತೆ, ಯಾರು ಮಾತನಾಡ್ತಿರೋದು?
1: ನಾನು ದೇವರಾಜ್ ಮಕ್ಕಿಮನೆ ಅಂತ, ಶೃಂಗೇರಿಯಿಂದ ಸರ್.
0: ದೇವರಾಜ್ ಶೃಂಗೇರಿಯಿಂದ ಹೇಳಿ.
1: ಹೌದು ಸರ್.
0: ಸರ್ ಹೇಗಿದ್ದೀರಿ ಸರ್?
1: ಚೆನ್ನಾಗಿದ್ದೀನಿ ಸರ್.
0: ಚೆನ್ನಾಗಿದ್ದೀರ? ಶೃಂಗೇರಿಯಿಂದ ಕಾಲ್ ಮಾಡ್ತಿದ್ದೀರಿ. ಫಸ್ಟ್ ಟೈಮ್ ನಾನು ನಿಮ್ ಜೊತೆಗೆ ಮಾತನಾಡ್ತಿದ್ದೀನಿ ಅಂತ ಅನಿಸುತ್ತೆ.
1: ಹೌದು ಸರ್, ಹೌದು ಸರ್, ನಾನು ಫಸ್ಟ್ ಟೈಮೇ ಮಾಡ್ತಾ ಇರೋದು ಸರ್.
0: ಓ, ಫಸ್ಟ್ ಟೈಮ್ ಮಾಡ್ತಿರೋದಾ?
1: ಹೌದು ಸರ್.
0: ಓಕೆ ಓಕೆ, ತುಂಬಾ ಸಂತೋಷ. ಯಾವಾಗ್ಲಿಂದ ಇದು ನಮ್ಮ ರೇಡಿಯೋ ಸಾರಂಗನ್ನ ಕೇಳ್ತಿದ್ದೀರಾ?
1: ನಾನು ಒಂದು ಒಂದು 6 ತಿಂಗಳಿಂದ ಕೇಳ್ತಾ ಇದ್ದೀನಿ ಸರ್. ನಾನು ಬ್ಲೈಂಡ್ ಇದ್ದೀನಿ. ಅಂಗಡಿ ಮಾಡ್ಕೊಂಡು ಅಂಗಡಿಯಲ್ಲಿ ನಿಮ್ಮ ರೇಡಿಯೋ ಟ್ಯೂನ್ ಮಾಡ್ಕೊಂಡೇ ಇರ್ತೀನಿ ಯಾವಾಗ್ಲೂ.
0: ಓಕೆ, ಅಂದ್ರೆ ವ್ಯಾಪಾರ ಮಾಡ್ತಾ ಇದ್ದೀರಿ ಏನಾದ್ರು?
1: ಹೌದು ಸರ್, ಹೌದು ಸರ್.
0: ಹೌದಾ, ಅಂಗಡಿ ಮಾಡ್ಕೊಂಡಿದ್ದೀರಿ. ಆದ್ರೂ ಕೂಡ ಸ್ವಾಭಿಮಾನದ ಬದುಕನ್ನ ನಾವು ತಾವು ಇದ್ ಮಾಡ್ತಾ ಇದ್ದೀರಿ ಅಲ್ವಾ?
1: ಖಂಡಿತ, ಇನ್ನೊಬ್ಬರಿಗೆ ಹೊರೆ ಆಗ್ಬಾರ್ದಲ್ಲ ಸರ್.
0: ಹೌದೌದೌದು, ತುಂಬಾ ಸಂತೋಷ. ಆದ್ರೆ ಯಾವ್ದು ಆಪ್ ಅಲ್ಲಿ ಕೇಳ್ತಿದ್ದೀರಲ್ವಾ?
1: ಹೌದು ಸರ್, ಆಪ್ ಅಲ್ಲಿ ಕೇಳ್ತಾ ಇದ್ದೀನಿ. ಹೌದು ಹೌದು ಸರ್.
0: ಓಕೆ ಓಕೆ ಓಕೆ. ಆದ್ರೂ ಕೂಡ
1: ಬಹಳ ಬಹಳ ಚೆನ್ನಾಗಿ ಬರ್ತಾ ಇದೆ ಸರ್ ನಿಮ್ ಕಾರ್ಯಕ್ರಮಗಳೆಲ್ಲ, ಯಕ್ಷಗಾನ ಅದು ಇದು ಎಲ್ಲ ಬಹಳ ಚೆನ್ನಾಗಿ ಬರ್ತಾ ಇದೆ.
0: ಕರೆ ಮಾಡ್ಲಿಕ್ಕೆ ಇಷ್ಟೊಂದು ಡಿಲೇ ಮಾಡಿದ್ದು ಯಾಕೆ?
1: ನಾನು ಅಂದ್ರೆ ಒಂದೊಂದ್ ಟೈಮ್ ಈ ಟೈಮ್ ಅಲ್ಲಿ ಜನ ಇರ್ತಾರೆ ಸರ್, ಗಿರಾಕಿ ಇರ್ತಾರೆ.
0: ಓಕೆ ಓಕೆ ಓಕೆ, ಹಾಗೆ.
1: ಹಾಗಾಗಿ ಒಂದೊಂದ್ ಟೈಮ್ ಆಗೋದಿಲ್ಲ.
0: ತುಂಬಾ ಸಂತೋಷ ಸರ್, ನಮ್ಮ ಕರೆ ಮಾಡಿದ್ದೀರಿ, ಹಾಡನ್ನ ಕೇಳ್ತಾ ಇದ್ರಿ. ಯಾವ ಹಾಡು ಕೊಡ್ಲಿ ತಮಗೆ
1: ಸರ್? ನೀ ನನ್ನ ಗೆಲ್ಲಲ್ಲ ಚಿತ್ರದಲ್ಲಿ ಟೈಟಲ್ ಸಾಂಗ್ ಇದೆಯಲ್ಲ ಸರ್, ನೀನು ನನ್ನ ಗೆಲ್ಲಲ್ಲ ಅಂತ, ಅದು ಬೇಕಿತ್ತು ಸರ್.
0: ಓಕೆ, ಖಂಡಿತವಾಗಿಯೂ ಕೂಡ ಈ ಒಂದು ಹಾಡನ್ನು ಮಾಡುವ. ಓಕೆ,
1: ಆಯ್ತು ಆಗ್ಲಿ.
0: ನಿಮ್ಮ ಜೀವನ ತುಂಬಾ ಚೆನ್ನಾಗಿ ಆಗ್ಲಿ, ಹಾಗೇನೆ ನಿಮ್ಮ ವ್ಯಾಪಾರದಲ್ಲೂ ಕೂಡ ತುಂಬಾ ಒಳ್ಳೆಯದಾಗ್ಲಿ ಅಂತ ಕೂಡ ನಾವು ಆಶಿಸ್ತಾ ಇದ್ದೀವಿ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.
0: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
1: ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ.
0: ನಮಸ್ಕಾರ. ಎಸ್, ಓಕೆ. ನಮ್ಮ ಶೃಂಗೇರಿಯಿಂದ ಕರೆ ಮಾಡಿದ್ರು. ಆದರೂ ಕೂಡ ಸ್ವಾಭಿಮಾನದ ಒಂದು ಬದುಕನ್ನು ಅವಲಂಬಿಸ್ಕೊಂಡಿದ್ದಾರೆ. ಸೊ ಒಂದು ಕಡೆ ತನ್ನ ಜೀವನವನ್ನು ಕೂಡ ಮಾಡ್ತಾ ಇದ್ದಾರೆ. ಏನಾದರೂ ಒಂದು ಮಾಡಬೇಕು ಅಂತ ಯಾರಿಗೂ ಹೊರೆಯಾಗದೆ ತಾನೊಂದು ಜೀವನ ನಡೆಸ್ಕೊಳ್ಬೇಕು ಅನ್ನೋದನ್ನು ಕೂಡ ಹೇಳ್ತಾ ಅವರು ಒಂದು ಏನೋ ಒಂದು ವ್ಯಾಪಾರ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಕಾರ್ಯಕ್ರಮವನ್ನು ಕೂಡ ಕೇಳ್ತಾ ಇದ್ದಾರೆ. ತುಂಬ ಸಂತೋಷ. ಸೊ ಹಾಗೆಯೇ ಮುಂದಿನ ಕರೆಯತ್ತ. ಹಲೋ ಹಲೋ ಹಲೋ ಹಲೋ. ಓಕೆ, ಕರೆಯಕ್ಕೂ ಕಡಿತಗೊಂಡಿದೆ. ಕೇಳುಗ್ರೆ, ನೀವು ಕೂಡ ಕರೆಯನ್ನು ಮಾಡಬಹುದು. ಕರೆ ಮಾಡುವಂತಹ ನಮ್ಮ ಸಂಖ್ಯೆ 6364240449 ಈ ಒಂದು ಸಂಖ್ಯೆಗೆ ಅಂತ ಹೇಳುತ್ತಾ ಮುಂದಿನ ಕರೆಯತ್ತ ಯಾರು ಅಂತ ಕೇಳೋಣ. ಹಲೋ
2: ಹಲೋ, ನಮಸ್ತೆ.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಾರೆ? ಸ್ವಲ್ಪ ಹಲೋ, ರೇಡಿಯೋ ವಾಲ್ಯೂಮ್, ರೇಡಿಯೋದಿಂದ ಸ್ವಲ್ಪ ದೂರ ಇರಿ ಮೇಡಮ್.
2: ಹಲೋ,
0: ರೇಡಿಯೋದಿಂದ ಸ್ವಲ್ಪ ದೂರ ಇರಿ, ಇಲ್ಲಾಂದ್ರೆ ಎಕೋ ಹೊಡಿತಾ ಇದೆ. ಸ್ವಲ್ಪ ದೂರ ಬಂದು ಮಾತನಾಡಿ. ಓಕೆ, ಹೊರಗಡೆ ಬಂದ್ರಾ?
2: ಹೊರಗಡೆ ಬಂದೆ.
0: ಓಕೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ?
2: ಕೈಯಾರಿಂದ.
0: ಶೃಂಗೇರಿ ಕಾಸರಗೋಡಿನಿಂದ? ಕೈಯಾರ ಕಾಸರಗೋಡಿನಿಂದ. ಓಕೆ ಓಕೆ ಓಕೆ. ಹೇಗಿದ್ದೀರಿ ಮೇಡಮ್? ಮತ್ತೆ ಹೆಸರು ಗೊತ್ತಾಗಿಲ್ಲ. ಸುನಂದ ಕೈಯಾರ. ಓಕೆ ಓಕೆ ಓಕೆ, ಗೊತ್ತಾಯ್ತು. ಹೇಗಿದ್ದೀರಾ? ಹೇಗಿದ್ದೀರಾ?
2: ಹಲೋ
0: ಹಲೋ, ಹೇಗಿದ್ದೀರಿ ಮೇಡಮ್? ನಾವು ಚೆನ್ನಾಗಿದ್ದೀವಿ. ಹೇಗಿದೆ ಅಲ್ಲಿನ ವಾತಾವರಣ ಕಾಸರಗೋಡು? ಸ್ವಲ್ಪ ಜೋರು ಮಳೆ ಬರ್ತಿದೆ ಅಂತ ಕಾಣುತ್ತೆ ಅಲ್ವಾ?
2: ಇಲ್ಲ ಇಲ್ಲ, ಈಗ ಸ್ವಲ್ಪ ಕಡಿಮೆ,
0: ಸ್ವಲ್ಪ ಕಡಿಮೆ ಆಗಿದೆ. ಓಕೆ ಓಕೆ ಓಕೆ. ಏನ್ ಪದಾರ್ಥ ಮಾಡಿದಿರಿ ಸರ್ ಮೇಡಮ್?
2: ಇವತ್ತು ತರಕಾರಿ ಸಾಂಬಾರ್.
0: ಓಕೆ ಓಕೆ, ಎಲ್ಲ ವೆಜ್ ಅಲ್ವಾ?
2: ಹೌದೌದು.
0: ಸರಿ ಸರಿ, ಯಾವ ಹಾಡು ಕೊಡ್ಲಿ ತಮಗೆ?
2: ನಮ್ಗೆ ಇದು ಕಾಲ ಮತ್ತೊಮ್ಮೆ ನಮಗಾಗಿ ಬಂತು ಹಾಡಬೇಕು.
0: ಓಕೆ, ಸ್ವಲ್ಪ ಹಾಡ್ಬೋದಿತ್ತ ಅಂತ ಇನ್ನು ಕೂಡ
2: ಗೊತ್ತಿಲ್ಲ.
0: ಓಕೆ, ಖಂಡಿತ ಖಂಡಿತ ಪ್ರಸಾರ ಮಾಡೋಣ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಸುನಂದ ಕಯ್ಯಾರ್ ಇವರು ಕರೆ ಮಾಡಿದ್ರು. ಸೊ ಹಾಗೇನೆ ಕಾಲ ಮತ್ತೊಮ್ಮೆ ನಮಗಾಗಿ ಕಿಲಾಡಿಗಳು ಈ ಒಂದು ಮೂವಿಯಿಂದ ಈ ಒಂದು ಹಾಡನ್ನು ಕೇಳಿದ್ದಾರೆ. ಖಂಡಿತವಾಗಿಯೂ ಕೂಡ ಅವರಿಗೋಸ್ಕರ ಈ ಒಂದು ಹಾಡನ್ನು ಪ್ರಸಾರ ಮಾಡೋಣ. ಎರಡು ಹಾಡುಗಳು ಇದೀಗ ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿ ಬರುತ್ತೆ. ಕೇಳ್ತಾ ಬನ್ನಿ ದಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಶ್ರೋತೃಗಳು ಕೇಳ್ತಾ ಇರೋದು ಇದು ರೇಡಿ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೇ ಕೇಳಿದ್ರೆ ನೀವು ಕರೆಯನ್ನು ಮಾಡಬಹುದು. ಸೊ ಮುಂದಿನ ಕರೆಯತ್ತ ಯಾರು ಅಂತ ಕೇಳೋಣ. ಹಲೋ ಹಲೋ ಹಲೋ ಹಲೋ ನಮಸ್ತೆ. ಹಲೋ ಅಕ್ಕ, ಕಟ್ಟು ಕಟ್ಟಕ್ಕೆ ಏನೊಂದುಂಡು ಇರ್ನ ವಾಯ್ಸ್ ಕ್ಲಿಯರ್ ಇಜ್ಜಿ. ಹಾ ಹಲೋ, ಪನ್ಲೆ ಪನ್ಲೆ ಮೇಡಮ್. ಹಲೋ, ದಾದ ಹುಷಾರಿಜ್ಜಾರೂಪಿನಿ ಇರ್ನ ವಾಯ್ಸ್ ಅಂದಂದಂದು ಏನವೇ ತೂಪಿನಿ ಇರ್ನ ವಾಯ್ಸ್ ದಾದ ಇಂಚಾಯಿನಿ. ಹುಷಾರಿಜ್ಜೆ ತೋಜು ಬರ್ಪು ನೀನೆ ಒಲವಿನ ಅಡುಗೆ ಅಪರೂಪತೆ. ಜೀರಿಗೆ
1: ಜೀರಿಗೆ
0: ಖಂಡಿತ ಕೊರ್ಕ ನಾನು ಜೀರಿಗೆ ಕಡೆ ಬನ್ನಿ ಅವೇ. ಓಕೆ, ನಮ್ಮ ಸುಶೀಲಾ ಅದ್ಯಪಾಡಿ ಪಾಪ ಹುಷಾರಿಲ್ಲಂತೆ, ಆದರೂ ಕೂಡ ಕರೆ ಮಾಡುವಂತಹ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಹಾಗೆಯೇ ಒಂದು ಹಾಡನ್ನು ಕೂಡ ಕೇಳಿದ್ದಾರೆ. ಸೊ ಖಂಡಿತವಾಗಿಯೂ ಕೂಡ ಅವರಿಗೋಸ್ಕರ ಈ ಒಂದು ಹಾಡನ್ನು ಪ್ರಸಾರ ಮಾಡ್ತೀನಿ. ಮುಂದಿನ ಕರೆಯತ್ತ ಯಾರು ಅಂತ ಕೇಳೋಣ. ಹಲೋ
2: ಹಲೋ, ನಮಸ್ತೆ ಸರ್. ಕುಸುಮಾಕರ್ ಕೊಟ್ಟಾರದಿಂದ.
0: ಕುಸುಮಾಕರ್ ಕೊಟ್ಟಾರದಿಂದ ಸರ್, ಕೊಟ್ಟಾರ ಹೇಗಿದೆ ಸರ್? ಈಗ
2: ಕೊಟ್ಟಾರ ಮೊದಲಿನಂತೆ ಇದೆ, ಈಗ ಸ್ವಲ್ಪ ಎಸಿ ಹಾಕಿದ್ದೇನೆ ಇಲ್ಲಿ.
0: ಓ, ಅಂದ್ರೆ ನಿಮ್ಮ ಟೈಲರ್ ಶಾಪ್ ಈಗ ಎಸಿ ಬಂದಿದೆ?
2: ಅಲ್ಲ, ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಇಡೀ ಕೊಟ್ಟಾರಕ್ಕೆ ಎಸಿ ಹಾಕಿದೆ ನಾನು ಮೊನ್ನೆಯಿಂದ.
0: ಹೌದಾ? ಅಂದ್ರೆ ಕೂಲ್ ಕೂಲ್ ಆಗಿದೆ, ಅಂದ್ರೆ ಕೂಲ್ ಕೂಲ್ ಆಗಿದೆ ಅಲ್ಲ.
2: ಹೌದೌದು.
0: ಎಷ್ಟು ಖರ್ಚಾಗಿದೆ ಸರ್, ನಿಮ್ಮ ಬಜೆಟ್ ಎಷ್ಟಾಗಿದೆ?
2: ಅದು ಮಿತಿ ಮೀರಿದ.
0: ಮಿತಿ ಮೀರಿದೆಯಾ ಅಂತ?
2: ಮಿತಿ ಮೀರಿದೆ, ದೇವರದ್ದೆಲ್ಲ ದಯೆ.
0: ಹೌದೌದೌದು, ಅನುಗ್ರಹ ತೋರಿದ್ದಾನೆ ಅಂತೂ ಇಂತು ಮಂಗಳೂರಿಗೆ.
2: ಮೊನ್ನೆಯಿಂದ ಸೆಕೆಯಲ್ಲಿ ಕೂತ್ಕೊಳ್ಳಿಗೆ ಆಗ್ತಾ ಇರ್ಲಿಲ್ಲ, ಈಗ ಸ್ವಲ್ಪ.
0: ಹೌದೌದು, ನಿಮ್ಮಂತವರೆಲ್ಲ ಪ್ರಾರ್ಥನೆ ದೇವರು ಬೇಗ ಕೇಳಿಸ್ಕೊಂಡಿದ್ದ.
2: ಮತ್ತೆ ಮಾಡ್ಬೇಕಲ್ಲ, ನಮ್ಮ ಪ್ರಾರ್ಥನೆ ಬೇಕು ಎಲ್ಲರದ್ದು.
0: ಹೌದೌದೌದು, ಹಾಗಾಗಿ ಬೇಗ ಅವರನ್ನ ಅನುಗ್ರಹ ಮಾಡಿದ್ದಾನೆ ನಮ್ಮ ಮಂಗಳೂರಿಗಂತೂ. ಭಾರಿ ಖುಷಿಯಾಗಿದೆ, ಸ್ವಲ್ಪ ಕೂಲ್ ಕೂಲ್ ಆಗಿದೆ.
2: ಕೂಲ್ ಕೂಲಿಗೆ ಒಂದು ಹಾಡು ಕೊಡಿ ಕಿಶೋರ್ ಕುಮಾರ್ ಅವರದು.
0: ಯಾವ ಹಾಡು ಕೊಡ್ಲಿ?
2: ಗೋಲ್ಮಾಲ್ ಚಿತ್ರದಿಂದ. ಅದು ಆನೆ ವಾಲಾ ಪಲ್ ಜಾನೆ ವಾಲಾ.
0: ಆದ್ರೆ ನಿಮ್ಮ ವಾಯ್ಸ್ ಅಲ್ಲಿ ಕೇಳೋಕೆ ಒಂದು ಖುಷಿನೇ ಬೇರೆ. ಸ್ವಲ್ಪ ಹಾಡಿ ಸರ್.
2: ನಂದು ವಾಯ್ಸ್ ಆನೆ ವಾಲಾ ಪಲ್ ಯೇ ಜಾನೆ ವಾಲಾ ಹೇ ಹೊಸಕ್ಕೆ ತೋ ಜಿಸ್ನೆ ಜಿಂದಗಿ ಬಿತಾ ದೋ ಕಲ್ ಜೋ ಯೇ ಜಾನೆ ವಾಲಾ ಹೇ.
0: ಎಸ್, ಓಕೆ, ತುಂಬಾ ಖುಷಿ ಆಯ್ತು ಸರ್. ಹೇಗಿದೆ ಟೈಲರ್ ವೃತ್ತಿ ಈಗ?
2: ಈಗ ಸ್ವಲ್ಪ ಕಡಿಮೆ, ಎಲ್ಲ ಇದಾಯ್ತಲ್ಲ, ಫಂಕ್ಷನ್ ಎಲ್ಲ ಮುಗಿಯಿತು, ಮದುವೆಲ್ಲ ಆಗಿ ಜನಗಳೆಲ್ಲ ಮನೆ ಒಳಗೆ ಕೂತಿದ್ದಾರೆ ಈಗ.
0: ಓಕೆ, ಸೀಸನ್ ಮುಗಿಯುವುದಾದ್ರೆ ನಿಮಗೂ ಕೂಡ ಟೆನ್ಷನ್ ಅಲ್ಲ?
2: ಅರ್ಧಕ್ಕೆ ಅರ್ಧ ಭಾಷೆ ಈಗ ಕಮ್ಮಿ ಆಗಿದೆ.
0: ಓಹೋಹೋ, ಹೌದಾ?
2: ನಡೀತದೆ, ಮತ್ತೆ ಎಂತ ಮಾಡುದು.
0: ಓಕೆ ಓಕೆ, ತುಂಬಾ ಸಂತೋಷ ಸರ್. ನಮ್ಮ ಕುಸುಮಾಕರ ಕೊಟ್ಟಾರದಿಂದ ಕರೆ ಮಾಡಿದ್ರು. ಸೊ ಹಾಗಿನ ಒಂದು ಎರಡು ಒಂದು ಹಾಡನ್ನು ಕೇಳಿದ್ದಾರೆ. ಇದೀಗ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿ ಬರುತ್ತೆ. ಕೇಳ್ತಾ ಬನ್ನಿ ರೇಡಿ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಯಶೋತ್ರಗಳು ಕೇಳ್ತಾ ಇರೋದು ಇದು ರೇಡಿ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು ಹಾಗಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಮುಂದಿನ ಕರೆಯಲ್ಲಿ ಯಾರಿದ್ದಾರೆ ಅಂತ ಕೇಳೋಣ. ಹಲೋ, ನಮಸ್ತೆ.
1: ನಮಸ್ತೆ ಸರ್.
0: ನಮಸ್ತೆ ನಮಸ್ತೆ, ಹೇಗಿದ್ದೀರಿ ಸರ್?
1: ಚೆನ್ನಾಗಿದ್ದೀನಿ. ಸತೀಶ್ ಕಯ್ಯರ್.
0: ಸತೀಶ್ ಕಯ್ಯರ್ ಅವರೇ, ಹೇಗಿದ್ದೀರಿ? ಮತ್ತೆ ಊಟ ಎಲ್ಲ ಆಯ್ತಾ ಸರ್? ಊಟ ಎಲ್ಲ ಆಯ್ತಾ? ಯಾವ ಹಾಡು ಕೊಡ್ಲಿ?
1: ನಮಗೆ ಸಂಭ್ರಮ ಚಿತ್ರದಿಂದ.
0: ಓಕೆ, ಒಂದು ಲೈನ್ ಹಾಡ್ಬೋದಲ್ಲ? ಸಂಭ್ರಮ ಮೂವಿಯಿಂದ ಯಾವ ಹಾಡು?
1: ಈ ಬೋರಾಮಿ.
0: ಓಕೆ, ಒಂದು ಹಾಡ್, ಒಂದು ಲೈನ್ ಹಾಡಿ ಸರ್.
1: ಹೋರಮಿ ಅದು ಬರಲ್ಲ ಸರ್, ಅಷ್ಟೇ ಬರುತ್ತೆ.
0: ಓಕೆ, ಶೂರ್, ಖಂಡಿತ ಪ್ರಸಾರ ಮಾಡೋಣ. ಮತ್ತೆ ಹೇಗಿದ್ದೀರಾ? ಊಟ ಎಲ್ಲ ಆಯ್ತಾ ಸರ್? ಮಂಗಳೂರಿನಲ್ಲಿ ಅದೇ ರೀತಿ ಮಳೆ ಸ್ವಲ್ಪ ಈಗ ಸ್ವಲ್ಪ ನಿಂತಿದೆ, ಆದ್ರೆ ಈಗ ಗೊತ್ತಿಲ್ಲ. ನಾನೀಗ ಒಳಗಡೆ ಇದ್ದೀನಿ, ನಾಲ್ಕು ಗೋಡೆ ಮಧ್ಯೆ ಒಳಗಡೆ, ಆದ್ರೆ ಇವಾಗ ಹೊರಗಡೆ ವಾತಾವರಣ ಹೇಗಿದೆ ಅಂತ ಗೊತ್ತಿಲ್ಲ. ನಿಮ್ ಕಡೆ ಎಲ್ಲ ಹೇಗಿದೆ ಸ್ವಲ್ಪ ಅಂದಾಜು ಮಾಡಬಹುದಲ್ಲ?
1: ಈಗ ಮೋಡ ಮುಸುಗಿದಂತ ವಾತಾವರಣ ಆಗಿದೆ. ಒಂದು ಮಧ್ಯಾಹ್ನದ ಹೊತ್ತಿನಲ್ಲಿ ಸ್ವಲ್ಪ ಮಳೆ ಇತ್ತು.
0: ಓಕೆ, ಹೌದಾ? ಎಸ್, ಓಕೆ. ತುಂಬಾ ಸಂತೋಷ ಸತೀಶ್ ಕಯ್ಯರ್ ಅವರೇ ನಿಮ್ಮ ಜೊತೆಗೆ ಮಾತನಾಡಿ. ಸೊ ಖಂಡಿತ ನಿಮ್ಮ
1: ಬಂದಿದ್ದೆ ಅವತ್ತು, ನೀವು ಮಾತಾಡಲಿಕ್ಕೆ ಸಿಗಲಿಲ್ಲ.
0: ಓಹೋಹೋ, ಹೌದಾ? ಹೌದೌದು,
1: ಹೃದಯ ರಾಜ ಕಾರ್ಯಕ್ರಮದಲ್ಲಿ.
0: ಹೌದು, ನಾನು ಸ್ವಲ್ಪ ಬೇರೆ ಬೇರೆ ಬಿಸಿ
1: ಜೊತೆ ಮಾತಾಡಿದ್ದೀನಿ ನಾನು.
0: ಓ ಹೌದಾ, ನಾ ಬಿಸಿ ಇದ್ನ ಅಂತ, ಹೊರಗಡೆ ಇದ್ನ ಅಂತ. ಹೌದು, ಎಸ್, ಓಕೆ. ಖಂಡಿತ ಮುಂದಿನ ದಿನಗಳಲ್ಲಿ ಬಂದರೆ ಖಂಡಿತ ಭೇಟಿಯಾಗುವ. ಓಕೆ ಓಕೆ ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಸ್, ಓಕೆ. ನಮ್ಮ ಸತೀಶ್ ಕಯ್ಯಾರ್ ಅವರು ಕರೆ ಮಾಡಿದರು. ಸೊ ಹಾಗೆಯೇ ಓ ಬೂರಮೆ ಈ ಒಂದು ಹಾಡನ್ನು ಕೇಳಿದ್ದಾರೆ. ಖಂಡಿತವಾಗಿಯೂ ಕೂಡ ಅವರಿಗೋಸ್ಕರ ಈ ಒಂದು ಹಾಡನ್ನು ಪ್ರಸಾರ ಮಾಡೋಣ ಅಂತ ಹೇಳುತ್ತಾ ಮುಂದಿನ ಕರೆಯುತ್ತಾ ಯಾರು ಅಂತ ಕೇಳೋಣ. ಹಲೋ,
2: ನಮಸ್ತೆ.
0: ನಮಸ್ತೆ ನಮಸ್ತೆ, ಯಾರು ಮಾತನಾಡ್ತಿರೋದು?
2: ಅಶೋಕ್
0: ಮಂಗಳದೇವಿಯಿಂದ. ಹೇಗಿದ್ದೀರಿ ಸರ್?
2: ಆರಾಮದಲ್ಲಿದ್ದೀರಾ? ನಿಮ್ಮ ಮಾತಿನಲ್ಲಿ ಖುಷಿ
0: ಆಗ್ತದೆ. ಎಸ್, ಎಲ್ಲಿದ್ದೀರಾ? ಮಂಗಳದೇವಿ ಶಾಪ್ ಅಲ್ಲಿ ಇದ್ದೀರಾ ಅಂತ?
2: ಮಂಗಳದೇವಿ ಶಾಪ್ ಅಲ್ಲಿ ಇದ್ದೀನಿ.
0: ಓಹೋಹೋ, ಓಕೆ ಓಕೆ. ಎಷ್ಟು ಮಂದಿ ಅಲ್ಲಿ ಕೆಲಸಕ್ಕಿದ್ದಾರೆ?
2: ಇಲ್ಲಿ ಟೋಟಲ್ 45 ಜನ ಇದ್ದೀವಿ.
0: 45 ಮಂದಿ ಆದ್ರೂ ಕೂಡ 45 ಮಂದಿ ಕೂಡ ರೇಡಿಯೋ ಕೇಳ್ತಾರಾ?
2: ನಮ್ಮ ಶಾಪ್ ಅಲ್ಲಿ ಆರು ಜನ.
0: ಆರು ಜನ
2: ಅಲ್ಲಿ ಮಹಿಳೆ, ನಾಲ್ಕು ಜನ ಗಂಡಸರು, ಇಬ್ಬರು.
0: ಅಂದ್ರೆ ಏನು ಅದು ಹೊಲಿಗೆ ಎಂತ ಮಾಡ್ತಿರೋದು? ಅದು ಬೆಡ್ ಇದ್ದ?
2: ಬೆಡ್ ಇದು ಕವರ್ ಹೊಲಿದು.
0: ಬೆಡ್ ನ ಕವರ್ ಹೊಲಿದು.
2: ಮತ್ತೆ ಕೆಳಗೆ ಆರು ಜನ ಇದ್ದಾರೆ.
0: ಓಕೆ ಓಕೆ ಓಕೆ,
2: ಬೆಡ್ ಮಾಡುವವರು.
0: ನಮ್ಮ ಇವರು ವಿನಯ, ಇವರೆಲ್ಲ ಕಾಲ್ ಮಾಡ್ತಾರೆ ಅಲ್ಲಿಂದನೇ.
2: ವಿನಯ ಮತ್ತೆ,
0: ಹೌದಾ? ಎಸ್ಎಂಎಸ್ ಆಧಾರಿತಕ್ಕೆ ಮೆಸೇಜ್ ಮಾಡ್ತಿರ್ತಾರೆ. ಹೌದು ಹೌದು
2: ಹೌದು ಹೌದು. ಮತ್ತೆ ಮತ್ತೊಬ್ಬರು ಇದ್ದಾರೆ, ಅವರ ರೇಡಿಯೋ ಆನ್ ಆಗಿದೆ. ಅವರು ಒಳ್ಳೆ ಸಿಂಗರ್. ಒಳ್ಳೆ ಸಾಂಗ್ಸ್ ಒಳ್ಳೆ ಹೇಳ್ತಾರೆ.
0: ಓಕೆ ಓಕೆ.
2: ಅಬ್ಬು ಅಬ್ಬು ಅಬ್ಬು ಅಂತ.
0: ಅಬ್ಬು ಅಂತ
2: ನಾವು ಒಂದ್ಸಲ ಕರ್ಕೊಂಡು ಬರ್ತೀನಿ ಸಾರಂಗಿಗೆ.
0: ಸರಿ ಸರಿ ಸರಿ,
2: ಈಗ ಟೈಮ್ ಅಂತ ಬಂತು.
0: ಓಕೆ ಓಕೆ ಓಕೆ.
2: ನಂಗೆ ಸಮಯದ ಗೊಂಬೆ ಚಿತ್ರದಿಂದ ಹಾಡು ಹಾಕಿ.
0: ಸಮಯದ ಗೊಂಬೆಯಿಂದ ಯಾವುದು ಹಾಡು?
2: ಅದು ಚಿನ್ನದ ಗೊಂಬೆ ಅಲ್ಲ, ಜಂತ್ರ ಗೊಂಬೆ ಅಲ್ಲ.
0: ಖಂಡಿತ ಖಂಡಿತ ಪ್ರಸಾರ ಮಾಡು. ಊಟ ಎಲ್ಲ ಆಯ್ತಲ್ಲ? ಎಸ್, ಓಕೆ. ಖಂಡಿತ ತುಂಬಾ ಸಂತೋಷ. ಲಾಸ್ಟ್ ಟೈಮ್ ಮನೆಗೆ ಬಂದಿದ್ದೆ, ತುಂಬಾ ಸಂತೋಷ ಆಯ್ತು. ನಿಮ್ ಜೊತೆಗೆ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ನೋಡುವಂತೆಲ್ಲ ಆಯ್ತು ಪರಿಸರ. ತುಂಬಾ ಸಂತೋಷ. ಥ್ಯಾಂಕ್ ಯು ಸರ್. ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಸ್, ಓಕೆ. ನಮ್ಮ ಅಶೋಕ್ ಮಂಗಳ್, ಅಶೋಕ್ ಮಂಗಳದೇವಿ ಇವರು ಕರೆ ಮಾಡಿದರು. ಸೊ ಹಾಗೆಯೇ ಸಮಯದ ಗೊಂಬೆಯಿಂದ ಒಂದು ಹಾಡನ್ನು ಕೂಡ ಕೇಳಿದ್ದಾರೆ. ಖಂಡಿತವಾಗಿಯೂ ಕೂಡ ಅವರಿಗೋಸ್ಕರ ಈ ಒಂದು ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿಬರುತ್ತೆ. ಹಾಗೆಯೇ ಕೇಳುಗ್ರೆ, ಇದು ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮ. ಮುಂದಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಅದುವರೆಗೂ ಕೇಳ್ತಾನೆ ಇರಿ. ಇದು ರೇಡಿ ಸಾರಂ 107.8 FM, ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ಹಲೋ, ಹಾಯ್, ನಮಸ್ಕಾರ. ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ವಾರಕ್ಕೊಬ್ಬರು ವಿಶೇಷವಾದಂಥ ಅತಿಥಿ, ಸಮಾಜಮುಖಿಯಾಗಿ ಆಲೋಚಿಸುವವರು, ಅವರ ಸೇವೆ ಎಲ್ಲವನ್ನು ಕೂಡ ಪರಿಗಣಿಸಿ ಕಾರ್ಯಕ್ರಮದಲ್ಲಿ ಅವರು ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ತಾರೆ. 12ನೇ ಸಂಚಿಕೆಯಲ್ಲಿ ನಾವಿದ್ದೇವೆ. ಇವತ್ತಿನ ಈ ದಿನ ನಮ್ಮ ಜೊತೆಗೆ ಇರುವಂಥ ಅತಿಥಿ ನಮ್ಮ ಮಂಗಳೂರಿನ ಸಂತ ಅಲೋಷಸ್ ಕಾಲೇಜಿನಲ್ಲಿ ಇಂಗ್ಲಿಷ್ ವಿಭಾಗದಲ್ಲಿ ಪ್ರೊಫೆಸರ್ ಆಗಿರುವಂಥ, ಹಾಗೆಯೇ ಒಂದು ರೀತಿಯಲ್ಲಿ ಯಾರು ಅಶಕ್ತರು ಅಂತ ಇದ್ದಾರೆ ಅಥವಾ ವಿಶೇಷ ಚೇತನರು ಅಂತ ಯಾರು ಇರ್ತಾರೆ, ಸೊ ಅವರ ಜೀವನದ ಒಡನಾಡಿಯಾಗಿ ಸೇವೆಯನ್ನು ಸಲ್ಲಿಸಿದಂಥ ಡಾಕ್ಟರ್ ಚಾರ್ಲ್ಸ್ ಫುಟಾಡೋ ಅವರು ನಮ್ಮ ಜೊತೆಗಿದ್ದಾರೆ. ಬಹಳ ಪ್ರೀತಿಯಿಂದ ಅವರನ್ನು ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಸರ್, ನಮಸ್ಕಾರ. ಕಾರ್ಯಕ್ರಮ ಸ್ವಾಗತ. ಕೇಳುಗರೆ, ಸರ್ ಬಗೆಗೆ ಒಂದಿಷ್ಟು ಮಾತಾಡೋದಕ್ಕಿಂತ ಮುಂಚಿತವಾಗಿ ಅವರ ಬಗ್ಗೆ ಒಂದು ಸಣ್ಣ ಇಂಟ್ರೋ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೇನೆ, ಕೇಳ್ತಾ ಬನ್ನಿ. ಡಾಕ್ಟರ್ ಚಾರ್ಲ್ಸ್ ವಿ ಫುಟಾಡೋ ಇಂಗ್ಲಿಷ್ ಉಪನ್ಯಾಸಕನಾಗಿ 35 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇರುವ ಚಾರ್ಲ್ಸ್ ಫುಟಾಡೋ ಅವರು ಸಂತ ಅಲೋಷಿಯಸ್ ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾಗಿ, ವಿಭಾಗದ ನಿರ್ದೇಶಕರಾಗಿ ತನ್ನನ್ನು ತಾನು ವಿದ್ಯಾರ್ಥಿಗಳೊಂದಿಗೆ ನಿರಂತರವಾಗಿ ತೊಡಗಿಸಿಕೊಂಡಿರುವಂಥ ವ್ಯಕ್ತಿತ್ವ ಚಾರ್ಲ್ಸ್ ಫುಟಾಡೋ ಅವರದ್ದು. ತನ್ನ ಉಪನ್ಯಾಸವನ್ನು ತರಗತಿಗಳಿಗೆ ಸೀಮಿತವಾಗಿಸದೆ ಸಹೋದಯ ಅನ್ನುವ ತಂಡವನ್ನು ಕಟ್ಟಿ ಆ ಮೂಲಕವಾಗಿ ಅದೆಷ್ಟೋ ವಿಶೇಷ ಚೇತನರ ಬದುಕಿಗೆ ನೆರವಾದವರು, ಅದರಲ್ಲೂ ಅಂಧತ್ವವನ್ನು ಹೊಂದಿದವರ ಬದುಕಿಗೆ ಒಡನಾಡಿಯಾದವರು. ಮಂಗಳೂರು ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ಟೀಚರ್ಸ್ ಅಸೋಸಿಯೇಷನ್ನಲ್ಲಿ 2 ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದುಕೊಂಡು, ಬಲ್ಮಠ ಮ್ಯೂಸಿಕಲ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ, ಹೀಗೆ ಬೇರೆ ಬೇರೆ ಸಾಮಾಜಿಕ ಸಂಸ್ಥೆಗಳಲ್ಲಿ ಸಕ್ರಿಯರಾಗಿರುವವರು. ವಿಶೇಷ ಚೇತನರಿಗೆ ನೆರವಾಗುವ ನಮ್ಮ ದೇಶದಲ್ಲಿರುವ ವಿವಿಧ ಸಂಸ್ಥೆಗಳ ಜೊತೆ ಬಹಳ ಆಪ್ತ ಸಂಬಂಧವನ್ನು ಹೊಂದಿರುವಂಥ ಚಾರ್ಲ್ಸ್ ಫುಟಾಡೋ ಅವರು ಅಂಥವರ ಸೇವೆಯಲ್ಲೇ ಜೀವನದ ಸಾರ್ಥಕತೆಯನ್ನು ಅನುಭವಿಸುತ್ತಿರುವವರು. ಒಬ್ಬ ಉತ್ತಮ ಮಾತುಗಾರನಾಗಿ, ಸಂಪನ್ಮೂಲ ವ್ಯಕ್ತಿಯಾಗಿ ಚಾರ್ಲ್ಸ್ ಫುಟಾಡೋ ಅವರು ದೇಶದಾದ್ಯಂತ ತನ್ನ ವಿಚಾರಗಳ ಪ್ರಸ್ತುತಿಯನ್ನು ಮಾಡಿದವರು. ಇಂತಹ ಸಮಾಜಮುಖಿ ವ್ಯಕ್ತಿತ್ವವಾಗಿರುವ ಡಾಕ್ಟರ್ ಚಾರ್ಲ್ಸ್ ಫುಟಾಡೋ ಅವರು ಇವತ್ತಿನ ಈ ದಿನದ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರ ಜೀವನಾನುಭವವನ್ನು ಅವರ ಮಾತುಗಳಿಂದಲೇ ಕೇಳೋಣ. ಚಾರ್ಲ್ಸ್ ಸರ್, ನಮಸ್ಕಾರ ಮತ್ತೊಮ್ಮೆ ನಿಮಗೆ. ನಿಮ್ಮ ಜೀವನದ ಒಂದಿಷ್ಟು ಪ್ರಯಾಣವನ್ನು ಎಲ್ಲವನ್ನು ಕೂಡ ನಾವು ಕೇಳ್ತಾ ಬಂದ್ವಿ. ಸೊ ಮೊದಲನೇದಾಗಿ ನಾನು ನಿಮ್ಮ ಹತ್ರ ಕೇಳೋದು ಸರ್, ಈ ನಿಮ್ಮ ಇಂಗ್ಲಿಷ್ ಉಪನ್ಯಾಸಕ ಆಗಬೇಕು ಅನ್ನುವಂಥದ್ದು ಏನು, ಚಿಕ್ಕ ಬಾಲ್ಯದಿಂದಲೇ ಈ ಕನಸನ್ನು ಹೊತ್ಕೊಂಡವರ ನೀವು ಹೇಗೆ?
1: ನಿಜ ಹೇಳಬೇಕಾದ್ರೆ ಸಣ್ಣದರಿಂದ ನನಗೆ ಓದುವ ಹವ್ಯಾಸ ಬಹಳ. ಇನಿಟ್ ಬ್ಲೈಟನ್ನಿಂದ ಹಿಡಿದು ಬೇರೆ ಬೇರೆ ರೀತಿಯ ಪುಸ್ತಕಗಳನ್ನು ಓದುತ್ತಾ ಬಂದು ಬಹಳ ಉತ್ಸುಕನಾಗಿದ್ದೆ ನಾನು ಓದಲಿಕ್ಕೆ. ಅದೇ ನನ್ನ ಮೇನ್ ಹವ್ಯಾಸ ಅಂತ ಹೇಳ್ಬೋದು. ನನ್ನ ಅಮ್ಮ ಒಂದು ಶಾಲೆಯಲ್ಲಿ ಹೆಡ್ ಮಿಸ್ಟ್ರೆಸ್ ಆಗಿದ್ದವರು ಮತ್ತು ಇಂಗ್ಲಿಷ್ ಕಲಿಸ್ತಿದ್ರು. ನನ್ನ ಅಜ್ಜ ಸರ್ವೋತ್ತಮ ಫುಟಾಡೋ ಅವರು ಮಂಗಳೂರಿನ ಕಾರ್ ಸ್ಟ್ರೀಟ್ ಅಲ್ಲಿರುವ ಮೊದಲನೆಯ ಶಾಲೆಯ ಹೆಡ್ ಮಾಸ್ಟರ್ ಆಗಿ 30 ವರ್ಷ ಸೇವೆ ಸಲ್ಲಿಸಿದವರು.
0: BM
1: ಅವರು ಆಗಿನ ಗೋಲ್ಡ್ ಮೆಡಲಿಸ್ಟ್ ಅಂತೆ, ಆಗ ಮೆಡ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಇತ್ತು. ಸೊ ಒಂದು ರೀತಿಯಲ್ಲಿ ಹೇಳೋದಾದ್ರೆ ಅದೊಂದು ವಂಶ ಪಾರಂಪರ್ಯವಾಗಿ ಬಂದ ಒಂದು ಇಂಟ್ರೆಸ್ಟ್ ಇರ್ಲಿಕ್ಕೂ ಸಾಕು. ಆದ್ರೆ ನನಗೆ ನಾನು BSc ಮಾಡಿದವ ಮತ್ತು ಜುವಾಲಜಿಯಲ್ಲಿ ಸ್ವಲ್ಪ ಇಲ್ಲದ್ರೆ ನಾನು ಜುವಾಲಜಿ ಉಪನ್ಯಾಸಕನಾಗ್ತಿದ್ನೋ ಏನೋ. ಆದ್ರೆ ನಾನು ಇಂಗ್ಲಿಷ್ ಉಪನ್ಯಾಸಕನಾಗುವ ಒಂದು ಎಂತ ಹೇಳ್ತಾರೆ ದೇವರ ಇಚ್ಛೆ ಇತ್ತು ಅನಿಸ್ತದೆ ನನಗೆ.
0: ಬಾಲ್ಯ ಎಲ್ಲಿ ಸರ್ ನಿಮ್ದು, ಎಲ್ಲಿ ಹುಟ್ಟಿ ಬೆಳೆದದ?
1: ನಾನು ಹುಟ್ಟಿದ್ದು ಮಂಗಳೂರಲ್ಲಿ. 3 ತಿಂಗಳು ಮಗು ಇರುವಾಗ ನನ್ನನ್ನು ಬೆಂಗಳೂರಿಗೆ ಕರ್ಕೊಂಡು ಹೋದ್ರು ನನ್ನ ತಂದೆ ತಾಯಿ. ಅವರಿಬ್ಬರು ಅಲ್ಲಿ ಕೆಲಸ ಮಾಡ್ತಿದ್ರು. ಅದರಿಂದ ನನ್ನ ಇಡೀ ವಿದ್ಯಾಭ್ಯಾಸ ಬೆಂಗಳೂರಿನಲ್ಲಿ ಆಯ್ತು.
0: ನಂತರ ಇಲ್ಲಿ ಮಂಗಳೂರಿಗೆ ಬಂದೆ.
1: ನಂತರ ನಾನು ನನ್ನ MPhilಗೋಸ್ಕರ ಮಂಗಳೂರಿಗೆ ಬಂದೆ. ಮಂಗಳೂರು ಯೂನಿವರ್ಸಿಟಿಯಲ್ಲಿ MPhil ಮಾಡ್ತಾ ಇರುವಾಗ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿ ನಾನು ಅದನ್ನು ಅಪ್ಲೈ ಮಾಡಿ ಇಲ್ಲಿ ನಂಗೆ ಕೆಲಸ ಸಿಕ್ಕಿತ್ತು. ಅದು 1991.
0: ಫೈನ್. ಈಗ ನಂತರ 35 ವರ್ಷಗಳ ನಿಮ್ಮ ಈ ಒಂದು ಉಪನ್ಯಾಸ ವೃತ್ತಿ, ಮೊದಲಿಗೆ ಎಲ್ಲಿ ನೀವು ಉಪನ್ಯಾಸ ಉಪನ್ಯಾಸಕರಾಗಿ ಸೇರಿ.
1: ಬೆಂಗಳೂರಿನಲ್ಲಿ ನನಗೆ ಎಂಎ ಸರ್ಟಿಫಿಕೇಟ್ ಸಿಕ್ಕುವ ಮೊದಲೇ ನನಗೆ 4 ಕಾಲೇಜುಗಳಲ್ಲಿ ಪಾರ್ಟ್ ಟೈಮ್ ಉಪನ್ಯಾಸಕನಾಗಿ ನಾನು ಸೇವೆ ಮಾಡಿದ್ದೇನೆ.
0: ಓಕೆ ಓಕೆ. ಅದರ ನಂತರ
1: ನಾನು ಇಲ್ಲಿಗೆ ಬಂದದ್ದು. ಎಂ ಫಿಲ್ ಮಾಡ್ಲಿಕ್ಕೆ ಅಂತ ಬ್ರೇಕ್ ತಗೊಂಡಾಗ ಒಂದು ವರ್ಷ ನಾನು ಎಂ ಫಿಲ್ ಮಾಡ್ತಾ ಇದ್ದೆ, ಆಮೇಲೆ ಇಲ್ಲಿ ಬಂದು ಜಾಯ್ನ್ ಆದೆ.
0: ಸೊ ಹೇಗಿತ್ತು ಸರ್ ಮೊದಲ ದಿನಗಳು? ಈಗಂತೂ ಬಹಳ ದೊಡ್ಡ ಮಟ್ಟಿನ ಬೆಳವಣಿಗೆಗಳು ಬದಲಾವಣೆಗಳು ಸಂಸ್ಥೆಯಲ್ಲಿ ಆಗಿದೆ. ಮೊದಲ ದಿನಗಳು ಹೇಗಿತ್ತು ಅಂತ ನೀವು ಜಾಯ್ನ್ ಆಗುವಂತ ಟೈಮಲ್ಲಿ 35 ವರ್ಷದ ಹಿಂದೆ?
1: ನಾನು ಮೊದಲು ಬಂದು ನಮ್ಮ ಎಲೋಶಿಯಸ್ದು ಬಿಲ್ಡಿಂಗ್ ನೋಡಿದಾಗ ರೋಮಾಂಚನಗೊಂಡೆ. ನನಗೆ ಫಸ್ಟ್ ಕ್ಲಾಸ್ ಇದ್ದದ್ದು ನಮ್ಮ ಈಗಿನ ಮೇನ್ ಬ್ಲಾಕ್ದು ಸೆಕೆಂಡ್ ಫ್ಲೋರ್ನಲ್ಲಿ. ಅಲ್ಲಿಂದ ಟೀಚರ್ಸ್ ಪೊಸಿಷನಲ್ಲಿ ಒಂದು ಪ್ಲಾಟ್ಫಾರ್ಮ್ ಇತ್ತು, ಅದರ ಮೇಲೆ ನಿಂತು ಹೊರಗೆ ನೋಡಿದರೆ ಸಮುದ್ರ ಕಾಣ್ತಿತ್ತು. ಆ ದಿವಸಗಳು ಮತ್ತು ನೀವು ನೋಡಿದ್ದೀರಿ ಈ ಬಿಲ್ಡಿಂಗ್ ಹೇಗುಂಟು ಅಂತ. ವೆಂಟಿಲೇಷನ್ ಇರ್ಬೋದು ಅಥವಾ ಅಕೌಸ್ಟಿಕ್ಸ್ ಇರ್ಬೋದು, ಅವೆಲ್ಲವೂ ಕೂಡ ನನಗೆ ಬೆಂಗಳೂರಿಂದ ಬಂದು ಅಲ್ಲಿ ಕೆಲವು ಸಣ್ಣ ಸಣ್ಣ ಕಾಲೇಜಿನಲ್ಲಿ ಮಾಡಿದವನಿಗೆ ಇದೊಂದು ರೀತಿಯ ಒಂದು ದೊಡ್ಡ ಸಮುದ್ರವನ್ನೇ ನಾನು ಸೇರಿದ ಹಾಗೆ ನನಗೆ ಅನಿಸಿತು
0: ಅಲ್ವಾ. ಓಕೆ ಓಕೆ. ಇನ್ನು ಸರ್, ನೀವು ಸೈಂಟ್ ಅಲೋಷಿಯಸ್ ಕಾಲೇಜ್ನ ಈವಿನಿಂಗ್ ಕಾಲೇಜಲ್ಲಿ ನೀವು ಏನು ಉಪನ್ಯಾಸಕರಾಗಿ ಕೂಡ ಇದ್ದವರು, ನೀವು ಏನು ಸರ್ ಇದರಲ್ಲಿ ಈವ್ನಿಂಗ್ ಮತ್ತು ಡೇಯಲ್ಲಿ ಕಂಡುಕೊಂಡಂತಹ ಬಹಳ ದೊಡ್ಡ ಒಂದು ವ್ಯತ್ಯಾಸ ಅಥವಾ ಏನೋ ಜೀವನ ಪಾಠ ಅಂತ ಹೇಳಿದ್ರೆ ಏನಿದೆ ಅಂತ
1: ನೋಡಿ. ಇಂಗ್ಲಿಷಲ್ಲಿ ಒಂದು ಫ್ರೇಸ್ ಉಂಟು, ಡೇ ಅಂಡ್ ನೈಟ್ ಡಿಫ್ರೆನ್ಸ್ ಅಂತ. ನನ್ನ ಮಟ್ಟಿಗೆ ಡೇ ಕಾಲೇಜಿನಲ್ಲಿ ಕಲಿಸುವುದಕ್ಕೂ ಈವ್ನಿಂಗ್ ಕಾಲೇಜಿನಲ್ಲಿ ಕಲಿಸುವುದಕ್ಕೂ ಡೇ ಅಂಡ್ ನೈಟ್ ಡಿಫ್ರೆನ್ಸ್ ಉಂಟು. ನಾನಂದ್ರೆ 1991 2007 ತನಕ ಡೇ ಕಾಲೇಜಿನಲ್ಲಿ ಬೇರೆ ಬೇರೆ ರೀತಿಯ ಜವಾಬ್ದಾರಿಗಳನ್ನು ಹೊತ್ತವ. ಮುಖ್ಯವಾಗಿ ಒಬ್ಬ ಶಿಕ್ಷಕನಾಗಿ, ಇಂಗ್ಲಿಷ್ ಮೇಜರ್ ಆಗಿರ್ಬೋದು, ಲಿಟ್ರೇಚರ್ ಆಗಿರ್ಬೋದು, ಲ್ಯಾಂಗ್ವೇಜ್ ಆಗಿರ್ಬೋದು, ಫೊನೆಟಿಕ್ಸ್ ಆಗಿರ್ಬೋದು, ಮತ್ತು ಅದರೊಟ್ಟಿಗೆ ಬೇರೆ ಬೇರೆ ಜವಾಬ್ದಾರಿಗಳು, ಡೈರೆಕ್ಟರ್ ಆಫ್ ದ ಸ್ಟೂಡೆಂಟ್ಸ್ ಕೌನ್ಸಿಲ್, ಅದೆಲ್ಲ ಮಾಡಿ ಮತ್ತು ಸಹೋದಯದ ವಿಚಾರವಾಗಿ ನಾವು ಮತ್ತೆ ಮಾತಾಡುವ. ಈ 2007 ಸಡನ್ಲಿ ಒಂದು ವರ್ಕ್ ಲೋಡ್ ಪ್ರಾಬ್ಲಮ್ ಆದ್ದರಿಂದ ನನ್ನನ್ನು ಅದನ್ನು ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿದರು.
0: ಓಕೆ.
1: ಆಗ ನನಗೆ ಫಸ್ಟ್ ಬಿ ಎ ನಮ್ಮ 3rd BA ಕ್ಲಾಸ್ಗೆ ಹೋದದ್ದು ಇನ್ನೂ ಜ್ಞಾಪಕ ಉಂಟು. ಒಂದು 25 ಮಕ್ಕಳಿದ್ರು, ಅವರೆಲ್ಲ ನನ್ನನ್ನು ಕಣ್ಣು ಬಿಟ್ಟು ಒಂದು ಬಹಳ ಒಂದು ಬೇರೆ ರೀತಿಯಲ್ಲಿ ನನ್ನನ್ನು ನೋಡ್ತಿದ್ರು. ಅಂದರೆ ಅವರ ಮಟ್ಟಿನಲ್ಲಿ ಡೇ ಕಾಲೇಜಿನಿಂದ ಬಂದ ಒಂದು ಎಕ್ಸ್ಪೀರಿಯನ್ಸ್ಡ್ ಪ್ರೊಫೆಸರ್ ಇವರು, ಇವರು ಮಾಡುವ ಪಾಠ ನಮಗೆ ಅರ್ಥ ಆದೀತೇ ಎಂಬ ಒಂದು ಪ್ರಶ್ನೆ ಅವರ ಮುಖದಲ್ಲಿತ್ತು. ಆದರೆ ನನಗೆ ಹೆಚ್ಚು ಸಮಯ ತಗೊಳ್ಳಿಲ್ಲ ಅಭಿಷೇಕ್ ಅವರೇ. ನಾನು ಕನ್ನಡದಲ್ಲಿ ಇಂಗ್ಲಿಷ್ ಪಾಠ ಮಾಡಲಿಕ್ಕೆ ನಾನು ಯಾವುದೇ ರುಚಿಯಲ್ಲಿ ನಾಚಿಕೊಳ್ಳಿಲ್ಲ. ಯಾಕಂದರೆ ಈ ಈವ್ನಿಂಗ್ ಕಾಲೇಜಲ್ಲಿ ಇರುವ ಮಕ್ಕಳೆಲ್ಲ ದಿವಸದ ಮಟ್ಟಿಗೆ ಅವರು ಕೆಲಸ ಮಾಡಿ ಸಾಕಾಗಿ ದಣಿದು ಬರುವವರು, ಪೇಂಟರ್ಸ್ ಆಗಿ, ಕೇಟರರ್ಸ್ ಆಗಿ, ಮೆಕ್ಯಾನಿಕ್ಗಳಾಗಿ. ಅದರಿಂದ ಇಲ್ಲಿ ಬಂದು ಅವರು ಕಲಿಯುವಾಗ ಅವರ ಇಡೀ ಲೋಕವೇ ಬೇರೆ ಅಂತ ಹೇಳ್ಬೋದು. ಅದರಿಂದ ನನಗೆ ಬಹಳ ಸಾರ್ಥಕತೆ ಸಿಕ್ಕಿತ್ತು ಅಲ್ಲಿ. 14 ನಾನು ಈವ್ನಿಂಗ್ ಕಾಲೇಜಲ್ಲಿ ಮಾಡುವಾಗ ಅವರು ನನ್ನನ್ನು ಒಪ್ಪಿಕೊಂಡ್ರು, ನನ್ನನ್ನು ಆಕ್ಸೆಪ್ಟ್ ಮಾಡಿದರು. ಅದೇ ನನಗೆ ಒಂದು ದೊಡ್ಡ ಸಂತೋಷ. ಆಮೇಲೆ ನನ್ನ ಕ್ಲಾಸ್ಗಳಿಗೆಲ್ಲರೂ ಬರ್ತಿದ್ರು, ಮತ್ತು ನಾನು ನೆನೆಸೋ ಪ್ರಕಾರ ಅವರಿಗೆಲ್ಲ ಅರ್ಥ ಆದದ್ದು ಮಾತ್ರ ಅಲ್ಲ, ಅವರು ಇಂಗ್ಲಿಷ್ನಲ್ಲಿ ಒಳ್ಳೆ ರೀತಿಯಲ್ಲಿ ಅವರು ಪರೀಕ್ಷೆಗಳನ್ನು ಬರೆದರು. ಅದರಿಂದ ನನಗೆ ಹಗಲಿನ ಕಾಲೇಜಿನಲ್ಲಿ ಎಷ್ಟು ನನಗೆ ಒಳ್ಳೇದಾಯಿತೋ ಅಷ್ಟೇ ನನಗೆ ಈವ್ನಿಂಗ್ ಕಾಲೇಜಲ್ಲೂ ಕೂಡ ಒಳ್ಳೊಳ್ಳೆ ಅನುಭವಗಳು. ನಾನು ಅದನ್ನೊಂಥರ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಕರಿತೇನೆ.
0: ಅಲ್ವಾ ಅಲ್ವಾ. ನಾನು
1: ನನ್ನ ಜೀವನದಲ್ಲಿ
0: ನಿಮ್ಮ ಸವನೀರ್ ಪುಸ್ತಕವನ್ನು ನಾನು ಓದ್ತಾ ಇದ್ದೆ, ನನಗೆ ಮಾರ್ಲಿಂಗ್ ಭಟ್ ಸರ್ ಕೊಟ್ಟಿದ್ರು, ಅದರಲ್ಲಿ ಒಂದೊಂದು ಕಥೆಗಳಿತ್ತು ಅಂತ, ಒಬ್ಬೊಬ್ಬರ ಜೀವನದ ಒಂದೊಂದು ಕಥೆಗಳು ಅಲ್ವಾ.
1: ಹೌದು.
0: ಸೊ ಮಗನ ಜೊತೆ ತಾಯಿಯೂ ಶಾಲೆಯಲ್ಲಿದ್ದದ್ದು ಅಂತ ಕಥೆಗಳು, ಮಗಳ ಜೊತೆ ತಾಯಿಯೂ ಬಂದು ಕಲ್ತದ್ದು ಇಂತ ಅನೇಕ ಕಥೆಗಳು ಆ ಒಂದು ಈವ್ನಿಂಗ್ ಕಾಲೇಜಲ್ಲಿದೆ ಅಂತ ಅಲ್ವಾ. ಒಂದು ರೀತಿಯಲ್ಲಿ ದುಡಿದು ಏನು ಕಲಿಬೇಕು ಅನ್ನುವಂಥ ವಿದ್ಯಾರ್ಥಿಗಳು ಈವ್ನಿಂಗ್ ಕಾಲೇಜ್ ಅನ್ನೋದು ಬಹಳ ದೊಡ್ಡ ಒಂದು ವರದಾನ ಆಗಿತ್ತು ಅಂತ ಅಲ್ವಾ. ಸೊ ಕಾಲಕ್ರಮೇಣ ಅದ್ರಲ್ಲಿ ಚಾಲೆಂಜಸ್ ಕೂಡ ಇತ್ತು ಅಂತ ಅಲ್ವಾ, ಕ್ಲಾಸಿಗೆ ಬರುವವರ ಸಂಖ್ಯೆ ಕಡಿಮೆ ಅದೆಲ್ಲ ಇರ್ಬೋದು ಅಲ್ವಾ.
1: ಅಂದರೆ ಮುಖ್ಯವಾಗಿ ನಾವು ನಮ್ಮ ಜೆಸ್ವಿಟ್ ಫಾದರ್ಸ್ಗೆ ಬಹಳಷ್ಟು ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಾವು ಅದರ ಗೋಲ್ಡನ್ ಜೂಬ್ಲಿ ಕೂಡ ನಾವು ಆಚರಿಸಿದ್ದೆವು. 50 1966 ಅದೊಂದು ನೋಡಿ ಅಂತ ಹೇಳ್ತಾರೆ, ಒಂದು ಕೋಇನ್ಸಿಡೆನ್ಸ್ ಅಂತ ಹೇಳ್ತಾರಲ್ಲ. ನಾನು ಹುಟ್ಟಿದ ವರ್ಷ 1966, ಅದೇ ವರ್ಷ ನಮ್ಮ ಈವ್ನಿಂಗ್ ಕಾಲೇಜ್ ಸ್ಟಾರ್ಟ್ ಆದದ್ದು ಮಂಗಳೂರಲ್ಲಿ. ಮತ್ತು ಕ್ರಮೇಣ ನೀವು ಹೇಳಿದಾಗೆ ಮಕ್ಕಳು ಬರೋದು ಕಡಿಮೆ ಆಯ್ತು, ಇಲ್ಲಿ ಸ್ಟ್ರೆಂತ್ ಬಿಲ್ಡ್ಲಿಕ್ಕೆ ಶುರು ಆಯಿತು. ಮುಖ್ಯವಾಗಿ ಗೌರ್ಮೆಂಟ್ ಇದು ಈವ್ನಿಂಗ್ ಕಾಲೇಜ್ಗಳು ಜಾಸ್ತಿ ಆದಾಯಿತು, ಅವರಿಗೆಲ್ಲ ಫ್ರೀ ಎಜುಕೇಷನ್ ಮತ್ತು ಲ್ಯಾಪ್ಟಾಪ್ ಫ್ರೀ ಅಂಥದ್ದೆಲ್ಲ ಆಗುವಾಗ ನಮ್ಮ ಫೀಸ್ ಕಡಿಮೆ ಇದ್ರೂ ಕೂಡ ಅಲ್ಲಿಗೆ ಹೋಗ್ಲಿಕ್ಕೆ ಶುರು ಮಾಡಿದ್ರು ಮಕ್ಕಳು. ಮುಖ್ಯವಾಗಿ ಹೆಣ್ಣು ಮಕ್ಕಳು ಬರೋದು ಕಡಿಮೆ ಆಯ್ತು.
0: ಓಕೆ ಓಕೆ ಫೈನ್ ಸರ್, ಇದಿಷ್ಟು ನಿಮ್ಮ ಏನು ಉಪನ್ಯಾಸದ ಬಗೆಗಿನ ಮಾತುಗಳು. ಇನ್ನು ನೇರವಾಗಿ ನೀವು ಪ್ರಮುಖವಾಗಿ ಗುರುತಿಸಿಕೊಳ್ಳೋದು ಯಾಕೆ ಅಂತೇಳಿದರೆ ಸಹೋದಯ ಅನ್ನುವಂಥ ಒಂದು ತಂಡವನ್ನು ಕಟ್ತೀರಿ ವಿದ್ಯಾರ್ಥಿಗಳು. ಏನು ಸರ್ ಅದು ಸಹೋದಯ ಅಂತ ಹೇಳಿದರೆ ಅದು ಏನು, ಅದರಲ್ಲಿ ವಿಶೇಷತೆ ಯಾಕೆ ಅದು ಹುಟ್ಟಿಕೊಂಡಿತ್ತು, ಏನು ಕತೆ?
1: ಮಂಗಳೂರಿನಲ್ಲಿ ಅಂಧತ್ವ ಒಂದು ರೀತಿಯಲ್ಲಿ ಕಡಿಮೆ ಅಂತ ಹೇಳಬೇಕು. ನನ್ನ ಅನಿಸಿಕೆ ಇಲ್ಲಿನ ಆಹಾರದಲ್ಲಿ ಹೆಚ್ಚು ಅಯೋಡಿನ್ ಇರೋದ್ರಿಂದ ಅಂಧತ್ವ ಅಷ್ಟು ಪ್ರಮಾಣದಲ್ಲಿ ಇಲ್ಲ, ಒಂದು ವೇಳೆ ಬೆಂಗಳೂರು ಅಥವಾ ಬೇರೆ ಕರ್ನಾಟಕದ ಪ್ರದೇಶಗಳಲ್ಲಿ ಇರುವ ಹಾಗೆ. ಆದರೆ ಅದರಿಂದ ಏನೋ ಇಲ್ಲಿ ರಿಹ್ಯಾಬಿಲಿಟೇಷನ್ಗೂ ಕೂಡ ಅವಕಾಶಗಳು ಕಡಿಮೆ. ಎಲ್ಲರೂ ಒಂದ ಬೆಂಗಳೂರಿಗೆ ಹೋಗಬೇಕು, ಒಂದ ಬೇರೆ ಪ್ರದೇಶಗಳಿಗೆ ಹೋಗಬೇಕು. ಆದ್ದರಿಂದ ನನಗೆ ಕೆಲವು ಎನ್ ಜಿ ಒಸ್ದು ಸಣ್ಣದರಿಂದವೇ ವಿದ್ಯಾರ್ಥಿ ಜೀವನದಿಂದಲೇ ನನಗೆ ಒಳ್ಳೆಯ ಪರಿಚಯ. ಎಷ್ಟರ ಮಟ್ಟಿಗೆ ಅಂದರೆ ನಾನು ಮೊಬಿಲಿಟಿ ಟ್ರೈನಿಂಗ್ ಅಂತ ಕರೀತಾರೆ. ಮೊಬಿಲಿಟಿ ಟ್ರೈನಿಂಗ್ ಅಂದರೆ ಒಂದು ಬಿಳಿ ಕೇನನ್ನು ಹಿಡ್ಕೊಂಡು ಅಂದರು ನಡೆಯುವ ಒಂದು ಪ್ರಕ್ರಿಯೆ. ನಾನು ವಿದ್ಯಾರ್ಥಿ ಆಗಿದ್ದಾಗ ನಾನು ಕೂಡ ಇದರ ಟ್ರೈನಿಂಗ್ ಹೊಂದಿಕೊಂಡಿದ್ದೇನೆ. ನನ್ನ ಐಡಿಯಾ ಏನಿದ್ದಂದ್ರೆ ಮುಂದೆ ಒಂದು ವೇಳೆ ನಾನು ಬೇರೆಯವರಿಗೆ ಇದರ ಮೂಲಕ ಟ್ರೈನ್ ಮಾಡಿ ಹೆಲ್ಪ್ ಮಾಡಬಹುದು ಅಂತ. ಆದ್ರಿಂದ ಈ ಎನ್ ಎ ಬಿ ಅಲ್ಲಿ ನಾನು ಕಲಿತದ್ದು ಮೊಬಿಲಿಟಿ ಟ್ರೈನಿಂಗ್, ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಅಂತ ಬೆಂಗಳೂರಿನಲ್ಲಿ. ಮತ್ತು ಇನ್ನೊಂದು ಎನ್ ಜಿ ಒ ಮಿತ್ರ ಜ್ಯೋತಿ ಅಂತ, ಅದು ಮೇನ್ಲಿ ಲೇಡೀಸ್ಗೆ, ವಿಜುವಲಿ ಇಂಪೇರ್ಡ್ ಲೇಡೀಸ್ಗೆ ಕೇಟರ್ ಮಾಡುವ ಒಂದು ಎನ್ ಜಿ ಒ. ಅವರು ನನಗೆ ಹೇಳಿದ್ರು ಸುಳ್ಯದಲ್ಲಿ ಒಬ್ಬರಿದ್ದಾರೆ, ಅವರು ಬೆಂಗಳೂರಿಗೆ ಬರ್ಲಿಕ್ಕೆ ಆಗುದಿಲ್ಲ, ನೀವು ಸ್ವಲ್ಪ ಅವರಿಗೆ ಟ್ರೈನಿಂಗ್ ಕೊಡ್ಬೋದಾ ಅಂತ. ಹಾಗೆ ನಾನು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಸಂಡೇ ಒಂದು ದಿವಸ ಭಾನುವಾರ ನಮ್ಮ ಕ್ಯಾಂಪಸ್ ಅಲ್ಲಿ ಅವರಿಗೆ ನಾನು ಕೆಲವು ಟಿಪ್ಸ್ ಕೊಡ್ತಾ ಇದ್ದೆ, ಮೊಬಿಲಿಟಿ ಟ್ರೈನಿಂಗ್ ಹೇಗೆ ಇದು ಯೂಸ್ ಮಾಡೋದಂತ. ಆಗ ನಮ್ಮ ಅಂದಿನ ಪ್ರಾಂಶುಪಾಲರು ಫಾದರ್ ಪ್ರಶಾಂತ್ ಮಾಡ್ತಾ, ಅವರು ಆ ದಿನ ಬಿಲ್ಡಿಂಗ್ ಇನ್ಸ್ಪೆಕ್ಟ್ ಮಾಡ್ಲಿಕ್ಕೆ ಬಂದವರು, ನಾನು ಅವರಿಗೆ ಸಹಾಯ ಮಾಡೋದನ್ನು ನೋಡಿ ಅವರಿಗೆ ಅರ್ಥ ಆಗ್ಲಿಲ್ಲ ಇದೇನ್ ಮಾಡ್ತಾ ಇದ್ದಾನೆ ಇವ ಭಾನುವಾರ ಅಂತ. ನನ್ನನ್ನು ಕರೆದು ಕೇಳಿದ್ರು, ನಾನು ಹೇಳಿದೆ. ಆಮೇಲೆ ಮರು ದಿವಸ ಅವರು ಅವರ ಆಫೀಸಿಗೆ ಕರೆದ್ರು, ಕರೆದು ಹೇಳಿದ್ರು ನೀವು ಮಾಡ್ತಾ ಇರೋದೇನೋ ಬಹಳ ಒಳ್ಳೇದು, ಆದರೆ ನಮ್ಮ ಮಕ್ಕಳಿಗೆ ಅದು ಯಾವ ರೀತಿಯಲ್ಲಿ ಇದು ಬೆನಿಫಿಷಿಯಲ್ ಆಗ್ತದೆ ಅಂತ. ನೀವು ನಮ್ಮ ಮಕ್ಕಳಿಗೆ ಏನಾದರೂ ಮಾಡ್ಬೋದಾ, ನಮ್ಮ ಈಗಿನ ಸಿಲಬಸ್ ಬರೀ ಮೈಂಡ್ ಓರಿಯೆಂಟೆಡ್, ಸ್ವಲ್ಪ ಅದನ್ನು ಹಾರ್ಟ್ ಓರಿಯೆಂಟೆಡ್ ಮಾಡ್ಬೋದಾ ಅಂತ ಕೇಳಿದರು. ನಾನು ಕೂಡ ಹೇಳಿದೆ ಹೌದು ಫಾದರ್, ನಾವು ಒಂದು ಸ್ವಯಂ ಸೇವಕ ಸಂಘದ ಹಾಗೆ ಒಂದು ನಾವು ಆರ್ಗನೈಸೇಷನ್ ಮಾಡ್ಬೋದಲ್ಲ, ವಾಲಂಟಿಯರ್ಸ್ ಮಾತ್ರ, ನಾವು ಅದನ್ನು ಮಕ್ಕಳ ಮೇಲೆ ಹೇರ್ಲಿಕ್ಕಾಗೋದಿಲ್ಲ, ಆದರೆ ಅವರೇ ಬಂದು ಅವರು ಸ್ವಯಂ ಇಂಟ್ರೆಸ್ಟ್ ಅಲ್ಲಿ ಬಂದ್ರೆ ಆಗ ನಾವು ಅವರಿಗೆ ಸ್ವಲ್ಪ ಎಕ್ಸ್ಪೋಜರ್ ಕೊಡ್ಬೋದು. ಅವರನ್ನೆಲ್ಲ ನಾವು ಈ ಅಂಧತ್ವದ ಸಂಸ್ಥೆಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಜನರು ಹೇಗಿದ್ದಾರೆ, ಅವರು ಕೂಡ ನಮ್ಮ ಹಾಗೆ, ಕಣ್ಣೊಂದು ಇಲ್ಲದೆ ಬೇರೆ ಎಲ್ಲ ರೀತಿಯಲ್ಲಿ ಅವ್ರು ನಮ್ಮ ಹಾಗೆ ಎಂಬುದು ಈ ಮಕ್ಕಳಿಗೆ ಅರ್ಥ ಆಗ್ತದೆ, ಇಲ್ಲದ್ರೆ ಈ ಮಕ್ಕಳಿಗೆ ಎಕ್ಸ್ಪೋಜರೇ ಇಲ್ಲ ಅಂತ ನಾವು ಹೇಳುವಾಗ ಫಾದರ್ ಒಪ್ಪಿಕೊಂಡ್ರು. ಹಾಗೆ ಸಹೋದಯ ಎಂಬ ಒಂದು ಔಟ್ರೀಚ್ ಪ್ರೋಗ್ರಾಮ್ ಶುರುವಾದದ್ದು.
0: ಸಹ ಉದಯ,
1: ಸಹ ಉದಯ ಅವ್ರ ಫಾದರ್ ಅದಕ್ಕೆ ನಾಮಕರಣ ಸಹ ಮಾಡಿದ್ರು, ಸಹ ಉದಯ, ಬ್ಲೂಮಿಂಗ್ ಟುಗೆದರ್ ಅಥವಾ ಗ್ರೋಯಿಂಗ್ ಟುಗೆದರ್ ಅಂತ. ಅದ ಅರ್ಥ ಏನಂದ್ರೆ ನಾವು ಹೋಗಿ ಚಾರಿಟಿ ಕೊಡುವುದಲ್ಲ ಅಥವಾ ನಾವು ಹೋಗಿ ಸಹಾಯ ಮಾಡುವುದು ಮಾತ್ರ ಅಲ್ಲ, ನಾವು ಕೂಡ ಸಹಾಯ ಹೊಂದಿಕೊಳ್ಳುವುದು. ನಮ್ಮ ಮಕ್ಕಳು ಮತ್ತು ಅಂಧತ್ವ ಇರುವ ಮಕ್ಕಳು ಒಟ್ಟಿಗೆ ಬೆಳೆಯುವುದು. ಸೊ ದಟ್ ವಾಸ್ ದ ಕಾನ್ಸೆಪ್ಟ್ ಬೇಸಿಕಲಿ. ಅದು ಬಹಳ ಉತ್ತಮವಾಗಿ ಬೆಳೆಯುತ್ತಾ ಬಂತು.
0: ಇವತ್ತಿನವರೆಗೂ ಕೂಡ ಸಹೋದಯ ಅನ್ನುವಂತ ಟೀಮ್ ಇದೆ.
1: ಹೋದ ವರ್ಷವೇ ನಾವು ಅದರ ಬೆಳ್ಳಿ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ
0: ಆಚರಿಸಿದ್ರಿ. ಸೊ ನಮ್ಮ ಕೇಳುಗರಿಗೆ ನೆನಪಿರಬಹುದು, ಒಂದು ಎರಡು ಎಪಿಸೋಡ್ಗಳನ್ನು ನಾವು ಮಾಡಿದ್ವಿ ಐಕಾನಿಕ್ ಅಂತ ಹೇಳಿ. ಅದರಲ್ಲಿ ಹೋದ ಬಾರಿ ಕೂಡ ಒಂದಿಷ್ಟು ಜನರೆಲ್ಲ ಬಂದಿದ್ರು, ಕಣ್ಮಣಿ ಆಗಿರ್ಬೋದು, ಹಾಗೆಯೇ ಒಂದಿಷ್ಟು ಜನ ಬಂದು ಮಾತಾಡ್ತಾರೆ. ಅದೆಲ್ಲರೂ ಕೂಡ ಇಲ್ಲಿ ಬರಬೇಕು ಅಂತ ಹೇಳಿದರೆ ರೀಸನ್ ಅದಕ್ಕೆ ಚಾರ್ಲ್ಸ್ ಪುಟಾಡೋರು. ಸೊ ಹಾಗೆ ಇನ್ನೊಂದು ಸರ್ ನಾನಿಲ್ಲಿ ಹೇಳಬೇಕು, ರೀಸೆಂಟಾಗಿ ಒಬ್ಬರು ಕೇಳುಗರು ನಮ್ಮನ್ನು ಬಿಟ್ಟು ಅಗಲ್ತಾರೆ, ಹರಿಣಾಕ್ಷಿ ಕುಲಾಲ್ ಎಕ್ಕೂರು ಅಂತ ಹೇಳಿ. ಸೊ ಅವರ ಮಾತನ್ನು ನಾನು ಪ್ಲೇ ಮಾಡ್ತಾ ಇದ್ದೆ. ಮಾತಾಡುವಾಗ ಅವರು ಒಂದು ಮಾತನ್ನು ಹೇಳ್ತಾರೆ, ನನ್ನ ಜೀವನದಲ್ಲಿ ಮೊದಲ ಹಂತದಲ್ಲಿ ನನ್ನನ್ನು ಇಷ್ಟವರೆಗೆ ತಂದದ್ದು ಯಾರು ಅಂತ ಹೇಳಿದರೆ ಅದು ಸೈಂಟ್ ಎಲೋಷಿಯಸ್ ಕಾಲೇಜಿನ ಒಬ್ಬರು ಮಾಸ್ಟ್ರು ಚಾರ್ಲ್ಸ್ ಫುಟ್ವಾಡರ್ ಸರ್ ಅಂತ ಅವರು ಕೂಡ ನಿಮ್ಮ ಮೆನ್ಷನ್ ಮಾಡ್ತಾರೆ. ಸೊ ಹೀಗೆ ಅನೇಕರ ಮನೆಗಳಿಗೆ ಹೋಗಿ ಕೂಡ ನೀವು ಅವರನ್ನ ಟ್ರೈನ್ ಮಾಡುವಂತದ್ದು, ಅವರನ್ನ ಕಳಿಸಿ ಅಂತ ಹೇಳುವಂತದೆಲ್ಲ ಮಾಡ್ತಿದ್ರಿ ಅನ್ಸುತ್ತೆ ಅಲ್ವಾ?
1: ಅದು ಶುರುವಲ್ಲಿ 90s ಅಲ್ಲಿ ನಾನು ಬೆಂಗಳೂರಿನಲ್ಲಿ ಮಾಡಿದ ಕೆಲಸ ಇಲ್ಲಿ ಮಾಡಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಇಲ್ಲಿ ನಾನು ಹೇಳಿದ ಹಾಗೆ ಅಂಧತ್ವ ಕಡಿಮೆ ಇತ್ತು. ಆದ್ರೆ ಈ ಮಿತ್ರಜ್ಯೋತಿನವರು ನನಗೆ ಕೆಲವರದು ಅಡ್ರೆಸ್ ಎಲ್ಲ ಕೊಟ್ಟಿದ್ರು. ಹಾಗೆ ನಾನು ಬೆಲ್ಮಣ್ಣಿಗೂ ಕೂಡ ಹೋಗಿದ್ದೇನೆ. ಅಲ್ಲಿ ರೀಮಾ ಕಾರ್ಡೋಜಾ ಎಂಬ ಹುಡುಗಿ ಅವಳನ್ನು ಶಾಲೆಗೆ ಕಳಿಸೇ ಇರಲಿಲ್ಲ. ಅವಳು ಹೊರಗೆ ಕಸ ಗುಡಿಸ್ತಾ ಇದ್ಲು ನಾನು ಹೋದಾಗ. ಆಮೇಲೆ ಆ ಮಗುವನ್ನು ನಾವು ಮಿತ್ರಜ್ಯೋತಿಗೆ ಕಳಿಸಿದ ಮೇಲೆ ಅವಳಲ್ಲಿ ಕಲಿತು ಆಮೇಲೆ ಮೌಂಟ್ ಕಾರ್ಮಲ್ ಕಾಲೇಜಲ್ಲಿ ಅವಳ ಗ್ರಾಜ್ಯುಯೇಷನ್ ಮಾಡಿ ಈಗ ಒಂದು ಬ್ಯಾಂಕ್ ಆಫೀಸರ್ ಆಗಿದ್ದಾರೆ ರೀಮಾ ಕಾರ್ಡೋಜಾ ಅಂತ. ಅದೇ ರೀತಿಯಲ್ಲಿ ಹರಿಣಾಕ್ಷಿ, ನೀವು ಹೇಳಿದಾಗೆ ಹರಿಣಾಕ್ಷಿದು ಮನೆಗೆ ನನಗೆ ಎಕ್ಕೂರಲ್ಲಿ ಹೋದದ್ದು ಸರಿ ನೆನಪುಂಟು. ಅವರಿಗೆ ನಾನು ಹೋದದ್ದು ಅಲ್ಲಿ ಖುಷಿ ಆಗ್ತಿರ್ಲಿಲ್ಲ. ಅಂದ್ರೆ ಒಂದು ರೀತಿಯಲ್ಲಿ ಅವರು ಇವನು ಯಾಕೆ ಬಂದಿದ್ದಾನೆ ಅಂತ ಅವರ ಮನೆಯವರು ನೆನೆಸ್ತಾ ಇದ್ರು. ಅದರಲ್ಲಿ ನನಗೇನು ಬೇಜಾರಿಲ್ಲ. ಆದರೆ ಆಮೇಲೆ ಅವರು ಒಪ್ಪಿ ಬೆಂಗಳೂರಿಗೆ ಹರಿಣಾಕ್ಷಿ ಅನ್ಸ ಕಳಿಸಿ ಅವರು ಕರಕುಶಲ ಮತ್ತು ಬೇರೆ ಬೇರೆ ರೀತಿಯ ಕ್ರಾಫ್ಟ್ ಆರ್ಟ್ಸ್ ಅನ್ನೆಲ್ಲ ಅಲ್ಲಿ ಕಲಿತದ್ದು. ಅದರಿಂದ ಅವರು ಅವರ ಜೀವನವನ್ನೇ ನಡೆಸ್ತಾ ಬಂದರು. ಅವರ ಆಮೇಲೆ ಇಲ್ಲಿ ಒಂದು ಕ್ರಾಫ್ಟ್ ಟೀಚರ್ ಆಗಿ ಇದು ನಮ್ಮ ಮಂಗಳಾದೇವಿ ಇಂಟಿಗ್ರೇಟೆಡ್ ಶಾಲೆಯಲ್ಲಿ ಅವರಿಗೊಂದು ಕೆಲಸ ಸಹ ಸಿಕ್ಕಿತು. ಅದೆಲ್ಲ ಒಂದು ರೀತಿಯಲ್ಲಿ ಒಂದು ಎಕ್ಸ್ಪೋಜರ್ ಸಿಕ್ಕಿದ್ದು ಅವರಿಗೆ. ಇಲ್ಲಿ ಒಳಗೆ ಇರುವಾಗ ಬೇರೆ ಬೇರೆ ಮೂಢನಂಬಿಕೆಗಳಿಗಿರ್ಬೋದು ಅಥವಾ ಒಂದು ಪ್ರೊಟೆಕ್ಟಿವ್ ನೇಚರ್ ಇರ್ಬೋದು ಪೇರೆಂಟ್ಸ್ದು, ಯಾಕಂದ್ರೆ ಇಲ್ಲಿ ಸಣ್ಣ ಪ್ಲೇಸಸ್ ಅಲ್ಲಿ ಅದೊಂದು ದೊಡ್ಡ ಒಂದು ಪಂತಹವಾನ ಅಂತ ಹೇಳ್ತೇನೆ, ಚಾಲೆಂಜ್ ಇವರಿಗೆ.
0: ಚಾಲೆಂಜ್, ಸೊ ಈಗ ಚಾಲೆಂಜ್ ಅವರಿಗೆ ಒಂದು ರೀತಿಯ ಚಾಲೆಂಜ್ ಆದರೆ ಆ ರೀತಿ ಅವರನ್ನ ಮುಂದೆ ತರಬೇಕು ಅಂತೇಳಿ ಅಂದುಕೊಳ್ಳುವವರು ಅಂದ್ರೆ ನಿಮ್ಮಂತವರು, ನಿಮ್ಗೆ ಯಾವ ರೀತಿಯ ಚಾಲೆಂಜ್ ಎಲ್ಲ ಆ ದಿನಗಳಲ್ಲಿ ನೀವು ಫೇಸ್ ಮಾಡಿದ್ರಿ ಅಂತ?
1: ಮುಖ್ಯವಾಗಿ ನಾವು ಈ ಲೋಕಲ್ ಮನೆಗಳಿಗೆಲ್ಲ ಹೋಗುವಾಗ ಒಂದು ರೀತಿಯ ಸಂಶಯ ಬರ್ತದೆ ಅವರಿಗೆ, ಮನೆಯವರಿಗೆ, ಇವನಿಗೆ ಯಾಕೆ ಇದು ಇಂಟ್ರೆಸ್ಟ್, ಇವನು ಯಾಕೆ ಬರ್ತಾ ಇದ್ದಾನೆ ಇಲ್ಲಿ. ಈಗ ನನ್ನ ಮಗಳನ್ನು ನಾನು ಎಸ್ಪೆಷಲಿ ಲೇಡೀಸ್ ಇರುವ ಪ್ಲೇಸ್ಗಳಲ್ಲಿ ಅದು ಹೆಚ್ಚಾಗ್ತದೆ, ಒಂದು ರೀತಿಯ ಸಂಶಯದಲ್ಲಿ ನೋಡೋದು. ಆದ್ರೆ ಒಮ್ಮೆ ಅವರಿಗೆ ಇದು ನಾವು ಸರಿಯಾಗಿ ಅದರ ಮನದಟ್ಟು ಮಾಡಿದ ನಂತರ ಮತ್ತು ಅವರು ಆ ಪ್ಲೇಸಿಗೆ ಹೋಗಿ ಅದು ಎಂಥದ್ದು ಅಂತ ಗೊತ್ತಾದ ನಂತರ ಆ ಪ್ರಾಬ್ಲಮ್ ಇರುವುದಿಲ್ಲ. ಮಾತ್ರ ಶುರುವಲ್ಲಿ ಅವರು ನೆನೆಸ್ತಾರೆ ಇದು ದೇವರೇ ಹೀಗೆ ಮಾಡಿದ್ದಾನೆ ಮತ್ತು ಅದು ನಮಗೆ ಒಂದು ರೀತಿಯಲ್ಲಿ ಒಳ್ಳೆಯದು ಲಕ್ಷಣ. ಒಬ್ಬರು ನನಗೆ ಹೀಗೆ ಸಹ ಹೇಳಿದುಂಟು, ನೀವು ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ, ನಮಗೆ ಗೊತ್ತುಂಟು ನಮ್ಮ ಮಗಳನ್ನು ಹೇಗೆ ಬೆಳೆಸುದು ಅಂತ. ಮತ್ತು ನಮ್ಮ ಅವಳನ್ನು ಒಂದು ವೇಳೆ ನಾವು ಇದಕ್ಕೆ ಕಳಿಸಿ ಅವಳ ಕಣ್ಣೆಲ್ಲ ಸರಿಯಾದರೆ ಅಥವಾ ಅವಳು ಬೇರೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನಮ್ಮ ಬಿಸ್ನೆಸ್ ಅಲ್ಲಿ ಲಾಸ್ ಆಗಬಹುದು ಅಂತ ಸಹ ಹೇಳಿದ್ರು ಅವರು. ನಂಗೆ ಅದನ್ನು ನೋಡಿ ಬಹಳ ಒಂದು ಮುಜುಗರ ಸಾಯಿತು, ಬೇಸರ ಸಾಯಿತು. ಆದ್ರೆ ಅದು ಬಹಳ ಕಡಿಮೆ. ಮತ್ತೆ ಈಗಿನ ಕಾಲದಲ್ಲಿ ನಾನು ನೆನೆಸ್ತೇನೆ ಮಂಗಳೂರಲ್ಲಿ ಸಹ ಬಹಳಷ್ಟು ಈಗ ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ನಾನು ಹೇಳ್ತಾ ಇರೋದು ಅರ್ಲಿ 90s,
0: 90s
1: ಕಾಲದಲ್ಲಿ ಸ್ವಲ್ಪ ಇಂಥ ಒಂದು ಮನೋಭಾವನೆ ಇತ್ತು ಇಲ್ಲಿ.
0: ನೀವು ಅವರಿಗೆ ಕಲಿಸುವಂತ ಹೊತ್ತಿನಲ್ಲಿ ಯಾವ ಯಾವ ರೀತಿದೆಲ್ಲ ವಿಷಯ ಅಂದ್ರೆ ಕಲಿಸ್ತಾ ಇದ್ರಿ ಅವರಿಗೆ ಅಂತಂದ್ರೆ? ಅಂಧತ್ವ,
1: ನಾವು ಸಹೋದಯ ಸ್ಟಾರ್ಟ್ ಮಾಡಿದ ಮೇಲೆ ನಮ್ಮ ಮಕ್ಕಳು ಎಷ್ಟೋ ಅಂಧ ವಿದ್ಯಾರ್ಥಿಗಳಿಗೆ ಮತ್ತು ಕೆಲಸ ಮಾಡುವವರಿಗೆ ಟಾಕಿಂಗ್ ಬುಕ್ಸ್ ರೆಕಾರ್ಡ್ ಮಾಡಿಕೊಟ್ಟಿದ್ದಾರೆ. ಟಾಕಿಂಗ್ ಬುಕ್ಸ್ ಅಂತ ಆಗ, ಈಗ ಅಫ್ಕೋರ್ಸ್ ಇನ್ನೂ ಸಹ ಟೆಕ್ನಾಲಜಿ ಬಂದು ಬೇರೆ ಬೇರೆ ರೀತಿ. ಆಗ ಕ್ಯಾಸೆಟ್ಸ್ ಅಲ್ಲಿ ನಾವು ರೆಕಾರ್ಡ್ ಮಾಡಿಕೊಡ್ತಿದ್ದೆವು, ಆಮೇಲೆ ಸಿಡಿಸ್ ಅಲ್ಲಿ ರೆಕಾರ್ಡ್ ಮಾಡಿಕೊಡ್ತಿದ್ದೆವು ಟೆಕ್ಸ್ಟ್ ಬುಕ್ಸ್. ಯಾಕಂದ್ರೆ ಕಣ್ಣು ಕಾಣದವರಿಗೆ ಅದು ಕೇಳಿಯೇ ಅವರು ಕಲಿಬೇಕು. ಸೊ ನಮ್ಮ ಮಕ್ಕಳು ಗಂಟೆಗಟ್ಟಲೆ ಅದನ್ನು ರೆಕಾರ್ಡ್ ಮಾಡಿ ಈ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಒಂದು ಕಾಳಜಿ ಬಂತು. ನಮ್ಮ ಮಕ್ಕಳಿಗೆ ಅವರೇ ಸ್ವಯಂ ವಾಲಂಟಿಯರ್ ಮಾಡಿ ಇಂಥ ಕೆಲಸಗಳಿಗೆ ತುಂಬಾ ಟೈಮ್ ಕೊಟ್ಟಿದ್ದಾರೆ. ಅದು ಒಂದು. ಮತ್ತೆ ಇನ್ನೊಂದು ಸ್ಕ್ರೈಬ್ಸ್ ಅಂತ ನಾವು ಸಪ್ಲೈ ಮಾಡ್ತಿದ್ದೆವು. ಸ್ಕ್ರೈಬ್ಸ್ ಅಂದ್ರೆ ಇವರು ಪರೀಕ್ಷೆಗಳನ್ನು ಬರೆಯುವಾಗ ಮುಖ್ಯವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅವರೇ ಬರೀಲಿಕ್ಕೆ ಆಗುದಿಲ್ಲ, ಆಗ ಅವರು ಹೇಳುವುದು ಮತ್ತು ಒಬ್ಬ ಸ್ಕ್ರೈಬ್ ಅದನ್ನು ಬರೆಯುವುದು. ಅದು ಗವರ್ಮೆಂಟ್ ಮಾಡಿಕೊಟ್ಟಿರುವ ಒಂದು ಅನುಕೂಲತೆ. ಆದ್ರೆ ಸ್ಕ್ರೈಬ್ಗಳು ಸಿಕ್ಕುದು ಕಷ್ಟ. ನಮ್ಮ ಮಕ್ಕಳು ಎಷ್ಟೋ ಜನರಿಗೆ ಸ್ಕ್ರೈಬ್ ಆಗಿ ಕೆಲಸ ಮಾಡಿದ್ದಾರೆ ನಮ್ಮ ಸಹೋದಯ ವಾಲಂಟಿಯರ್ಸ್. ಮತ್ತು ನಾನು ಆಗಲೇ ಹೇಳಿದಾಗೆ ನಾವು ಶಿವಮೊಗ್ಗದು ಶಾರದಾ ದೇವಿ ಅಂಧರ ವಿದ್ಯಾ ಸಂಸ್ಥೆ ಆಗಲಿ, ಬೆಂಗಳೂರಿನಲ್ಲಿ ಮಿತ್ರಜ್ಯೋತಿ ಆಗಲಿ ಅಥವಾ APD ಆಗಲಿ, ಅಸೋಸಿಯೇಷನ್ ಫಾರ್ ದ ಫಿಸಿಕಲಿ ಚಾಲೆಂಜ್ಡ್, ಆಮೇಲೆ ಸಮರ್ಥನಂ, ಆಮೇಲೆ ಇದು ರಮಣ ಮಹರ್ಷಿ ಅಕಾಡೆಮಿ ಫಾರ್ ದ ಬ್ಲೈಂಡ್, ಇಂಥ ಎಲ್ಲ ಪ್ಲೇಸ್ಗಳಿಗೆ ನಾವು ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಿದ್ದೇವೆ. ಮಕ್ಕಳನ್ನು ಕರ್ಕೊಂಡು ಹೋದ ಕಾರಣ ಏನಂದರೆ ಅಲ್ಲಿ ನಾವು ಇಂಗ್ಲೀಷ್ ಕಲಿಸಲಿಕ್ಕೆ ಅಂತ. ಆದರೆ ಅದು ಮಾತ್ರ ಅಲ್ಲ, ನಾನು ನಿಮಗೆ ಮೊದಲೇ ಹೇಳಿದಾಗೆ ಇಂಗ್ಲೀಷ್ ಕಲಿಸೋದು ಒಂದು ನೆಪ ಮಾತ್ರ, ಅದರೊಟ್ಟಿಗೆ ಈ ಮಕ್ಕಳು ತುಂಬಾ ಕಲಿತರು. ಅಲ್ಲಿಯ ಮಕ್ಕಳು ಹೇಗಿದ್ದಾರೆ, ಅವರು ಎಲ್ಲ ರೀತಿಯಲ್ಲಿ ಅವರ ಹಾಗೆ, ಆದರೆ ಎಷ್ಟು ತಲಾಂತುಗಳನ್ನು ಒಳಗೊಂಡಿದ್ದಾರೆ. ಅವರು ಕೂಡ ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ಮೇಲೆ ಬರಲಿಕ್ಕೆ ಆಗ್ತದೆ, ಇದೆಲ್ಲ ಈ ಮಕ್ಕಳು ಕಲಿತರು, ನಮ್ಮ ಮಕ್ಕಳು. ಸೊ ಸಹೋದಯ ಅದು ಮೇನ್ ಐಡಿಯಾ ಏನಂದ್ರೆ, ಲೀಡರ್ಸ್ ಆಗಿ ಕೈ ಹಿಡಿದು ನಡೆಸುವುದಲ್ಲ, ಒಟ್ಟಿಗೆ ನಡೆಯುವುದು, ಒಟ್ಟಿಗೆ ನಡೆದು ಒಟ್ಟಿಗೆ ಕಲಿಯುವುದು ಮತ್ತು ಒಟ್ಟಿಗೆ ಬೆಳೆಯುವುದು, ಅದು ಮುಖ್ಯವಾದ ಒಂದು ನಮ್ಮ ಧ್ಯೇಯ ಅಂತ ಹೇಳ್ಬೋದು.
0: ಇನ್ನೊಂದು ಸರ್, ನಾನು ನೋಡುವಂತದ್ದು ನಮ್ಮಲ್ಲಿ ರೇಡಿಯೋದಲ್ಲೂ ಕೂಡ ಬಹಳ ದೊಡ್ಡ ವರ್ಗ ಇದೆ, ಅಂದರೆ ದೃಷ್ಟಿದೋಷ ಇರುವಂತ. ನಿಮ್ಗೆ ಗೊತ್ತಿರ್ಬೋದು, ನಮಗೆ ಲಾಸ್ಟ್ ಟೈಮ್ ಒಂದು ನ್ಯಾಷನಲ್ ಅವಾರ್ಡ್ ಬಂತು, ಆ ಕಾರ್ಯಕ್ರಮದ ಹೆಸರು ಅಂತರ ಬೆಳಕು ಅಂತ. ಅದು ನಮ್ಮ ಯಾರು ಅಂಧತ್ವವನ್ನು ಮೆಟ್ಟಿ ನಿಂತವರೇ ಸೇರಿಕೊಂಡು ಮಾಡಿದಂಥ ಒಂದು ಕಾರ್ಯಕ್ರಮದ ರೀತಿಯಲ್ಲಿದ್ದಂಥ ಒಂದು ಕಾರ್ಯಕ್ರಮ. ನನಗೆ ಅನಿಸೋದು, ಕೆಲವು ಸಂದರ್ಭದಲ್ಲಿ ಮಾತಾಡುವಾಗ ಅಥವಾ ಅವರ ಕೆಲವೊಂದಿಷ್ಟು ವಿಷಯಗಳನ್ನು ಕೇಳುವಾಗ, ಇವರಿಗೆ ಅಂಧತ್ವ ಅನ್ನೋದನ್ನೊಂದು ಇರೋದರಿಂದ ತುಂಬ ಟ್ಯಾಲೆಂಟೆಡ್ ಇದ್ದಾರೆ ಅಂತ. ಅಂದರೆ ಆ ಹಾಡುವುದರಲ್ಲೋ ಅಥವಾ ಏನಾದರೂ ಪ್ರಶ್ನೆಗಳನ್ನು ಕೇಳಿದ್ದಕ್ಕೆ ಉತ್ತರವನ್ನು ಕೊಡುವಂಥದ್ರಲ್ಲೋ, ಸೊ ಇತರರಿಗಿಂತ ಜ್ಞಾನ ಒಂದು ಪಟ್ಟು ಅವರಲ್ಲಿ ಹೆಚ್ಚಿದೆ ಅಂತ ಕೆಲವೊಮ್ಮೆ ಅನಿಸೋದಿದೆ. ಸೊ ನಿಮ್ಗೆ ಕೂಡ ಹಾಗೆ ಏನಾದರೂ ಅನಿಸಿದೆಯಾ ಸರ್?
1: ಹೌದು,
0: ಬೇಗ ಕ್ವಿಕ್ ಆಗಿ ಅದನ್ನು ಲರ್ನ್ ಮಾಡ್ತಾರೆ ಅಂತ.
1: ನಮ್ಮ ವಿಜ್ಞಾನಿಗಳು ಮತ್ತು ಡಾಕ್ಟರ್ಗಳು ಹೇಳುವ ಪ್ರಕಾರ, ನಮಗೆ ನಮ್ಮ ಒಂದು ಅಂಗ ಕಳ್ಕೊಂಡಾಗ ಬೇರೆ ಅಂಗಗಳು ಇನ್ನೂ ಬೆಟರ್ ಆಗ್ತದೆ. ಅದರಿಂದ ನಾವು ನೋಡುವ ಹಾಗೆ ಈ ಅಂಧತ್ವ ಅಥವಾ ಯಾವುದೇ ಒಂದು ವಿಶೇಷ ಚೈತನ್ಯ ಉಳ್ಳವರು ನೋಡಿದ್ರೆ ಅವರು ಎಲ್ಲ ರೀತಿಯಲ್ಲಿ ಎಕ್ಸೆಲ್ ಮಾಡ್ತಾರೆ. ಎಕ್ಸೆಲ್ ಮಾಡೋದ್ರಿಂದ ಏನಾಗ್ತದೆ, ಅವರು ಏನೇ ಕೈ ಹಾಕ್ಲಿ ಅದರಲ್ಲಿ ಅವರು ಒಂದು ರೀತಿಯಲ್ಲಿ ಸಕ್ಸಸ್ ಅನ್ನು ಕೂಡ ಅಚೀವ್ ಮಾಡ್ತಾರೆ. ಆದರೆ ಅವರಿಗೆ ಬೇಕಾಗಿರೋದು ಸಪೋರ್ಟ್, ಅವರಿಗೆ ಬೇಕಾಗಿರೋದು ಅಂಡರ್ಸ್ಟ್ಯಾಂಡಿಂಗ್. ಅವರನ್ನು ಅದಮಿ ಕೆಳಗೆ ಹಾಕಬಾರ್ದು, ಅವರಿಗೆ ಒಂದು ರೀತಿಯಲ್ಲಿ ಒಂದು ಲಿಬರ್ಟಿ ಕೊಡಬೇಕು ಮತ್ತು ಅವರಿಗೆ ಬೇಕಾದ ಆಕ್ಸೆಸಿಬಿಲಿಟಿಯನ್ನು ನಾವು ಮಾಡಿಕೊಡಬೇಕು. ಆಕ್ಸೆಸಿಬಿಲಿಟಿ ಅಂದರೆ ಈಗ ಫಾರ್ ಇನ್ಸ್ಟೆನ್ಸ್ ಕಾಲಿಲ್ಲದವರಿಗೆ ಒಂದು ಲಿಫ್ಟ್, ರ್ಯಾಂಪ್ ಅವೆಲ್ಲ ಬೇಕೇ, ಇಲ್ಲದ್ರೆ ಅವರಿಗೆ ಯೂನಿವರ್ಸಿಟಿ ಒಳಗೆ ಬರಲಿಕ್ಕೆ ಸಹ ಆಗುವುದಿಲ್ಲ. ಅದರಿಂದ ನಾವು ಎಲ್ಲ ಇರುವವರು ಅಂತ ನಾವು ಯಾರಿದ್ದೇವೆ, ಅವರು ಇದನ್ನು ಅರ್ಥ ಮಾಡಿಕೊಂಡು ಒಂದು ರೀತಿಯಲ್ಲಿ ಒಂದು ಬರೇ ಸಹಾನುಭೂತಿ ಅಲ್ಲ, ಒಂದು ರೀತಿಯಲ್ಲಿ ನಾವು ಅದಕ್ಕೆ ಇಂಗ್ಲಿಷ್ ಅಲ್ಲಿ ಒಳ್ಳೆ ಪದ ಉಂಟು, ಎಂಪತಿ ಅಂತ. ಆ ಎಂಪತಿ ಬಿಕಮ್ಸ್ ಮೋರ್ ಇಂಪಾರ್ಟೆಂಟ್ ದನ್ ಸಿಂಪತಿ. ಬರೇ ನಾವು ಪಾಪ ಅಯ್ಯೋ ಪಾಪ ಅಂತ ಹೇಳಿ ಕುತ್ಕೊಳ್ಳುವ ಇದು ಏನೂ ಪ್ರಯೋಜನವಿಲ್ಲ. ಆದ್ರೆ ನಾವೇನ್ ಮಾಡ್ಬೇಕು, ಓ ನಮ್ಮ ಹಾಗೆ ಇವರು ಕೂಡ ಅವರದು ಅದು ತಪ್ಪೇ ಅಲ್ಲ ಈ ಒಂದು ಅವ್ರ ಪರಿಸ್ಥಿತಿಯಲ್ಲಿ ಇರೋದು. ಆದ್ರಿಂದ ಇದೇ ಲೋಕ ನಮ್ಗೆಷ್ಟು ಅಲ್ಲಿ ರೈಟ್ ಉಂಟೋ ಅಷ್ಟೇ ಅವರಿಗೂ ಕೂಡ ರೈಟ್ ಉಂಟು ಅಲ್ಲಿ. ಅದರಿಂದ ನಾವು ಒಟ್ಟಿಗೆ ಸೇರಿಕೊಂಡು ಅವರ ಒಂದು ಒಡನಾಡಿಗಳಾಗಿಕೊಂಡು ನಾವು ಮುಂದೆ ಸಾಗಬೇಕಾಗ್ತದೆ.
0: ಓಕೆ ಓಕೆ, ವೆರಿ ನೈಸ್ ಸರ್. ಕೇಳುಗರೆ, ಡಾಕ್ಟರ್ ಚಾರ್ಲ್ಸ್ ಪುಸಾಡ್ ಅವರು ಮಾತಾಡ್ತಾ ಇದ್ದಾರೆ, ಅನೇಕ ವಿಷಯಗಳು ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ. ನಿಮಗೂ ಕೂಡ ಅವ್ರ ಜೊತೆ ಮಾತಾಡಬೇಕು ಅಂತ ಹೇಳಿದರೆ ನೀವು ಕರೆಯನ್ನು ಮಾಡ್ಬೋದು. ನೀವು ಕಾಲ್ ಮಾಡಬೇಕಾದಂಥ ಸಂಖ್ಯೆ 6364924949, ಈ ಸಂಖ್ಯೆಗೆ ಕರೆಯನ್ನು ಮಾಡಿ. ನಿಮ್ಮಲ್ಲೂ ಏನಾದರೂ ಆಲೋಚನೆಗಳಿದ್ದರೆ ಅಥವಾ ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಖಂಡಿತವಾಗಿಯೂ ಚಾರ್ಲ್ಸ್ ಫುಟಾಡೊ ಸರ್ ಜೊತೆ ನೀವು ಕೇಳ್ಬೋದು, ಮಾತಾಡ್ಬೋದು ಅನ್ನೋದನ್ನು ಹೇಳ್ತಾ, ಕಾಲ್ ಮಾಡಬೇಕಾದಂಥ ಸಂಖ್ಯೆ 6364204949, ಈ ಸಂಖ್ಯೆ ಕರೆಯನ್ನು ಮಾಡಿ ನೀವು ಕೂಡ ಮಾತಾಡ್ಬೋದು ಅನ್ನೋದನ್ನು ಹೇಳ್ತಾ. ಇನ್ನು ಸರ್, ಈ ಬಗೆಗಿನ ಇನ್ನೂ ಕೂಡ ಬೇರೆ ವಿಷಯಗಳನ್ನು ಮಾತಾಡಲಿಕ್ಕಿದೆ. ಸೊ ಅದರ ಜೊತೆಗೆ ನೀವೊಬ್ಬ ಒಳ್ಳೆ ಮಾತುಗಾರ ಅಲ್ವಾ? ನಿಮಗೆ ಹಾಡು ಅಂತ ಹೇಳಿದರೆ ಭಾರಿ ಇಷ್ಟನ ಅಂತಲ್ಲ ಸರ್ ನಿಮಗೆ?
1: ಹೌದು
0: ಅಲ್ವಾ,
1: ಕೇಳಲಿಕ್ಕೆ ಮುಖ್ಯವಾಗಿ
0: ಕೇಳಲಿಕ್ಕೆ. ಓಕೆ ಓಕೆ, ಬಲ್ಮಠ ಏನದು
1: ಮ್ಯೂಸಿಕಲ್ ಅಸೋಸಿಯೇಷನ್ದು, ಈಗ ನಾನು ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೆ.
0: ಓಕೆ ಓಕೆ, ಅದರಲ್ಲಿ ಏನು ಸಿಂಗಿಂಗ್ ಎಲ್ಲ?
1: ಅದು ಕ್ವಾಯರ್ಗಳು, ಆರ್ಕೆಸ್ಟ್ರಾಗಳು. ಅದು ಬರುವ ವರ್ಷ ದೇವರ ಚಿತ್ತ ಇದ್ರೆ 100 ವರ್ಷವನ್ನು ಅದು ಆಚರಿಸಲಿಕ್ಕುಂಟು, ಸೆಂಟಿನರಿ.
0: ಓಕೆ ಓಕೆ, ವೆರಿ ನೈಸ್ ಸರ್. ನೀವು ಅದ್ರ ಜೊತೆಗೆ ನಾನು ನಿಮ್ಮಲ್ಲೊಂದು ನೋಡಿದಂಥ ಒಂದು ವಿಶೇಷವಾದಂಥ ಟ್ಯಾಲೆಂಟ್ ಏನು ಅಂತ ಹೇಳಿದರೆ, ನೀವು ವಿಜಿಲಲ್ಲಿ ಹಾಡಾಡ್ತೀರಲ್ವಾ ಸರ್?
1: ನಾನೇ ಮನೆಯಲ್ಲಿರುವಾಗ
0: ಹಾಡ್ತೀನಿ, ತುಂಬ ಚೆನ್ನಾಗಿ ಹಾಡ್ತೀನಿ, ನಾನು ಕೇಳಿದ್ದೇನೆ. ಸೊ ನಮ್ಮ ಕೇಳುಗರಿಗೋಸ್ಕರ ನೀವು ಒಂದು ವಿಜಿಲಲ್ಲಿ ಒಂದು ಹಾಡನ್ನು ಹಾಡೋದಾದ್ರೆ ಸರ್, ಯಾವ ಹಾಡನ್ನು ಹಾಡ್ತೀರಿ ಅಂತ?
1: ಈ ಪ್ರೋಗ್ರಾಮಿಗೆ ಒಂದು ಹೊಂದಿಕೊಂಡು ಹೋಗುವ ಹಾಡು ಅಂತ ಹೇಳೋದಾದ್ರೆ ಮುಕೇಶ್ದೊಂದು ಹಾಡು, ಅದು ಅನಾಡಿ ಎಂಬ ಫಿಲ್ಮ್ ಅದು.
0: ಓಕೆ,
1: ಬಹಳ ಹಳೆಯ ಹಾಡದು, ಪ್ರಯತ್ನ ಮಾಡ್ತೇನೆ.
0: ಓಕೆ ಓಕೆ, ಫೈನ್ಸ್.
1: ಅದು ಆಯಿತು.

ವೆರಿ ನೈಸ್ ಸರ್, ವೆರಿ ನೈಸ್. ನೋಡಿ, ನಮ್ಮ ಚಾರ್ಲ್ಸ್ ಪುಟಾಡೋ ಸರ್ ಅವರ ಈ ಹಾಡನ್ನು ನೀವು ವಿಜುವಲ್ಲಿ ಹಾಕುವಾಗ ನನಗೆ ಅನಿಸುತ್ತೆ ಈ ಹಾಡನ್ನೊಮ್ಮೆ ಕೇಳ್ತಾ ಬರುವ ಅಂತ. ಸೊ ಹಾಡನ್ನು ಕೇಳ್ತಾ ಮತ್ತೆ ಮಾತುಕತೆಯನ್ನು ಮುಂದುವರಿಸೋಣ ಸರ್. ಕೇಳ್ತಿರೋದು ಸಮಾಜ ಮುಖಿ.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ 107.8 FM. ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವತ್ತಿನ ಈ ದಿನದ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಚಾರ್ಲ್ಸ್ ಫುಟಾಡ್ ಅವರು ಇದ್ದಾರೆ, ಮಾತಾಡ್ತಿದ್ದೇವೆ. ಒಬ್ಬರು ಕಾಲ್ ರೆಡಿದ್ದಾರೆ ಸರ್, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ.
1: ಹಲೋ, ನಮಸ್ಕಾರ ಸರ್.
0: ನಮಸ್ತೆ, ಹೇಳಿ ಯಾರು?
1: ನಾನು ಎಚ್ ಮೊಹಮ್ಮದ್ ವೇಣೂರ್ ಮಾತಾಡ್ತಾ ಇದ್ದೇನೆ ಸರ್.
0: ಮಾತಾಡಿ ಮಾತಾಡಿ.
1: ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಇಂದು ಒಂದು ಅಧ್ಯಾಪಕ ಲೆಕ್ಚರ್ ನಮಗೆ ಪರಿಚಯ ಮಾಡಿದ್ದೀರಿ ಸರ್. ಬಹಳಷ್ಟು ಸೇವೆಯನ್ನು ಮಾಡಿದ ಅವರು, ಅವರನ್ನು ಪರಿಚಯ ಮಾಡಿದ ನಿಮ್ಮ ರೇಡಿಯೋ ರೇಡಿಯೋ ನಮ್ಮ ನನ್ನ ಅಭಿನಂದನೆ.
0: ಮಾತಾಡಿ ಸರ್, ಅವ್ರ ಮಾತಾಡಿ. ಹೇಳಿ.
1: ಹಲೋ
2: ಸರ್,
1: ನಾನು ಎಚ್ ಮೊಹಮ್ಮದ್ ವೇಣೂರ್ ಅಂತ ಮಾತಾಡ್ತಾ ಇದ್ದೇನೆ.
2: ನಮಸ್ಕಾರ.
1: ನಮಸ್ಕಾರ. ನಿಮ್ಮ ಪರಿಚಯ ನನಗೆ ಈ ರೇಡಿಯೋ ಸಾರಂಗದ ಮೂಲಕ ಆಯ್ತು ಸರ್. ಕೇಳಿದೆ, ಇಷ್ಟು ತನಕ ನಿಮ್ಮ ಸಂದರ್ಶನವನ್ನ ಕೇಳಿದೆ, ಬಹಳಷ್ಟು ಸಂತೋಷವಾಯ್ತು. ಯಾಕಂದ್ರೆ ತಾವೊಬ್ಬರು ಲೆಕ್ಚರ್ ಆಗಿ ಮಾತ್ರ ಕೆಲಸ ಮಾಡಿದ್ರೆ ಜನರಿಗೆ ಅಷ್ಟು ಉಪಕಾರವಾಗ್ತಿರ್ಲಿಲ್ಲ. ಅಂತರ ಸೇವೆಯನ್ನು ತಾವು ಮಾಡಿದ ಸೇವೆ ಅದು ಬಹಳ ಇಲ್ಲಿಗೆ ಅಲ್ಲ, ನಮ್ಮ ಒಂದು ದೊಡ್ಡ ಪುಣ್ಯದ ಕೆಲಸ ಅಂತ ನಾನು ಭಾವಿಸ್ತೇನೆ ಸರ್.
2: ಓಕೆ, ಥ್ಯಾಂಕ್ ಯು.
1: ಅದು ಅಲ್ಲ ಸರ್, ಈಗ ಈಗ ಈಗ ತಾವು ಹೇಳಿದ್ದೀರಿ ಅಂದರಿಗೆ ಒಂದು ಸ್ವಲ್ಪ ಹೆಚ್ಚು ಇದಿದೆ, ಬುದ್ಧಿಯರ ಜಾಸ್ತಿ ಇರ್ತದೆ ಅಂತ ಹೇಳಿದ್ದೀರಿ, ಅದು 100% ಸತ್ಯ ಸರ್. ಯಾಕಂದ್ರೆ ನಾವು ಈ ಬೆಂಗಳೂರು ಆಕಾಶವಾಣಿಯಲ್ಲೆಲ್ಲ ಮೊದಲು ಈ ಪತ್ರ ಒತ್ತಡ ಅಂತ ಎಲ್ಲ ಕಾರ್ಯಕ್ರಮ ಇತ್ತು, ಆಗ ಅದರಲ್ಲಿ ವಾರಕ್ಕೆ ಬಂದ ಒಂದು ಪತ್ರದವರನ್ನು ಪಾಸ್ ಮಾಡಿ ಅದಕ್ಕೆ ಅವರ ಪರಿಚಯನ ಕೇಳ್ತಾ ಇದ್ರು. ಹಾಗೆ ನಾನು ಸಹ ಆಗ ಇದ್ದೆ ಸರ್, ಆಗ ನಾವು ಮತ್ತು ನಮ್ಮವರು ಅಂತ ಅದಕ್ಕೆ. ಆಗ ಅದರಲ್ಲಿ ನಾನು ಸಹ ಸಮೀಕ್ಷೆ ಮತ್ತು ಪತ್ರ ಬರೀತಾ ಇದ್ದೆ. ಅದು ಹೆಚ್ಚಿನ ನಾನು ಒಂದು ದಿನ ಒಂದು ಎರಡು ದಿನ ದಿನ ಕೇಳಿದಾಗ ಹೆಚ್ಚಿನ ವರದಲ್ಲಿ ಅಂದರೆ ಫಸ್ಟ್ ಪ್ರೈಸ್ ಪಡೆದಿದ್ದಾರೆ. ಆಗ ಗೊತ್ತಾಯ್ತು. ಈಗ ಕೆಲವು ಟಿವಿಯಲ್ಲಿ ಸಹ ನಾವು ಕೆಲವು ನೋಡ್ತೇವೆ, ಕೆಲವು ಅಂದರಿದ್ದಾರೆ, ಅವರು ಮಾತಾಡುವುದು ಅದು ಎಲ್ಲ ನೋಡುವಾಗ ಬಹಳ ಇದಾಗ್ತದೆ. ಅದು ಹೇಳಿದ್ದು 100% ಕರೆಕ್ಟ್ ಅಂತ ನಾನು ಹೇಳ್ತೇನೆ ಸರ್.
0: ಥ್ಯಾಂಕ್ ಯು ಸರ್, ಬಹಳ
1: ನಿಮ್ಮ ಈ ಸೇವೆಯನ್ನು ಇನ್ನೂ ಜನರಿಗೆ ಪ್ರಚಾರ ಕೊಟ್ಟು ಇನ್ನೂ ಕೆಲವರು ನಿಮ್ಮ ಆದರ್ಶವನ್ನು ಕಲಿಯಲಿ ಅಂತ ನನ್ನ ಆಸೆ.
0: ಖಂಡಿತ ಖಂಡಿತ. ಥ್ಯಾಂಕ್ ಯು ಸರ್,
1: ಧನ್ಯವಾದ ಅಭಿಷೇಕ್ ಅವರಿಗೆ.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಕೇಳುಗರೆ, ನೀವು ಕೂಡ ಕರೆಯನ್ನು ಮಾಡ್ಬೋದು, ಕರೆ ಮಾಡಿ ಮಾತಾಡ್ಬೋದು. ಡಾಕ್ಟರ್ ಚಾರ್ಲ್ಸ್ ಫುಟಾಡ್ ಅವ್ರ ಜೊತೆ ಮಾತಾಡ್ತಿದ್ದೇವೆ, ಅವರ ಜೀವನದ ಒಂದಿಷ್ಟು ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ. ನೀವು ಕೂಡ ಕರೆಯನ್ನು ಮಾಡ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949, ಈ ಸಂಖ್ಯೆಗೆ ಕರೆಯನ್ನು ನೀವು ಮಾಡಿ ಅನ್ನೋದನ್ನು ಹೇಳ್ತಾ ಸರ್, ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಈ ಬೇರೆ ಬೇರೆ ರೀತಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವವರು ಅನೇಕರಿದ್ದಾರೆ, ಅವರವರ ಕೆಲಸದಲ್ಲಿ ಅವರು ಇರ್ತಾರೆ. ಅಂಥವರು ಈ ರೀತಿಯಲ್ಲಿ ಏನಾದರೂ ನಾನು ಕೆಲಸವನ್ನು ಮಾಡಬೇಕು, ಯಾರಿಗಾದರೂ ಸೇವೆಯನ್ನು ಮಾಡಬೇಕು ಅಂತ ಹೇಳಿದರೆ ಅದು ಸಾಧ್ಯ ಇದೆಯಾ, ಹೇಗೆ ಅಂತ?
2: ಸಾಧ್ಯ ಇದೆ ಅಭಿಷೇಕ್ರವರೇ. ಈಗ ನಮ್ಮ ಸಹೋದಯ ವಾಲಂಟಿಯರ್ಸ್ ಅಂತ ನಾವು ಯಾರನ್ನು ಕರಿತೇವೆ, ಅವರೆಲ್ಲ ಈಗ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ. ಕೆಲವರು ಇಂಜಿನಿಯರ್ಸ್ ಆಗಿದ್ದಾರೆ, ಕೆಲವರು ಸಿಇಒಗಳಾಗಿದ್ದಾರೆ, ಕೆಲವರು ಬೇರೆ ಬೇರೆ ಬೆಂಗಳೂರಿನಲ್ಲಿ, ಮುಂಬೈಯಲ್ಲಿ ಮತ್ತು ಬೇರೆ ಬೇರೆ ರಾಷ್ಟ್ರಗಳಿಗೆ ಸಹೋದರರಿದ್ದಾರೆ. ಆದರೆ ಅವರೆಲ್ಲರೂ ನನ್ನೊಟ್ಟಿಗೆ ಟಚ್ಚಲ್ಲಿದ್ದಾರೆ. ಮತ್ತು ನನಗೆ ಒಮ್ಮೊಮ್ಮೆ ಬಹಳ ಸಂತೋಷ ಆಗೋದೇನೆಂದರೆ, ಅವರು ಇಲ್ಲಿ ಕಲಿತ ಈ ಆಟಿಟ್ಯೂಡ್ಸ್ ಅಂತ ನಾವೇನು ಕರಿತೇವೆ ಅದು ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಈಗ ಕೆಲವರು ಅವರದೇ ಆದ NGO ಸ್ಟಾರ್ಟ್ ಮಾಡಿದವರಿದ್ದಾರೆ, ಇನ್ನು ಕೆಲವರು ಸಣ್ಣ ಸಣ್ಣ ರೀತಿಯಲ್ಲಿ, ಅವರು 5-day week ಇರ್ತದೆ ಅವರಿಗೆ, ಆಗ ಸ್ಯಾಟರ್ಡೇ ಏನ್ ಮಾಡ್ತಾರೆ ಅವರು, ಇಂಥ NGOಗಳಿಗೆ ಹೋಗ್ತಾರೆ, ಅಲ್ಲಿ ಹೋಗಿ ಈ ಪ್ರಾಯಸ್ಥರಿಗೆ ನ್ಯೂಸ್ ಪೇಪರ್ ಮ್ಯಾಗಝೀನ್ ಓದಿ ಹೇಳುದು, ಅಥವಾ ಅವರಿಗೆ ಸ್ವಲ್ಪ ಸಣ್ಣ ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿಕೊಡೋದು, ಅಥವಾ ಓಲ್ಡ್ ಕ್ಲೋತ್ಸ್ ಡ್ರೈವ್ ಮಾಡಿ ಇಂಥ ಎಲ್ಲ NGOs ಅಲ್ಲಿ ಹೋಗಿ ಅದನ್ನು ಹಂಚೋದು. ಸೊ ಇವೆಲ್ಲ ಕೆಲವು ಎಕ್ಸಾಂಪಲ್ಸ್. ಮತ್ತು ಮುಖ್ಯವಾಗಿ ಏನಂದ್ರೆ, ಅವರಿಗೆ ರಿಯಲೈಸ್ ಮಾಡಿದ್ದಾರೆ, ಈ ಹಣ ಕೊಡುವುದು ಮಾತ್ರ ಮುಖ್ಯ ಅಲ್ಲ, ಆದರೆ ಹೋಗಿ ನೋಡಿ ಆ ಹಣ ಒಳ್ಳೆ ರೀತಿಯಲ್ಲಿ ಉಪಯೋಗವಾಗ್ತದ, ಮತ್ತು ಹಣ ಕೊಡೋದ್ರೊಟ್ಟಿಗೆ ತಮ್ಮ ಸಮಯವನ್ನು ಕೊಡುವುದು, ಅದನ್ನು ಅವರು ಕಲಿತು ಮಾಡ್ತಾ ಇದ್ದಾರೆ ಮತ್ತು ಬಹಳ ಸಾರ್ಥಕತೆಯ ಒಂದು ಅನುಭವವನ್ನು ಹೊಂದಿಕೊಳ್ತಾ ಇದ್ದಾರೆ. ಅದರಿಂದ ನಾನು ಹೇಳುವುದು ಇಷ್ಟೇ, ನಾವೆಲ್ಲರೂ ಕೂಡ ನಮ್ಮ ಜೀವನವನ್ನು 3 ಭಾಗಗಳಿಗೆ ಮಾಡಿಕೊಳ್ಬಹುದು. ಒಂದರಲ್ಲಿ 3 ಭಾಗ ನಾವು ಸಾಧಾರಣವಾಗಿ ಹೇಳೋದಾದರೆ, ನಾವು ನಂಬುವ ದೇವರಿಗೆ ಅದನ್ನು ಅನ್ವಯಿಸಿ ಅದನ್ನು ಒಂದು ರೀತಿಯಲ್ಲಿ ಕಾನ್ಸಕ್ರೇಟ್ ಮಾಡಿ ಕೊಡುವುದು. ಇನ್ನೊಂದು 1/3 ನಮ್ಮ ಇಮಿಡಿಯೇಟ್ ಫ್ಯಾಮಿಲಿ, ನನ್ನ ಹೆಂಡತಿ, ಮಕ್ಕಳು, ಬಂಧು ಬಳಗದವರು ಅಂತ ಹೇಳ್ಬೋದು. ಆದರೆ 1/3 ಅದು ಸಮಾಜಕ್ಕೆ ಕೊಡಲೇಬೇಕು ನಾವು. ಆಗ ಆಗ ಮಾತ್ರ ನಮ್ಮ ಜೀವನ ಒಂದು ರೀತಿಯಲ್ಲಿ ಕಂಪ್ಲೀಟ್ ಜೀವನ ಆಗ್ತದೆ.
0: ಓಕೆ ಓಕೆ, ದಟ್ಸ್ ಟ್ರೂ, ದಟ್ಸ್ ಟ್ರೂ. ಎಸ್, ಇನ್ನು ಸರ್ ಈ ರೀತಿಯ ಈ ಏನು ವಿಕಲತೆಯನ್ನು ಮೆಟ್ಟಿ ನಿಂತ ಅನೇಕರು ನಮ್ಮ ಸಮಾಜದಲ್ಲಿ, ನಮ್ಮ ವಿಶ್ವದಲ್ಲಿ ಸುತ್ತಮುತ್ತ ಇದ್ದಾರೆ, ಅವ್ರ ಬಗ್ಗೆ ಮಾತಾಡ್ಬೇಕು. ಅದಕ್ಕೆ ಮುಂಚೆ ಒಬ್ರು ಕಾಲ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ.
3: ಹಲೋ,
0: ನಮಸ್ತೆ, ಹೇಳಿ ಯಾರು?
3: ನಮಸ್ತೆ ಸರ್, ಪೂರ್ಣಿಮಾ ಸಾಲತ್ತೂರಿಂದ.
0: ಪೂರ್ಣಿಮಾ ಸಾಲತ್ತೂರಿಂದ ಮಾತಾಡಿ, ಪೂರ್ಣಿಮಾ ಅವರೇ.
3: ನಮಸ್ತೆ ಸರ್.
2: ನಮಸ್ತೆ ಪೂರ್ಣಿಮಾ ಅವರೇ.
3: ಚೆನ್ನಾಗಿತ್ತು ಹಾಡು, ಇಸೆ ಮೂಲಕ ಹಾಡಿದ್ದು.
0: ಓಕೆ,
3: ಮತ್ತೆ ವಿಶೇಷ ಚೇತನದ ಜೀವನಕ್ಕೆ ನೀವು ಒಂದು ಸೋತ ಮನಸ್ಸುಗಳಿಗೆ ಸ್ಫೂರ್ತಿ ಮಾತು ಎಲ್ಲ ತುಂಬಿ ಅವರನ್ನ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಎಲ್ಲ ಸಹಾಯ ಮಾಡ್ತಿದ್ದೀರಾ. ಒಳ್ಳೆ ಸಮಾಜಮುಖಿ ಕೆಲಸದಾರ, ಅಭಿನಂದನೆ ತಮಗೆ ಬಂದದ್ದು.
0: ವಂದನೆಗಳು ನಿಮಗೆ. ಓಕೆ, ಎಸ್ ಸರ್, ಅದನ್ನ ನಿಮ್ಮ ಹತ್ರ ಕೇಳ್ತಾ ಇದ್ದೆ. ಈ ರೀತಿಯಲ್ಲಿ ಜೀವನಕ್ಕೆ ಇನ್ಸ್ಪಿರೇಷನ್ ಅಂತ ಹೇಳೋದೇ ಆದರೆ, ನೀವಂತ ಇನ್ಸ್ಪಿರೇಷನ್ಗಳನ್ನು ಯಾರನ್ನು ಈ ಹೊತ್ತು ನೆನಪು ಮಾಡಿಕೊಳ್ತೀರಿ? ಮಾದರಿ ವ್ಯಕ್ತಿತ್ವಗಳು ಅಂಧತ್ವವನ್ನು ಮೆಟ್ಟಿ ನಿಂತವರು ಅಂತ ಹೇಳಿದರೆ,
2: ಮೊದಲನೇದಾಗಿ ನನಗೆ ನೆನಪಿಗೆ ಬರುವುದು ಹೆಲೆನ್ ಕೆಲ್ಲರ್. ಹೆಲೆನ್ ಕೆಲ್ಲರ್ ಎಂಬ ಸ್ತ್ರೀ ಮಗುವಾಗಿದ್ದಾಗ ನನ್ನ ಮತ್ತು ನಿಮ್ಮ ಹಾಗೆ ಇದ್ದವರು, ಅವ್ರಿಗೇನು ತೊಂದರೆ ಇರಲಿಲ್ಲ. ಆದರೆ ಒಂದೂವರೆ ವರ್ಷ ಮಗು ಇರುವಾಗ ಒಂದು ಬಹಳ ಒಂದು ಭಯಂಕರವಾದ ಜ್ವರ ಬಂದು ಅವರು ಬರೀ ಕಣ್ಣುಗಳನ್ನು ಕಳೆದುಕೊಂಡದ್ದು ಮಾತ್ರ ಅಲ್ಲ, ಅವರ ಕಿವಿ ಕೂಡ ಹೋಯಿತು. ಸೊ ನಾವೇನು ಹೇಳ್ತೇವೆ, ಡೆಫ್ ಬ್ಲೈಂಡ್ ಅಂತ. ಅದರಿಂದ ಇವರು ಒಂದು ದೊಡ್ಡ ಮನೆತನದಕ್ಕೆ ಸೇರಿದವರೇ, ಆದರೆ ಪೇರೆಂಟ್ಸ್ಗೆ ಅವರನ್ನು ಹೇಗೆ ಹ್ಯಾಂಡಲ್ ಮಾಡೋದು ಗೊತ್ತಾಗಲಿಲ್ಲ ಅಂತೆ. ಆದರೆ ಆನ್ ಸಲಿವನ್ ಎಂಬುವರು ಅಲ್ಲಿಗೆ ಬಂದು, ಅವರು ಕೂಡ ಕಣ್ಣಿನ ಸಮಸ್ಯೆ ಇದ್ದವರು, ಆದರೆ ಅವರಿಗೆ ಸ್ವಲ್ಪ ಕಾಣ್ತಿತ್ತು. ಅವರು ಹೆಲೆನ್ ಕೆಲ್ಲರ್ ಒಟ್ಟಿಗೆ ಸೇರಿಕೊಂಡ ನಂತರ ಇಬ್ಬರೂ ಕೂಡ ಒಂದು ರೀತಿಯಲ್ಲಿ ಆ ಅಂಧತ್ವದಿಂದ ಹೊರಗೆ ಬಂದರು. ಅಂದರೆ ಅಂಧತ್ವ ಹೋಗಲಿಲ್ಲ, ಆದರೆ ಅವರು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಕಲಿತರು. ಅದರಿಂದ ಹೆಲೆನ್ ಕೆಲ್ಲರ್ ಈಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಮಾಡೆಲ್ ಅಂತ ಹೇಳ್ಬೋದು. ಅವರಿಗೆ ಮಾಡಲಿಕ್ಕಾದರೆ ಬೇರೆ ಯಾರಿಗೂ ಕೂಡ ಮಾಡಲಿಕ್ಕೆ ಆಗ್ತದೆ ಎಂಬ ಒಂದು ಸ್ಫೂರ್ತಿ. ಅದೇ ರೀತಿಯಲ್ಲಿ ಲೂಯಿ ಬ್ರೇಲ್ ಇನ್ನೊಂದು ಹೆಸರು. ಲೂಯಿ ಬ್ರೇಲ್ ಆರು ಎಂತ ಹೇಳ್ತಾರೆ ಚುಕ್ಕೆಗಳ ಒಂದು ಸಿಸ್ಟಮ್ ಅನ್ನೇ, ಬ್ರೇಲ್ ಸಿಸ್ಟಮ್ ಅನ್ನೇ ಕಂಡು ಹಿಡಿದವರು. ಬ್ರೇನ್ ಲಿಪಿ ಅನ್ನು ಅವರು ಕಂಡು ಹಿಡಿಯೋದು ಮಾತ್ರವಲ್ಲದೆ ಇವರಿಗೆ ಒಂದು ಸಂವಹನಕ್ಕೆ ಒಂದು ದಾರಿ ಮಾಡಿಕೊಟ್ರು ಬ್ಲೈಂಡ್ ಅವರಿಗೆ. ಹಾಗೆ ತುಂಬಾ ಜನ ಇದ್ದಾರೆ.
0: ಓಕೆ, ಒಬ್ಬರು ಕಾಲ್ ಇದ್ದಾರೆ, ಮಾತಾಡೋಣ. ಹಲೋ, ನಮಸ್ಕಾರ. ಹೌದು, ನಮಸ್ತೆ, ಯಾರಿದು ನಿಮ್ಮ ಹೆಸರು? ದೇವರಾಜ್ ಹೆಗಡೆ. ಹೌದು, ಲೈವ್ ಆಗ್ತಾ ಇದೆ ಸರ್. ಹೌದು ಹೌದು, ಚಾರ್ಲ್ಸ್ ಫುಟಾಡ್ ಅವರು ಇದ್ದಾರೆ, ಮಾತಾಡಬಹುದು. ಮಾತಾಡಿ ಮಾತಾಡಿ.
2: ನಮಸ್ಕಾರ ಸರ್.
4: ನಾನು ಅಂತ ಹೇಳಿದ್ರೆ ಲಾಂಗ್ ಟೈಮ್ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿದ್ದೇನೆ ಈಗ. ಸಣ್ಣದಿರುವ ಸಮೀಪ ದೃಷ್ಟಿ ಇತ್ತು, ದಪ್ಪ ಗ್ಲಾಸ್ ಕನ್ನಡಕ. ಆಮೇಲೆ ಬರ್ತಾ ಬರ್ತಾ ಅದು ಮೊನ್ನೆ ಪ್ರಾಬ್ಲಮ್ ಆಯ್ತು, ಕಮ್ಮಿ ಕಮ್ಮಿ ಕಮ್ಮಿ ಆಯ್ತು. ಆ ಟೈಮಿಗೆ ಇದು ನಮ್ಮ ಸುಜೀರ್ ಡಾಕ್ಟರ್ ಟೆಸ್ಟ್ ಮಾಡಿದ್ದೆ ನಾನು. ನಾನು ಐದನೇ ಕ್ಲಾಸ್ ಗ್ಲಾಸ್ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಈಗ ರಿಟೈರ್ಡ್ ಆಗಿದೆ, ಈಗ ಆಚೆಚೆ ಹೋಗ್ಲಿಕ್ಕೆ ಯಾರಾದ್ರೂ ಒಟ್ಟಿಗೆ ಹೋಗ್ಬೇಕಾಗ್ತದೆ. ಹಾಗೆ ಏನಾದ್ರು ಸ್ವಂತ ನಾನೇ ಆಚೆಚೆ ಹೋಗುವ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ, ಬರ್ಲಿಕ್ಕೆ ಕಲೀಲಿಕ್ಕೆ ಆಗ್ತದ?
0: ಕಲೀಲಿಕ್ಕೆ ಆಗ್ತದ ಅನ್ನೋದು ನಿಮ್ಮ ಪ್ರಶ್ನೆ ಅಲ್ವಾ?
4: ಹೌದೌದು.
2: ನೀವು ಎಲ್ಲಿ ಇರೋದು ಸರ್? ನೀವು?
4: ನಾನು ಇಲ್ಲಿ ಮಡ್ಯಾರು.
0: ಮಡ್ಯಾರು.
2: ಎಷ್ಟು ಪ್ರಾಯ ನಿಮ್ಗೆ ಈಗ?
4: ನನಗೆ 63.
2: ಡೆಫಿನೆಟ್ಲಿ ನಿಮ್ಗೆ ಕಲಿಬಹುದು ಸರ್.
4: ನಾನು ಲಾಂಗ್ ಟೈಮ್ ಸರ್ವಿಸ್ ಎಲ್ಲ ಮಾಡಿದ್ದೇನೆ, ಗೊತ್ತಿರಬಹುದು ನಮ್ದು ದೇವರಾಜ ಹೆಗಡೆ ಅಂತ.
0: ಹೌದೌದು, ಗೊತ್ತು ಸರ್, ಗೊತ್ತು.
4: ನನಗೆ ಅಂತ ಹೇಳಿದ್ರೆ ಆ ಟೈಮ್ಗೆ ಅಲ್ಲಿ ಒಂದು ಅತ್ತಾವರದಲ್ಲಿ ಒಂದು ಇತ್ತು
0: ಮೊಬಿಲಿಟಿ ಸೆಂಟರ್,
4: ಅಲ್ಲಿ ಹೋಗುವಂತ ಇತ್ತು. ಆಮೇಲೆ ನಾನು ವಿಚಾರಿಸಬೇಕು, ಅದು ಬಂದ್ ಆಗಿದೆ ಹೇಳಿದ್ದೆ ಅಲ್ಲಿ.
2: ಈಗ ಸದ್ಯಕ್ಕೆ ಮಂಗಳೂರಿನಲ್ಲಿ ಯಾವ್ದು ಸಹ ಅಂತ ಸೆಂಟರ್ ಇಲ್ಲ.
4: ಕ್ಲಾಸ್ ಇಲ್ಲಿ ಕ್ಲಾಸ್ ಇಲ್ವ? ಅದು
2: ಇಲ್ಲ ಇಲ್ಲ, ಈಗ ಸದ್ಯಕ್ಕೆ ನನಗೆ ಗೊತ್ತಿರುವ ಹಾಗೆ ಇಲ್ಲಿ ಯಾವ್ದು ಸಹ ಒಂದು ಸೆಂಟರ್ ಅಂತ ಇಲ್ಲ. ಆದ್ರೆ ಬೆಂಗಳೂರಿನಲ್ಲಿ ಈಗ ಉಂಟು, ಬೇಕಾದಷ್ಟು ಕಡೆ ಉಂಟು. ನಿಮಗೆ ಅಲ್ಲಿ ಹೋಗುವ ಒಂದು ಫೆಸಿಲಿಟಿ ಇದ್ರೆ. ನಿಮ್ಗೆ ಎಲೋಶಿಯಸ್ ಗೆ ಬರ್ಲಿಕ್ಕೆ ಆಗ್ಬೋದಾ ಸರ್?
4: ಸರ್ವಿಸ್ ಮಾಡಿದ್ದೇನೆ
0: ಸರ್. ನೀವು ದೇವರ ಸರ್ ಅವರೇ, ಅವ್ರು ಕೇಳ್ತಾ ಇದಾರೆ ನಿಮ್ಗೆ ಎಲೋಶಿಯಸ್ ಗೆ ಬರ್ಲಿಕ್ಕೆ ಆಗ್ತದ ಅಂತ ಕೇಳಿದ್ರು. ಎಲೋಶಿಯಸ್ ಕೂಡ ಅಲ್ವಾ? ಓಕೆ, ನೋಡುವ ದೇವರ ಜೊತೆ. ನಾನು ನಿಮ್ಮನ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೇನೆ ಲೈವ್ ಆದ ನಂತರ. ನಿಮ್ಗೆ ಏನಾದ್ರೂ ಪರಿಹಾರ ಇದ್ವಿ ಅಂತ ನಾವು ಮಾತಾಡಿ ನಿಮ್ಗೆ ಮಾತಾಡ್ತೇವೆ. ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ನಿಮ್ಮ ಹೌದೌದು ಮಾಡು ಸರ್. ಏನ್ ನಾನು
4: ಸರ್ವಿಸ್ ಅಲ್ಲಿ ಇದ್ದೆ, ನನಗೆ ಹೋಗಿ ಅಟೆಂಡ್ ಆಗ್ಲಿಕ್ಕೆ ಆಗ್ಲಿಲ್ಲ.
0: ಹೌದೌದು ಗೊತ್ತಾಯ್ತು ಗೊತ್ತಾಯ್ತು. ಎಸ್ ದೇವರಾಜ್ ಅವರೇ, ನಿಮ್ಮ ಇದಕ್ಕೆ ನಾನು ಮತ್ತೆ ಕಾಲ್ ಮಾಡ್ತೇನೆ ನಿಮ್ಗೆ. ಸರಿ ಎಸ್ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇನ್ನೊಂದು ಹೇಳೋದು ಚಾಲ್ ಸರ್, ನೋಡಿ ನಿಮ್ಮ ಅಕ್ಕನೇ ಹೇಳಿದ್ರಿ, ಈ ಬಾಲ್ಯದಲ್ಲಿಯೇ ಬ್ಲೈಂಡ್ ಆಗಿಯೇ ಇದ್ದರೆ ಅದು ಒಂದು ಬೇರೆ, ಆದರೆ ಜೀವನದ ತಾನು ಏನು ಅರ್ಧ ಶತಮಾನಗಳನ್ನು ಕಳೆದ ನಂತರ, ಅದೆಷ್ಟು ವರ್ಷಗಳಾದ ನಂತರ ಯಾವುದೋ ಕಾರಣಕ್ಕಾಗಿ ಕಣ್ಣಿನ ದೃಷ್ಟಿ ದೋಷ ಆಗ್ತದೆ ಅಂತ ಹೇಳಿದರೆ, ಆಗ ಅದನ್ನು ಅವ ಸಹಿಸಿಕೊಳ್ಳೋದು ಬಹಳ ಅವನಿಗೆ ಕಷ್ಟ ಆಗ್ತದೆ ಅಂತಲ್ವಾ, ಈ ಒಂದು ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್?
2: ಈಗ ಹುಟ್ಟು ಕುರುಡ ಅಂತ ಹೇಳ್ತೇವೆ ನಾವು, ಅವರಿಗೆ ಒಂದು ರೀತಿಯಲ್ಲಿ ಸಿಕ್ಸ್ ಸೆನ್ಸ್ ಹುಟ್ಟಿದಲ್ಲೇ ಬಂದು ಬರ್ತದೆ. ಅವರ ಅನುಭವಗಳ ಮೂಲಕ ಮತ್ತು ಅವರ ಬೇರೆ ಬೇರೆ ಅವರ ಕೆಲಸಗಳನ್ನು ಅವರೇ ಅವರದೇ ಆದ ರೀತಿಯಲ್ಲಿ ಶೈಲಿಯಲ್ಲಿ ಅವರು ಮಾಡಲಿಕ್ಕೆ ಶುರು ಮಾಡ್ತಾರೆ, ಮತ್ತು ಅವರಿಗೆ ಒಂದು ರೀತಿಯಲ್ಲಿ ಕಾನ್ಫಿಡೆನ್ಸ್ ಕೂಡ ಇರ್ತದೆ. ಆದರೆ ನೀವು ಹೇಳಿದಾಗೆ ಏನಾದರೂ ಒಂದು ರೋಗ ಬಂದು ಅಥವಾ ಆಕ್ಸಿಡೆಂಟಲ್ಲಿ ಅಥವಾ ಏನಾದರೂ ಮಧ್ಯದಲ್ಲಿ ಈ ಕಣ್ಣು ದೃಷ್ಟಿ ಕಳ್ಕೊಂಡ್ರೆ ಅದು ಒಂದು ರೀತಿಯಲ್ಲಿ ಮಾನಸಿಕವಾಗಿ ಕೂಡ ಒಂದು ಟ್ರಾಮಾ ಆಗ್ತದೆ. ಎಷ್ಟೋ ಜನ ಅದನ್ನು ಆಕ್ಸೆಪ್ಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಕೆಲವರಿಗೆಲ್ಲ ಇನ್ನೇನು ಮದುವೆ ಆಗಲಿಕ್ಕೆ ಹತ್ತಿರ ಬಂದಿರುವಾಗ ಇಂಥ ಒಂದು ಪರಿಸ್ಥಿತಿ ಆದದ್ದು ನನಗೆ ಗೊತ್ತುಂಟು. ಅಂಥವರು ಬಹಳ ಕಷ್ಟ, ಅವರು ಅದನ್ನು ಯಾಕಂದರೆ ಅವರು ಲೋಕ ನೋಡಿದ್ದಾರೆ ಮತ್ತು ಅವರಿಗೆ ಬೇಕಾದ ಸ್ಕಿಲ್ಗಳಿರುವುದಿಲ್ಲ. ಟಚ್ಚಲ್ಲಿರ್ಬೋದು ಅಥವಾ ಹಿಯರಿಂಗ್ ಇರ್ಬೋದು, ಅದೆಲ್ಲ ಬೇರೆಯವರಿಗೆ ಒಳ್ಳೆ ಡೆವಲಪ್ ಆಗಿರುವಾಗ ಇವರಿಗೆ ಅದಿರುವುದಿಲ್ಲ. ಹಾಗೆ ಅಂತ ಅವರಿಗೆ ಜೀವನ ಮಾಡಲಿಕ್ಕೆ ಆಗುದಿಲ್ಲ ಅಂತ ಅಲ್ಲ. ಆಗ ಅವರಿಗೆ ಬೇಕಾದದ್ದು ಒಂದು ರೀತಿಯಲ್ಲಿ ಕೌನ್ಸೆಲಿಂಗ್ ಬೇಕಾಗ್ತದೆ, ಮತ್ತು ಕೌನ್ಸೆಲಿಂಗ್ ಬೇರೆಯವರು ಮಾಡೋದಕ್ಕಿಂತ ಅವರ ಹಾಗೆ ಕಣ್ಣು ತೊಂದರೆ ಇರುವವರು ಮಾತಾಡಿದ್ರೆ ಅದಕ್ಕೆ ಹೆಚ್ಚು ಇಂಪ್ಯಾಕ್ಟ್ ಇರ್ತದೆ. ನಾನು ಹೇಗೆ ಅದನ್ನು ಹೌದು, ಆಗ ಅವರು ಬೇರೆಯವರನ್ನು ಕೂಡ ಅವರು ಉತ್ತೇಜನಗೊಳಿಸಬಹುದು. ಯಾಕಂದ್ರೆ ಈಗ ಲೋಕದಲ್ಲಿ ಎಷ್ಟೋ ಫೆಸಿಲಿಟೀಸ್ ಉಂಟು, ಮುಂಚೆ ಇರಲಿಲ್ಲ. ಈಗ ಎಷ್ಟೋ ರೀತಿಗಳಲ್ಲಿ ನಾವು ಹೇಳೋದಾದ್ರೆ ಮುಂದುವರೆದಿದ್ದೇವೆ ನಾವು, ಮತ್ತು ಆಕ್ಸೆಪ್ಟೆನ್ಸ್ ಉಂಟು.
0: ಓಕೆ ಓಕೆ. ಈಗ ಸರ್, ನೀವು ಬೇರೆ ಬೇರೆ ಸಿಟಿಗಳಿಗೆ ಹೋಗಿದ್ದೀರಿ, ಬೇರೆ ಬೇರೆ ಊರುಗಳಿಗೆ ಹೋಗಿದ್ದೀರಿ, ಈ ಅಂಧತ್ವವನ್ನು ಹೊಂದಿರುವವರಿಗೆ ಒಂದು ಹೆಚ್ಚಾಗಿ ಟ್ರೈನಿಂಗ್ ಕೊಡೋದಕ್ಕೆ ಒಂದು ಚೆನ್ನಾಗಿರುವಂಥ ಸಿಟಿ ಅಂತ ಹೇಳಿದರೆ ಯಾವುದು ಸರ್? ಯಾವುದಿದೆ? ಬೆಂಗಳೂರೇ?
2: ಬೆಂಗಳೂರು ಇಸ್ ಕ್ವೈಟ್ ಅಮಂಗ್ ದ ಟಾಪ್ ಅಂತ ಹೇಳ್ಬೋದು. ನಾನು ಬೆಂಗಳೂರಲ್ಲಿ ಸುಮಾರು ಫೆಸಿಲಿಟೀಸ್ ಉಂಟು, ಮತ್ತು ಇನ್ನೊಂದು ಮುಖ್ಯ ಇದು ಅಂದರೆ ಡೆಲ್ಲಿ. ಡೆಲ್ಲಿಯಲ್ಲಿ ಸಹ ಎನ್ ಎ ಬಿ ಮತ್ತು ಬೇರೆ ಬೇರೆ ರೀತಿಯ ಫೆಸಿಲಿಟೀಸ್ ಮತ್ತು ಎನ್ ಜಿ ಒಸ್ ಉಂಟು. ಕೋಲ್ಕತ್ತಾದಲ್ಲಿ ಉಂಟು, ಎಲ್ಲ ಮೇಜರ್ ಸಿಟೀಸಲ್ಲಿ ಇಂಡಿಯಾದಲ್ಲಿ ಉಂಟು ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಮುಖ್ಯವಾದದಂದ್ರೆ ನಾವೀಗ ಆ ವೈಟ್ ಕೇನ್ ಅನ್ನು ಇಟ್ಕೊಂಡು ನಡೆಯೋದು, ನಾವು ಯಾವುದಕ್ಕೆ ಮೊಬಿಲಿಟಿ ಆ್ಯಂಡ್ ಓರಿಯೆಂಟೇಷನ್ ಅಂತ ಹೇಳ್ತೇವೆ, ಅದು ಸರಿಯಾದ ರಸ್ತೆಗಳಿದ್ರೆ ಮಾತ್ರ ಸಾಧ್ಯ. ನಾವು ಅದಕ್ಕೊಂದು ಶೋರ್ ಲೈನ್ ಅಂತ ಕರಿತೇವೆ. ಈಗ ಒಬ್ರು ನಡೆಯುವಾಗ ಅವರಿಗೊಂದು ಶೋರ್ ಲೈನ್ ಬಹಳ ಮುಖ್ಯ. ಶೋರ್ ಲೈನೇ ಇಲ್ಲದಿದ್ರೆ, ಅಂದ್ರೆ ಫುಟ್ಪಾತ್, ಮುಖ್ಯವಾಗಿ ಫುಟ್ಪಾತ್ ಇಲ್ಲದಿದ್ರೆ ಮತ್ತು ಅಲ್ಲಲ್ಲೇ ಈ ದನಗಳು ಅಥವಾ ನಾಯಿಗಳು ಎಲ್ಲ ಮಲಗಿದ್ರೆ ಅದು ಬಹಳ ಕಷ್ಟ ಆಗ್ತದೆ ಅವರಿಗೆ. ಅದರಿಂದ ಸಣ್ಣ ಸಣ್ಣ ಪ್ರದೇಶಗಳಲ್ಲಿ ಇದೇ ದೊಡ್ಡ ಒಂದು ಪ್ರಾಬ್ಲಮ್, ಈ ಪ್ರಾಣಿಗಳು ಮತ್ತು ನೀರು ಅಲ್ಲಲ್ಲೇ ಹರಿತಾ ಇರ್ತದೆ. ಆದರೆ ಈಗ ಸಿಟೀಸಲ್ಲಿ ಈ ಶೋರ್ ಲೈನ್ ಒಳ್ಳೆದಿರೋದ್ರಿಂದ ಹೆಚ್ಚಾದವರು ನಾವು ನೋಡ್ತೇವೆ ಬಸ್ ಹಿಡಿದು ಅವರು ಸ್ವಂತವಾಗಿ ಅಥವಾ ಸ್ವಾವಲಂಬಿಯಾಗಿ ಅವರು ಪಾಯಿಂಟ್ ಎಯಿಂದ ಪಾಯಿಂಟ್ ಬಿಗೆ ಹೋಗೋದಲ್ಲದೆ ಕೆಲಸ ಮಾಡಿ ಮನೆಗೆ ಹಿಂದೆ ಬಂದು, ಮತ್ತು ನೀವು ಕೇಳಿರ್ಬೋದು ಎಷ್ಟೋ ಜನ ಈಗ ಅವರದೇ ಅಡುಗೆ ಮಾಡಿ, ಅಂಧತ್ವ ಇರುವ ಗಂಡಸರು ಮತ್ತು ಹೆಂಗಸರು ಮದುವೆಯಾಗಿ
0: ನಮ್ಮ ಲಿಸನರ್ ಇಬ್ಬರು ಇದ್ರು, ಪುಷ್ಪಾವತಿ ಶಿವನಂಜು ಅಂತ, ಇಲ್ಲಿ ಡಿಸಿ ಆಫೀಸಲ್ಲಿ ಕೆಲಸ ಆಗಿದ್ರು.
2: ನಮ್ಮ ಹಾಗೆ ಎಲ್ಲ ರೀತಿಯಲ್ಲಿ ಒಂದು ಬಹಳ ಎಂತ ಹೇಳ್ತಾರೆ ಪ್ರೊಡಕ್ಟಿವ್ ಲೈಫ್ಸ್ ಲೀಡ್ ಮಾಡ್ತಾ ಇದ್ದಾರೆ, ಅವರನ್ನು ನೋಡುವಾಗ ಸಂತೋಷ ಆಗ್ತದೆ.
0: ಹೌದು. ಕೇಳುಗರೆ, ಕೊನೆಯ ಒಂದಿಷ್ಟು ನಿಮಿಷಗಳು ಬಾಕಿ ಉಳಿದಿದೆ. ನಿಮ್ಗೆ ಕೂಡ ಏನಾದರೂ ಕರೆಯನ್ನು ಮಾಡಲಿಕ್ಕಿದ್ರೆ, ಡಾಕ್ಟರ್ ಚಾರ್ಲ್ಸ್ ಫುಟಾಟ್ ಅವ್ರ ಜೊತೆ ಮಾತಾಡಲಿಕ್ಕಿದ್ರೆ ಖಂಡಿತವಾಗಿಯೂ ಕಾಲನ್ನು ಮಾಡ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949, ಈ ಸಂಖ್ಯೆ ಕರೆಯನ್ನು ಮಾಡ್ಬೋದು ಅನ್ನೋದನ್ನು ಹೇಳ್ತಾ ಸರ್, ಈಗ ನೀವು ಹೇಳಿದ್ರಿ ಮಂಗಳೂರಲ್ಲಿ ಇದಕ್ಕೆ ಸರಿಯಾದಂಥ ವ್ಯವಸ್ಥೆಗಳು ಇಲ್ಲ ಅಂತ. ನಾನು ಕೂಡ ಹತ್ತಾವರದಲ್ಲಿರುವಂಥ ಮೊಬಿಲಿಟಿ ಸೆಂಟರ್ಗೆ ಹೋಗಿದ್ದೇನೆ. ಆ ಸಮಯದಲ್ಲೇ ಜನ ಕಡಿಮೆ ಇದ್ರು ಅಲ್ಲಿ, ಈಗಂತೂ ಯಾರೂ ಇಲ್ಲ ಅನಿಸುತ್ತೆ. ಸೊ ನಿಮ್ಗೆ ಅನಿಸೋದಿಲ್ವ ಸರ್, ಇಲ್ಲಿ ಒಂದು ಸರಿಯಾದಂಥ ರೀತಿಯಲ್ಲಿ ಆ ವ್ಯವಸ್ಥೆಯನ್ನು ಮಾಡಿದರೆ ಒಳ್ಳೆಯದಿತ್ತು ಅಂತ? ನಿಮ್ಮ ಒಪಿನಿಯನ್ ಏನಿದ್ರ ಬಗ್ಗೆ?
2: ಬಹಳಷ್ಟು ಎನ್ ಜಿ ಒನವರು ಇಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ನನ್ನನ್ನು ಕೂಡ ಅದರ ವಿಚಾರದಲ್ಲಿ ಕಾಂಟ್ಯಾಕ್ಟ್ ಸಹ ಮಾಡಿದ್ರು. ಇಲ್ಲಿ ಮುಖ್ಯವಾದ ಪ್ರಾಬ್ಲಮ್ ಅಂದರೆ ನಾನು ಮೊದಲೇ ಹೇಳಿದಾಗೆ ಅದು ಆ್ಯಕ್ಚುಲಿ ಅದು ನಾವು ಬೇಸರ ಪಡಬಾರ್ದು, ಅಂಧತ್ವ ಕಡಿಮೆ ಮಂಗಳೂರಿನಲ್ಲಿ. ಆದರೆ ಈ ಇಂಟೀರಿಯರ್ ಪ್ಲೇಸಸ್ಸಲ್ಲೆಲ್ಲ ಜನ ಇದ್ದಾರೆ. ಒಂದು ರೀತಿಯಲ್ಲಿ ಒಳ್ಳೆ ಒಂದು ಸರ್ವೆ ನಡಿಬೇಕು, ಮುಖ್ಯವಾಗಿ ಶುರುವಲ್ಲಿ ಒಂದು ಸರ್ವೆ ನಡೆದು ಅವರು ಎಷ್ಟು ಜನ ಇದ್ದಾರೆ ಮತ್ತು ಅವರಿಗೆ ಬೇಕಾದ ಫೆಸಿಲಿಟೀಸ್ ಯಾವುದು ಅಂತ ನೋಡಿದ ಮೇಲೆ. ನಮ್ಮ ಎಲೋಷಿಯಸ್ ಕಾಲೇಜಲ್ಲಿಯೂ ಕೂಡ ಒಂದು ಕನಸು ಉಂಟು. ನಮ್ಮ ಫಾದರ್ ವೈಸ್ ಚಾನ್ಸಲರ್ ಕೂಡ ಅದರ ವಿಚಾರವಾಗಿ ಬಹಳ ಕಾಳಜಿ ವಹಿಸಿದ್ದಾರೆ. ಆದಷ್ಟು ಮಂದಿ ಮಕ್ಕಳನ್ನು ನಾವು ಇಲ್ಲಿ ಅಡ್ಮಿಷನ್ ಮಾಡಿಕೊಳ್ಳುವ ಮತ್ತು ಅವರಿಗೆ ಬೇಕಾದ ಹಾಸ್ಟೆಲ್ ಫೆಸಿಲಿಟಿ ಮತ್ತು ಇಲ್ಲಿ ಕ್ಯಾಂಪಸನ್ನು ಡಿಸೇಬಲ್ಡ್ ಫ್ರೆಂಡ್ಲಿ ಮಾಡಬೇಕು ಮೊದಲು ಈ ರ್ಯಾಂಪ್ಗಳನ್ನು. ಅದಕ್ಕೆ ಆಗಲೇ ಒಂದು ಪ್ರಾಜೆಕ್ಟ್ ತಗೊಂಡಿದ್ದಾರೆ, ಸಹೋದಯ ಮೂಲಕವೇ ಅದು ಆಗ್ತಾ ಉಂಟು.
0: ಓಕೆ, ಅದರ ಬಗ್ಗೆ ಮಾತಾಡ್ತೇನೆ ಸರ್. ಒಬ್ರು ಕಾಲ್ ಇದ್ದಾರೆ, ಮಾತಾಡಿಬಿಡುವ. ಹಲೋ ನಮಸ್ಕಾರ
5: ಸರ್. ನಮಸ್ತೆ ಸರ್, ಜಯಪ್ರಕಾಶ್ ಇಕ್ಕೂರ್ ಮಾತಾಡೋದು.
0: ಮಾತಾಡಿ ಮಾತಾಡಿ ಸರ್.
5: ಸರ್ ಪುಟಾಡ ಸರ್, ನಿಮ್ಗೂ ಕೂಡ ನಮಸ್ತೆ.
2: ಹಾ ನಮಸ್ಕಾರ ಸರ್.
5: ಅರಿಣಾಕ್ಷಿ ಕುಲಾಲ್ ಅವರು ಬೇರೆ ಬೇರೆ ಜಾಗದಲ್ಲಿ ನಿಮ್ಮ ಬಗ್ಗೆ ನಿಮ್ಮನ್ನು ಉಲ್ಲೇಖಿಸಿದ್ದು ನಾನು ಕೂಡ ಕೇಳಿದ್ದೇನೆ. ಅವರ ಮನೆಯವರಿಗೂ ಕೂಡ ನೀವು ಬರೋದು ಇಷ್ಟ ಇರ್ಲಿಲ್ಲ, ಆದ್ರೂ ಕೂಡ ನೀವು ಹೋಗ್ತಾ ಇದ್ದೀರಿ. ಆ ಬಗ್ಗೆ ಕೂಡ ನನ್ಗೆ ಗೊತ್ತು. ನಾನು ಆಗಲೇ ನಿಮ್ಗೆ ಒಂದು ನಮಸ್ಕಾರ ಹೇಳಿದ್ದೇನೆ, ನಾನು ಕೈ ಮುಗಿದಿದ್ದೇನೆ. ಅಂತ ಜನ ಸಹ ಇದ್ದಾರೆ ಅಂತೇಳಿ ಅವ್ರು ಬೈತಾ ಇದ್ರು ಮನೆಯವರು ಕೂಡ. ನೀವು ಅವರನ್ನು ತುಂಬಾ ಒಂದು ಪ್ರೋತ್ಸಾಹಿಸಿದ್ದೀರಿ. ಅವರು ತುಂಬಾ ಕೆಲಸ ಮಾಡ್ತಾ ಇದ್ರು, ಅದೇ ಡಾಲ್ ಮೇಕಿಂಗ್ ಇಂಥದ್ದೆಲ್ಲ ಮಾಡ್ತಾ ಇದ್ರು. ಹೌದು, ಅದು ಅದಕ್ಕೆ ನೀವು ಕಾರಣ. ಅದಕ್ಕಾಗಿ ತುಂಬಾ ಧನ್ಯವಾದಗಳು. ಈಗ ಅರಿಣಾಕ್ಷಿ ಕುಲಾಲ್ ಅವರು ನಮ್ಮ ಜೊತೆ ಇಲ್ಲ.
2: ಇಲ್ಲ, ನಮ್ಗೆ ತುಂಬಾ ಬೇಸರ ಆಯ್ತು ಕೇಳಿ ಮೊನ್ನೆ.
5: ಹೌದು ಹೌದು ಸರ. ಹಾಗೆ ನೀವು ಹೇಳಿದ ಮಾತುಗಳು, ಅದೇ ಸಿಂಪತಿಗಿಂತ ಎಂಪತಿ ಮುಖ್ಯ, ಅಗತ್ಯ ಇದೆ ಅಂತ ಅವರಿಗೆ, ಮತ್ತು ಒಂದೆರಡು ಸಮಾಜಕ್ಕೆ ಇಡ್ಬೇಕು, ಇದೆಲ್ಲ ತುಂಬಾ ನಾವು ತಿಳಿದುಕೊಳ್ಬೇಕ ಮತ್ತು ಅದನ್ನ ಅನುಷ್ಠಾನಗೊಳಿಸಬೇಕಾದ ಮಾತುಗಳು ಸರ್. ಅದೆಲ್ಲ ಕೇಳಿ ಬಹಳ ಖುಷಿ ಆಯ್ತು. ಮತ್ತೆ ವಿಜಿಲ್ ನಲ್ಲಿ ಮೂಡಿ ಬಂದ ಹಾಡು ಕೂಡ ಬಹಳ ಬಹಳ ಖುಷಿ ಆಯ್ತು ಸರ್. ಮತ್ತೆ ಒಂದು ಪ್ರಶ್ನೆ ಸರ್, ಅದೇ ಮಂಗಳೂರಲ್ಲಿ ಅಂಧರ ಸಂಖ್ಯೆ ಕಡಿಮೆ ಇದೆ ಅಂತೇಳಿ, ನಿಜವಾಗಿ ಅದು ಒಳ್ಳೆಯ ವಿಚಾರ. ಅದು ಯಾಕೆ ಸರ್, ವೈಜ್ಞಾನಿಕವಾಗಿ ಯಾವ ಕಾರಣಕ್ಕಾಗಿ ಆಗಿ ಅಂತೇಳಿ ನಾನು ರೇಡಿಯೋದಲ್ಲಿ ಕೇಳ್ತೇನೆ ಸರ್. ಧನ್ಯವಾದಗಳು.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಒಳ್ಳೆ ಮಾತನ್ನು ಹೇಳಿದ್ರು ಜಯಪ್ರಕಾಶ್ ಅವರು. ಹೇಳಿ ಸರ್.
2: ನನಗೆ ಅದಕ್ಕೊಂದು ಎಕ್ಸ್ಪರ್ಟ್ ರಿಪ್ಲೈ ಕೊಡ್ಲಿಕ್ಕೆ ಆಗ್ತದ ನಂಗೆ ಗೊತ್ತಿಲ್ಲ. ಆದರೆ ನಾನು ಕೇಳಿರುವ ಪ್ರಕಾರ ಮತ್ತು ನಾನು ಸಹ ಬಿ ಎಸ್ ಸಿ ಗ್ರಾಜ್ಯುಯೇಟ್ ಆಗಿ ಝೂಲಜಿ ಎಲ್ಲ ಕಲಿತಿರುವ ಪ್ರಕಾರ, ಇಲ್ಲಿದು ವೆಜಿಟೇಬಲ್ಸ್ ಆರ್ ಫುಲ್ ಆಫ್ ಮಿನರಲ್ಸ್, ಅಯೋಡಿನ್ ಆ್ಯಂಡ್ ಅದರ್ ಇದು ನ್ಯೂಟ್ರಿಯೆಂಟ್ಸ್. ಮತ್ತು ಅಯೋಡಿನ್ ಮತ್ತು ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಕಣ್ಣುಗಳಿಗೆ ಭಾಳ ಒಳ್ಳೆಯದು. ಅದರಿಂದ ಕೆಲವು ಡಾಕ್ಟರ್ಸ್ ಹೇಳ್ತಾರೆ ಕೋಸ್ಟಲ್ ಪ್ಲೇಸಸ್ಸಲ್ಲಿ ಅಂಧತ್ವ ಸ್ವಲ್ಪ ಕಡಿಮೆ ಇರ್ತದೆ ಅಂತ. ಯಾಕಂದರೆ ಅಲ್ಲಿದು ಎಲ್ಲ ಆಹಾರ ವಸ್ತುಗಳಲ್ಲಿ ಪೌಷ್ಟಿಕ ಅಂಶಗಳು ಒಳ್ಳೇದಿರೋದ್ರಿಂದ ಮತ್ತು ಮೀನು ತಿನ್ನೋದ್ರಿಂದ, ಮೀನಲ್ಲಿ ತುಂಬ ಆಯೋಡಿನ್ ಉಂಟಂತೆ, ಅದರಿಂದ ಇರಬಹುದು ಅಂತ ನನ್ನದೊಂದು ಅನಿಸಿಕೆ. ಅದರಿಂದ ನನಗೆ ಅದಕ್ಕಿಂತ ಹೆಚ್ಚು ಹೇಳುವ ಎಕ್ಸ್ಪರ್ಟೀಸ್ ಇಲ್ಲ ನನಗೆ. ಮಾತ್ರ ಅದು ಒಳ್ಳೇದು, ಮಾತ್ರ ನನ್ನ ಅನುಭವದಲ್ಲಿ ಅದು ಹೌದು, ಇಲ್ಲಿ ಕಡಿಮೆ ಇದ್ದಾರೆ ಮತ್ತು ನನಗೆ ಅದು ಬಹಳ ಒಂದು ಸಂತೋಷದ ಸುದ್ದಿ ಸಹ. ಯಾಕಂದ್ರೆ ವಿಜಯಪುರ ಅಂತ ಉಂಟು ಬೆಂಗಳೂರು ಹತ್ರ, ಅಲ್ಲಿ ಸಾಧಾರಣ ಎಲ್ಲ ಮನೆಗಳಲ್ಲಿ ಒಬ್ಬರಾದರೂ ಅಂದರನ್ನು ನಾವು ಕಾಣ್ತೇವೆ. ಅದು ಕಾನ್ಸಾಂಗ್ವಿನಸ್ ವೆಡ್ಡಿಂಗ್ಸ್ ಇಂದ ಇರಬಹುದು ಅಂತ ಹೇಳ್ತಾರೆ. ಅಂದ್ರೆ ಒಳಗೊಳಗೆ ಮದುವೆ
0: ಆಗುವುದು,
2: ಕುಟುಂಬದ ಒಳಗೆ ಮದುವೆ ಆಗುವುದು ಅದೊಂದು. ಮತ್ತೆ ಇನ್ನೊಂದು ಈ ರೆಟಿನೈಟಿಸ್ ಪಿಗ್ಮೆಂಟೋಸಮ್ ಎಂಬ ಒಂದು ರೋಗ ಉಂಟು, ಆರ್ ಪಿ ಅಂತ ಕರೀತಾರೆ ಅದು. ಅದು ವಂಶ ಪಾರಂಪರ್ಯವಾಗಿ ಬರುವ ಒಂದು ರೋಗ ಅದು. ಅದರಲ್ಲಿ ಹೇಗೆ ಅಂದ್ರೆ ಸಣ್ಣದಿರುವಾಗ ಸರಿ ಇರ್ತದೆ, ಆಮೇಲೆ ನೈಟ್ ಬ್ಲೈಂಡ್ನೆಸ್ ಶುರು ಆಗ್ತದೆ, ಕತ್ತಲೆಯಲ್ಲಿ ಕಾಣುವುದು ಕಷ್ಟ ಆಗುದು. ಆಮೇಲೆ ಬೆಳೆಯುತ್ತಾ ಬರುವಾಗ ಮೆಲ್ಲ ಟನೆಲ್ ವಿಷನ್ ಅಂತ ಆಗ್ತದೆ. ಟನೆಲ್ ವಿಷನ್ ಅಂದ್ರೆ ನಾವು ಸಾಧಾರಣ ಟನೆಲ್ ಒಳಗಿಂದ ನೋಡಿದ್ರೆ ಹೇಗೆ ಕಾಣ್ತದೆ ಆ ರೀತಿ ಕಾಣುದು, ಬದಿಗಳಲ್ಲಿ ಬ್ಲೈಂಡ್ ಆಗುದು, ಸೆಂಟ್ರಲ್ ವಿಷನ್ ಮಾತ್ರ ಇರುವುದು ಅಥವಾ ಸೆಂಟ್ರಲ್ ವಿಷನ್ ಹೋಗಿ ಬದಿ ಮಾತ್ರ ಕಾಣುದು. ಹಾಗೆ ತುಂಬಾ ಜನರಿಗೆ ಬೆಂಗಳೂರು, ಕೋಲಾರ, ವಿಜಯಪುರ ಆ ಪ್ರದೇಶಗಳಲ್ಲಿ ಇದು ಬಹಳ ಕಾಮನ್, ಆದರೆ ಮಂಗಳೂರಲ್ಲಿ ಇದು ಬಹಳ ಕಡಿಮೆ. ಅದರಿಂದ ನಾವು ನಮ್ಮ ಆಹಾರದೇ ಪದ್ಧತಿ ಇರಬೇಕು ಅಂತ ನಾನು ನೆನೆಸೋದು.
0: ಓಕೆ,
2: ಅದು ನಮಗೆ ಒಳ್ಳೇದಾಗ್ತದೆ.
0: ಓಕೆ ಓಕೆ, ಒಬ್ರು ಕಾಲರ್ ಇದ್ದಾರೆ ಸರ್, ಮಾತಾಡಿಬಿಡುವ. ಹಲೋ ನಮಸ್ಕಾರ.
6: ನಮಸ್ಕಾರ.
0: ನಮಸ್ತೆ ಹೇಳಿ.
2: ನಮಸ್ಕಾರ.
6: ಗೌರಂಗ ಗಾಂಧಾರಿಕ ಗಿರ್ಧರಿ ರಾಧಾ ಸೇವರ ಮಣ್ ಬಿಹಾರಿ ಜಯತಃ.
0: ಹೇಳಿ ಹೇಳಿ.
6: ಗೌರಂಗ, ಹರೇ ಕೃಷ್ಣ ಹರೇ ಕೃಷ್ಣ, ರಾಧೆ ರಾಧೆ. ನಮಸ್ಕಾರ, ಅಭಿನಂದನೆಗಳು ಸರ್. ತುಂಬಾ ಅಭಿನಂದನೆಗಳು. ನೀವು ತುಂಬಾ ಉತ್ತಮ ಸೇವೆಯನ್ನ ಮಾಡ್ತಾ ಇದ್ದೀರಿ. ವೈಷ್ಣವರನ್ನ ಪರ ದುಃಖ ದುಃಖಿ ಅಂತ ಕರೀತಾರೆ, ಅದಕ್ಕೆ ಸರಿಯಾಗಿ ಆ ಭಗವಂತನನ್ನು ಕೂಡ ಹೇಗೆ ಕೃಷ್ಣ ಕರುಣಾ ಸಿಂಧು ಜೈನ ಬಂಧು ಅಂತ ಕರೀತಾರೆ, ಹಾಗೆ ಅವರ ರೆಪ್ರೆಸೆಂಟೇಟಿವ್ ಆಚಾರ್ಯರು ಶಕ್ತಿಯಾಗುತ್ತಾರ ಯೇಸು ಕ್ರಿಸ್ತರನ್ನು ಕೂಡ ಶ್ರೀ ಗುರು ಕರುಣಾ ಸಿಂಧು ಅಧಮ ಜನರ ಬಂಧು ಅಂತ ಕರೀತಾರೆ. ಅದಕ್ಕೆ ಸರಿಯಾಗಿ ನೀವು ತುಂಬಾ ಉತ್ತಮವಾದ ಪರರಿಗೆ ಸಹಾಯವಾಗುವಂತ ಸೇವೆಯನ್ನ ಮಾಡ್ತಾ ಇದ್ದೀರಿ, ಅದಕ್ಕೆ ಅಭಿನಂದನೆಗಳು ಸರ್. ಅದರ ಜೊತೆಗೆ ಜನ್ಮಾಷ್ಟಮಿಯ ಶುಭಾಶಯ ಮತ್ತೆ ಸ್ವಾತಂತ್ರ್ಯೋತ್ಸವ.
2: ಥ್ಯಾಂಕ್ಸ್ ಸರ್.
6: ಮತ್ತೆ ನಿಮ್ಮ ಒಂದು ಈಗ ಬಿಸಿಲಲ್ಲಿ ನೀವು ಹಾಡಿದ್ರಲ್ಲ, ಅದನ್ನು ಕೇಳಿ ನಮ್ಗೆ ಶ್ರೀಕೃಷ್ಣನ ಕೊಳಲಿನ ಒಂದು ನೆನಪು ಮಾಡಿಕೊಟ್ಟಾಗೆ.
0: ನಿಮ್ಗೂ ಕೂಡ ಶುಭಾಶಯ ಸರ್, ನಿಮ್ಗೂ ಕೂಡ ಶುಭಾಶಯ.
6: ಹಾಗೆ ನಿಮ್ಮ ಉತ್ತಮ ಸೇವೆಗೆ ಭಗವಂತನ ಕೃಪೆ ಇರಲಿ ಅಂತ ನಾವು
0: ಬಯಸ್ತೇವೆ. ಎಸ್ ಕೇಳುಗರೆ, ಕೊನೆಯ ಕೆಲವೊಂದಿಷ್ಟು ನಿಮಿಷಗಳು ಬಾಕಿ ಇದೆ. ಸೂಪರ್ ಸಮಾಜ ಮುಖಿ, ವೆರಿ ನೈಸ್ ಪ್ರೋಗ್ರಾಮ್ ಸರ್, ಥ್ಯಾಂಕ್ಸ್ ಸಾರಂಗ್ ಅಂತ ಹೇಳಿ ಕಳಿಸಿದ್ದಾರೆ, ನೆಕ್ಸ್ಟ್ ಜನ ವಾಟ್ಸಪ್ ಎಲ್ಲ ಮಾಡಿದ್ದಾರೆ. ಕೇಳುಗರೆ, ನಮ್ಮ ಜೊತೆ ಚಾರ್ಲ್ಸ್ ಫುಟಾಡೋರಿದ್ದಾರೆ. ಸಮಾಜ ಮುಖಿ ಕಾರ್ಯಕ್ರಮದಲ್ಲಿ ಅನೇಕವರ ವಿಚಾರಗಳು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ. ಆಗ್ತಾನೆ ನಾವು ಮಾತಾಡ್ತಿರುವಾಗ ಒಂದು ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದ್ದೀನಿ. ಹೇಳಿದ್ರಿ ಇನ್ಸ್ಟಿಟ್ಯೂಷನ್ಗಳಲ್ಲಿ ಕೂಡ ಇಂಥದ್ದನ್ನು ಏನು ಈ ಅಂಧತ್ವವನ್ನು ಮೆಟ್ಟಿ ನಿಂತವರಿಗೆ ಅಥವಾ ಅಂಧರಿಗೆ ಸಹಾಯ ಆಗುವಂಥ ರೀತಿಯಲ್ಲಿ ಕೆಲಸಗಳು ಆಗಬೇಕಾಗಿದೆ ಅನ್ನುವಂಥ ಮಾತನ್ನು ಹೇಳಿದರೆ, ಎಲ್ಲೋಶಸಲ್ಲಿ ಇದರ ಬಗ್ಗೆ ಸ್ವಲ್ಪ ಏನು ಕಾಳಜಿ ಇದೆ ಅನ್ನೋದನ್ನು ಕೂಡ ಹೇಳಿದರೆ, ಸಹೋದಯದ ಏನು ಮಾತಾಡ್ತಿದ್ರಿ ನೀವು?
2: ಹೌದು ಹೌದು ಹೌದು. ಅದೇ ಈಗ ನಾವು ಮುಂದೆ ಹೋಗ್ತಾ ನಮ್ಮ ನಮ್ಮ ಕ್ಯಾಂಪಸ್ಗಳನ್ನು ಆಕ್ಸೆಸಬಲ್ ಮಾಡಬೇಕು. ಆ ವರ್ಡ್ ಆಕ್ಸೆಸಬಿಲಿಟಿ ಅಂದರೆ ಬರೇ ಕೆಲವು ಮಕ್ಕಳಿಗಲ್ಲ, ಎಲ್ಲ ಮಕ್ಕಳಿಗೆ, ಬೇರೆ ಬೇರೆ ರೀತಿಯ ಈ ಡಿಸಬಿಲಿಟೀಸ್ ಇರುವವರು ಕೂಡ ಎಲ್ಲರೊಟ್ಟಿಗೆ ಬೆರೆತು ಕಲಿಯುವ ಒಂದು ಅಟ್ಮಾಸ್ಫಿಯರ್ ಅನ್ನು ನಾವು ಕ್ರಿಯೇಟ್
0: ಮಾಡಬೇಕು.
2: ಸೊ ನಮ್ಮ ಯೂನಿವರ್ಸಿಟೀಸ್ ಶುಡ್ ಬಿಕಮ್ ಇನ್ಕ್ಲೂಸಿವ್ ಅಂತ ಒಂದು ಪದ ಯೂಸ್ ಮಾಡ್ತಾರೆ, ಇನ್ಕ್ಲೂಸಿವ್ ಅಂತ. ಯಾರನ್ನು ಬಿಡಬಾರ್ದು.
0: ಅದ್ರ ಜೊತೆಗೆ ನನಗೆ ಅನಿಸೋದು ಈ ಸೆಂಟರ್ ಮೊಬಿಲಿಟಿ ಸೆಂಟರ್ ಈಗ ಮಂಗಳೂರಲ್ಲಿ ಇಲ್ಲ. ಸೊ ಎಲ್ಲೋಶಸ್ಗೆ ಅಂತ ಒಂದು ಏನು ಇದಿದೆ ಅಂತ,
2: ಕೆಪಾಸಿಟಿ
0: ಇದೆ ಅಂತ, ಎಲ್ರಿಗೂ ವಿದ್ಯಾರ್ಥಿಗಳು ಅಂತ ಮಾತ್ರ ಅಲ್ಲ, ಯಾರಿಗೆ ಕೂಡ ಬಂದ್ರು ಕೂಡ ಸ್ವಲ್ಪ ಅಲ್ಲಿ ಇದ್ದು ಕಲ್ತು ಹೋಗುವಂತ ವ್ಯವಸ್ಥೆಯನ್ನು ಕೂಡ ಮಾಡುವಂತ
2: ನಾವು ಇದನ್ನು ಹೆಚ್ಚು ಡಿಸ್ಕಸ್ ಮಾಡಿ ನಾವು ಸೊಸೈಟಿದು ಸಪೋರ್ಟ್ ಒಟ್ಟಿಗೆ ನಾವು ಮುಂದೆ
0: ಹೋಗ್ಬೇಕು. ಎಸ್, ಆಲ್ರೆಡಿ ಸಹಾಯ ಅನ್ನುವಂಥ ಒಂದು ಪ್ರೋಗ್ರಾಮ್ ಇದೆ, ಅದ್ರ ಜೊತೆ ಜೋಡಿಸ್ಕೊಳ್ಬಹುದು. ಈ ರೀತಿ ಅದನ್ನೆಲ್ಲ ತರುವಂತ ಅಗತ್ಯ ಇದೆ. ಯಾಕೆಂತ ಹೇಳಿದ್ರೆ ಯಾವುದೇ ಎನ್ ಜಿ ಒಗಳು ಅಥವಾ ಯಾವ್ದಾದ್ರು ಸಂಸ್ಥೆಗಳು ಆರಂಭಿಸುವಂತ ಹೊತ್ತಿನಲ್ಲಿ ಅವ್ರಿಗೆ ಕೂಡ ಯಾರು ಬರದೇ ಇದ್ರೆ ಅವ್ರಿಗೆ ಇದನ್ನ ನಡೆಸ್ಲಿಕ್ಕೂ ಆಗೋದಿಲ್ಲ. ಈ ಚಾಲೆಂಜ್ ಕೂಡ ಇರಬಹುದು, ಇಲ್ಲ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಕಾಲ್ ಇದ್ದಾರೆ ಮಾತಾಡುವ. ಹಲೋ, ನಮಸ್ಕಾರ.
7: ನಮಸ್ತೆ,
0: ಶ್ರೀನಾಪುತ್ತೂರಿಂದ ಮಾತಾಡಿ ಶೀನನ್ನ.
7: ನಮಸ್ತೆ ಡಾಕ್ಟರ್.
2: ನಮಸ್ತೆ ಸರ್.
0: ನಮಸ್ತೆ, ಹೇಳಿ.
7: ನನಗೆ ಕಣ್ಣಿನ ಸಮಸ್ಯೆ ಉಂಟು.
0: ಹೇಳ್ಬೋದಾ? ಹೇಳಿ ಹೇಳಿ ಹೇಳಿ ಹೇಳಿ.
7: ಅದು ನನಗೆ ಕಣ್ಣಿನ ಒಳಗಡೆ ಬೆಳಕುಂಟು, ಹೊರಗಡೆ ಕಾಣೋದಿಲ್ಲ. ಕಣ್ಣಿನ ಒಳಗಡೆನೆ ಬೆಳಕಿರೋದು, ಅದು ಯಾಕೆ ಅಂತ, ಹಾಗೆ ಹೊರಗಡೆ ಯಾಕೆ ಕಾಣೋದಿಲ್ಲ ಅಂತ.
0: ಒಳಗೆ ಬೆಳಕಿದ್ದಾಗೆ ಅನಿಸ್ತದೆ
7: ಅಂದ್ರೆ, ಇದೊಂದು ರೂಮಿನೊಳಗೆ ನಾವು ಕೂತು ಒಂದು ಲೈಟ್ ಹಾಕಿದ್ರೆ

0: ಈಗ ಸ್ವಲ್ಪ ಬಿಟ್ಟೊಂದು ವರ್ಷ ಆಯ್ತು, ಈಗ ಮಾಡಿದ್ರೆ ಆಚೆ ಈಚೆ ಹೋಗವ್ರ ಅವನಿಗೆ ಬೇರೆ ಕೆಲಸ ಅಲ್ಲ, ಸುಮ್ಮನೆ ಕೂರಕ್ಕೆ ಅನ್ನೋಂತೆಲ್ಲ ಹೇಳ್ತಾರೆ.
1: ಹೇಳಿದ್ದಾರೆ
0: ಒಂದು ಕನ್ನ ಇದು
2: ಪೊರೆ ಉಂಟು ಅಂತ ಹೇಳಿದಾರ, ಆಪರೇಷನ್ ಮಾಡ್ಬೇಕು ಹೇಳಿದಾರ,
0: ಮಾಡ್ಬೋದು ಅಂತ ಹೇಳಿದ್ದಾರೆ. ಒಂದು ಕಣ್ಣಿಗೆ ಪ್ರಯೋಗ ಮಾಡ್ಬೋದು ಅಂತ ಹೇಳಿದ್ದಾರೆ.
1: ಏನಾದ್ರೂ ಮಾಡಿ ಅಲ್ವಾ ಸರ್ಜರಿಯ ಪ್ರಯೋಗ.
2: ನೀವು ನನ್ನೊಟ್ಟಿಗೆ ಇನ್ನೊಮ್ಮೆ ಒಂದು ಫೋನಿನಲ್ಲಿ ಒಮ್ಮೆ ಮಾತಾಡಿ, ನಾನು ಹೆಚ್ಚು ನಿಮ್ಮ ವಿಚಾರ ತಿಳ್ಕೊಂಡ್ರೆ ನಾನು ನಿಮಗೆ ಸ್ವಲ್ಪ ಗೈಡೆನ್ಸ್ ಕೊಡ್ಬೋದು
1: ಏನೋ. ಇನ್ನೊಮ್ಮೆ
2: ನಾವು ಮಾತಾಡುವ, ಡೀಟೇಲ್ ಅಲ್ಲಿ ಮಾತಾಡುವ.
1: ಅವರು ಡಾಕ್ಟರ್ ಅಲ್ಲ, ಅವ್ರು ಏನ್ ಹೇಳಿದ್ರೆ ಯಾರೆಲ್ಲ ಈ ಕಣ್ಣಿನ ಸಮಸ್ಯೆ ಇದೆ ಅವರಿಗೆ ಗೈಡ್ ಮಾಡ್ತಾರೆ ಹೇಗೆ ನಡೆಯುವುದು, ಅದನ್ನೆಲ್ಲ ಹೇಳಿಕೊಡ್ತಾರೆ. ನಾನು ನಿಮ್ಮ ಮಾತಾಡ್ತೇನೆ ಶಿನನ್. ಓಕೆ, ಅವರು ಡಾಕ್ಟ್ರೆ ಬಟ್ ಪಿ ಎಚ್ ಡಿ ಡಾಕ್ಟರ್ ಅಲ್ವಾ. ಎಸ್ ಕೇಳುಗರೆ, ಡಾಕ್ಟರ್ ಚಾರ್ಲ್ಸ್ ಪುಟಾಡ್ ಅವರಿದ್ದಾರೆ, ಅವ್ರ ಜೊತೆ ನಾವು ಮಾತಾಡ್ತಾ ಇದ್ದೇವೆ. ಒಂದಿಷ್ಟು ವಿಷಯಗಳನ್ನ ನಮ್ಮ ಜೊತೆ ಅವರು ಹಂಚಿಕೊಂಡ್ರು. ಮುಂದಿನ ಕಾಲರು ಮತ್ತೊಬ್ಬರು ಇದ್ದಾರೆ. ನಮಸ್ಕಾರ. ನಮಸ್ತೆ, ಹೇಳಿ ಯಾರು? ಮಾತಾಡಿ ಮಾತಾಡಿ.
2: ಹಲೋ, ನಮಸ್ಕಾರ.
3: ಅಲ್ಲ, ನಮ್ಮ ಸ್ಟುಡಿಯೋಗೆ ಬಂದು ನಿಮ್ದೆಲ್ಲ ವಿಷಯನೆಲ್ಲ ನಮ್ಮಲ್ಲಿ ಹಂಚಿಕೊಂಡಿದ್ದೀರಲ್ಲ, ಕೇಳಲಿಕ್ಕೆ ತುಂಬಾ ಖುಷಿ ಆಯ್ತು. ಆಮೇಲೆ ನಾಳೆ ಸ್ವಾತಂತ್ರ್ಯ ಹಬ್ಬದ ನಿಮ್ಗೆ
1: ಶುಭಾಶಯಗಳು.
2: ನಿಮಗೆ
3: ನಮ್ಮ ಸ್ಟುಡಿಯೋಗೆ ಬಂದು ಮಾತಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್.
1: ಎಸ್, ಸ್ಟುಡಿಯೋ ಬಂದು ಮಾತಾಡಿದ್ದಕ್ಕೆ
2: ಧನ್ಯವಾದಗಳು.
1: ಒಟ್ಟಿನಲ್ಲಿ ಅನೇಕ ವಿಷಯಗಳನ್ನು ನಾವು ಹಂಚಿಕೊಂಡ್ವಿ, ಮಾತಾಡಿದ್ವಿ. ಸರ್, ಕೊನೆಯದಾಗಿ ಕೇಳ್ತಿರುವಂಥ ಎಲ್ಲ ಕೇಳುಗರಿಗೆ ಈ ಸೇವೆ ಅನ್ನುವಂಥದ್ದು, ನಮ್ಮಿಂದ ಆಗುವಂಥ, ನಮ್ಮಿಂದ ಏನು ಸಾಧ್ಯವೋ ಅದನ್ನು ಯಾರಿಗೆ ಅಶಕ್ತರಿದ್ದಾರೆ ಅವರಿಗೆ ಮಾಡುವಂಥದ್ದು ಬಹಳ ದೊಡ್ಡ ಸೇವೆ ಅಂತ ನೀವು ಹೇಳಿದರೆ, ಅದಕ್ಕೆ ಸ್ವಲ್ಪ ಸಮಯ ಮೀಸಲಿಟ್ಟರೆ ಅದರಷ್ಟು ಸಂತೋಷ ಬೇರೆ ಯಾವುದೂ ಇಲ್ಲ ಅಂತ ಜೀವನದಲ್ಲಿ. ಸೊ ಇದರ ಬಗ್ಗೆ ಏನು ಹೇಳ್ತೀರಿ ಸರ್ ಕೊನೆಯದಾಗಿ?
2: ಕೊನೆಯದಾಗಿ ನಾನು ಎಲ್ಲರಿಗೆ ಹೇಳುವುದು ಇಷ್ಟೇ, ನಾವೆಲ್ಲರೂ ದೇವರ ಸೃಷ್ಟಿ, ನಾವೆಲ್ಲರೂ ದೇವರ ಮಕ್ಕಳು, ನಮ್ಮೆಲ್ಲರಿಗೂ ಇರುವುದು ಒಂದೇ ಒಂದು ಜೀವನ. ಆದ್ದರಿಂದ ನಾವು ಆ ಜೀವನವನ್ನು ಸಾರ್ಥಕತೆಯಿಂದ ನಡೆಸುವುದು ನಮ್ಮ ಕರ್ತವ್ಯ. ನಾವು ಯಾವುದೇ ರಿಲಿಜನ್ಗೆ ಇರ್ಬೋದು, ಯಾವುದೇ ನಾವು ಭಾಳ ಹಣವಂತರಾಗಿರ್ಬೋದು, ಬಡವರಾಗಿರ್ಬೋದು, ಆದರೆ ನಾವು ಜೀವನದಲ್ಲಿ ಮುಂದೆ ಸಾಗುವಾಗ ಕೊಡಬೇಕು. ನಾವು ರಿಸೀವ್ ಮಾಡೋದಲ್ಲದೆ ನಾವು ಕೊಡಬೇಕು. ಅದು ನನ್ನ ಮುಖ್ಯ ಒಂದು ಧ್ಯೇಯ ವಚನ ಅಂತ ಹೇಳ್ಬೋದು. ಕೊಡುವುದರಲ್ಲಿ ಇರುವ ಸಂತೋಷ ತಕೊಳ್ಳುವುದರಲ್ಲಿ ಇಲ್ಲ. ಆದ್ದರಿಂದ ನಾವು ನಮ್ಮ ಕೆಲಸದ ಒಟ್ಟಿಗೆ ನಮ್ಗೆ ಎಷ್ಟಾಗ್ತದೆ ಅಷ್ಟು ನಾವು ಸಮಾಜಕ್ಕೆ ನಮ್ಮದೇ ಆದ ರೀತಿಯಲ್ಲಿ ಒಂದು ಕೊಡುಗೆ ಕೊಟ್ಟರೆ ಅದರಲ್ಲಿರುವ ಕಂಟೆಂಟ್ಮೆಂಟ್, ಅದರಲ್ಲಿರುವ ಒಂದು ಸಂತೋಷ ಅದು ಬೇರೆ ಯಾವುದರಲ್ಲೂ ಸಿಕ್ಕುದಿಲ್ಲ.
1: ಓಕೆ ಸರ್, ನಾನು ನಿಮ್ಮ ಹೀಗೇನೆ ಮಾತಾಡ್ತಿರುವ ಹೇಳ್ತಾ ಇದ್ರೆ ನೀವು ಇನ್ನು ಕೆಲವೇ ಸಮಯಗಳಲ್ಲಿ ನಾನು ನಿವೃತ್ತಿ ಹೊಂದ್ತಾ ಇದ್ದೇನೆ ಅಂತ.
2: ಹೌದು,
1: ಅದಾದ ನಂತರ ನಿಮ್ಮ ಒಂದಿಷ್ಟು ಆಲೋಚನೆಗಳಿದೆ, ಅದನ್ನು ಸ್ವಲ್ಪ ಹೇಳಿ ಸರ್. ಏನು ವಾಟ್ ನೆಕ್ಸ್ಟ್ ಅಂತ ಹೇಳಿದರೆ,
2: ಅದೇ ದೇವರ ಚಿತ್ತವಾದರೆ ನಾನು April 30 2026 ನಿವೃತ್ತಿ ಹೊಂದಲಿದ್ದೇನೆ. ನನ್ನ ಒಂದು ಕನಸು ಏನಂದರೆ ನನ್ನ ಉಳಿದ ಜೀವನದಲ್ಲಿ ವರ್ಷಕ್ಕೆ 1 ತಿಂಗಳಾದರೂ ನಾರ್ತ್ ಈಸ್ಟ್ಗೆ ಹೋಗಬೇಕು ಅಂತ ಭಾಳ ಮನಸ್ಸುಂಟು ನನಗೆ. ಯಾಕಂದರೆ ನನಗೆ ಗೊತ್ತಿರುವ ಹಾಗೆ ನಾರ್ತ್ ಈಸ್ಟಲ್ಲಿ ತುಂಬ ಅಂಧತ್ವ ಉಂಟು, ತುಂಬ ಜನ ಅಲ್ಲಿ ಇನ್ನೂ ಸಹ ರಿಹ್ಯಾಬಿಲಿಟೇಟ್ ಆಗದವರಿದ್ದಾರೆ, ಇಂಗ್ಲೀಷ್ ಸರಿ ಗೊತ್ತಿಲ್ಲದವರಿದ್ದಾರೆ, ಮತ್ತು ಒಂದು ರೀತಿಯಲ್ಲಿ ಅಲ್ಲಿಯೇ ಅವರೊಂದು ಸಣ್ಣ ಒಂದು ಬಾವಿಯಲ್ಲಿ ಇದ್ದ ಹಾಗೆ ಇದ್ದಾರೆ ಅಂತ. ಸೊ ನನ್ನ ಕನಸೇನಂದರೆ ಅಲ್ಲಿ ಹೋಗಿ ನನಗೆ ಆದಷ್ಟು ಮಟ್ಟಿಗೆ ಅವರಿಗೆ ಒಂದು ರೀತಿಯಲ್ಲಿ ಸಹಾಯದ ಹಸ್ತ ನೀಡುವುದು, ಒಂದು ವೇಳೆ ಅವರಿಗೆ ಇಂಗ್ಲಿಷ್ ಕಲಿಸೋದು, ಒಂದು ವೇಳೆ ಅವರಿಗೆ ಬೇರೆ ಬೇರೆ ಎನ್ ಜಿ ಒಸ್ಗೆ ಒಂದು ರೀತಿಯಲ್ಲಿ ಗೈಡ್ ಮಾಡೋದು, ಮೊಬಿಲಿಟಿ ಟ್ರೈನಿಂಗ್ ಕೊಡೋದು, ಅಥವಾ ಅವರಿಗೆ ಬೇಕಾದರೆ ವಿದ್ಯಾಭ್ಯಾಸಕ್ಕೆ ಒಂದು ರೀತಿಯಲ್ಲಿ ಎಲ್ಲವನ್ನು ಅರೇಂಜ್ ಮಾಡಿಕೊಡೋದು, ಅದು ನನ್ನ ಒಂದು ಕನಸು.
1: ಓಕೆ,
2: ದೇವರು ನನಗೆ ಸಹಾಯ ಮಾಡ್ತಾರೆ ಅಂತ ನನ್ನ ನಂಬಿಕೆ.
1: ಖಂಡಿತ ಖಂಡಿತ ಸರ್, ಅದಾಗುತ್ತೆ. ಸುರೇಶ್ ಬೋಳೂರ್ ಅವರು, ಸಾಧಿಕ್ ಅವರು, ನಿರುಪಮ್ ಅವರು, ಸಾರಿಕರ ಅವರು ಎಲ್ಲರೂ ಕೂಡ ಮೆಸೇಜ್ ಅನ್ನು ಮಾಡೋದ್ರ ಮೂಲಕ ಒಳ್ಳೆ ಕಾರ್ಯಕ್ರಮ, ಥ್ಯಾಂಕ್ ಯು ಸರ್ ಅಂತ ನಿಮ್ಗೆ ಕಳಿಸಿದ್ದಾರೆ. ಸೊ ಎಲ್ಲರೂ ಕೂಡ
2: ಸಲ್ಲಿಸ
1: ಸರ್. ಇಷ್ಟು ಹೊತ್ತು ರೇಡಿಯೋ ಸಾರಂಗಕ್ಕೆ ಬಂದು ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದೀರಿ. 1 ಗಂಟೆಗಳ ಕಾಲ ಅನೇಕ ವಿಷಯಗಳನ್ನು ಮಾತಾಡಿದ್ದೇವೆ. ನೀವು ಅಂದುಕೊಂಡಿರುವಂಥ ನಿಮ್ಮ ಕನಸು, ನಿಮ್ಮ ಯೋಚನೆ, ಯೋಜನೆ ಎಲ್ಲವೂ ಕೂಡ ಈಡೇರಲಿ ಅನ್ನೋದೇ ನಮ್ಮೆಲ್ಲ

0: ಆಶಯ ಕೂಡ. ಸೊ ಒನ್ಸ್ ಅಗೇನ್ ಸರ್, ರೇಡಿಯೋ ಸಾರಂಗವತಿ ನಿಮ್ಗೆ ವಂದನೆಗಳನ್ನು ಸಲ್ಲಿಸಿದ್ದೇನೆ.
1: ನಿಮ್ಗೂ ಕೂಡ ತುಂಬಾ ಥ್ಯಾಂಕ್ಸ್ ಇದೊಂದು ಅವಕಾಶ ಮಾಡಿಕೊಟ್ಟದಕ್ಕೆ. ಐ ವಾಸ್ ಆಲ್ಸೋ ವೆರಿ ಹ್ಯಾಪಿ ಟು ಬಿ ಹಿಯರ್ ಆಸ್ ಯುವರ್ ಗೆಸ್ಟ್ ಟುಡೇ. ಸೊ ಥ್ಯಾಂಕ್ ಯು ಅಭಿಷೇಕ್.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಶ್ರೋತೃಗಳು, ಇಷ್ಟು ಹೊತ್ತು ಇವತ್ತಿನ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಂತಹ ಸಮಾಜಮುಖಿ ವ್ಯಕ್ತಿತ್ವ ಡಾಕ್ಟರ್ ಚಾರ್ಲ್ಸ್ ಫುಟಾಡೋ ಅವರು. ಈ ಕಾರ್ಯಕ್ರಮ ನಮಗೆಲ್ಲರೂ ಕೂಡ ಬಹಳ ಒಂದು ಹೊಸ ಅನುಭವವನ್ನು, ಅವರ ಜೀವನದ ಅನುಭವಗಳ ಜೊತೆಗೆ ಅನೇಕ ಮಾಹಿತಿಗಳನ್ನು ಕೊಟ್ಟಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ, ಕೇಳ್ತಾ ರೇಡಿಯೋ ಸರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಮಾತಿದೆ, ಹೆಂಡತಿಯನ್ನ ಗೃಹಿಣಿ ಅಂತ ಕರಿತೀವಿ. ಗೃಹಕ್ಕೆ ರಾಣಿಯಾದವಳು, ಗೃಹಿಣಿ ಯಾಕೆ? ಅದಕ್ಕೆ ನಮ್ಮಲ್ಲಿ ಗೃಹಿಣಿ ಗೃಹ ಮುಚ್ಚತೆ ಅಂತ ಒಂದು ಮಾತು. ಒಂದು ಸಣ್ಣ ಇದು ಬರೆದಿದ್ದೆ ನಾನು, ಸಣ್ಣ ಎಪಿಸೋಡ್ ಬರೆದಿದ್ದೆ ಇದ್ರ ಮೇಲೆ. ಒಂದು ದಿವಸ ಸಾಹೇಬರು ಆಫೀಸಲ್ಲಿ ಕೆಲಸ ಮಾಡ್ತಿದ್ರು, ಅವ್ರು ಮ್ಯಾಲಿನ ಸಾಹೇಬರು ಬೈದರು. ಮ್ಯಾಲಿನ ಸಾಹೇಬ್ರ ಕೆಲಸ ಏನು ಬೈಯುದೆ? ಬೈಸ್ಕೊಂಡ್ರು. ಭಾಳ ಬೇಜಾರಾಯ್ತು. ಛೇ, ಎಷ್ಟು ಕೆಲಸ ಮಾಡಿದ್ರು ಅಷ್ಟೇ ಬೈಸ್ಕೊಳ್ಳೋದು, ನಮ್ಮ ದಾಸ್ಯ ಬಂದು ಹೋಯ್ತು ಅನ್ಕೋತ ಬಂದರು. ಮನೆ ಕೋಪದಲ್ಲಿ ಬರ್ತಾ ಇದ್ರು, ಎಕ್ಸಲೇಟರ್ ನೋಡಿಲ್ಲ, ಸ್ಪೀಡ್ ಜಾಸ್ತಿ ಆಗಿಬಿಡ್ತು. ಪೊಲೀಸ್ ನಿಲ್ಲಿಸ್ದ, ಅವನು ಸ್ವಲ್ಪ ಫೈನ್ ಹಾಕಿದ 200-300 ರೂಪಾಯಿ ಅವ್ನು ಕೊಟ್ಟ. ಭಾಳ ಮೊದಲೇ ಬೈಸ್ಕೊಂಡು ಬೇಜಾರಾಗಿತ್ತು. ದಾಲೆ ದಂಡ ಬೇರೆ. ಛೇ ಛೇ ಛೇ, ಏನಪ್ಪ ಜೀವನ ಸಾಕು. ಅವ್ನು ಮನೆಗೆ ಬಂದು ನೋಡ್ತಾನೆ, ಮನೆ ಗೇಟ್ ತೆಗೆದುಬಿಟ್ಟಿದೆ, ಗೇಟೆ ಹಾಕಿಲ್ಲ. ಅಯ್ಯೋ, ನಾನು ಹೆಂಡತಿ ಏನು ದರಿದ್ರೆ ಏನು ಮಾಡ್ತಿದ್ದಾಳೆ ಮನೆಯಲ್ಲಿ ಖಾಲಿ ಕೂತ್ಕೊಂಡು? ಕೆಲಸ ಮಾಡಲ್ಲ ಯಾಕೆ? ನಮ್ಮಲ್ಲಿ ಒಂದು ಥಿಯರಿ ಇದೆಯಲ್ಲ, ನೀವು ಕೆಲಸ ಮಾಡ್ತೀರಾ ಅಂತ ಕೇಳ್ತೀವಿ ಹೆಣ್ಮಕ್ಳಿಗೆ. ಇಲ್ಲ ಅಂದ್ರೆ ಓ ಇಲ್ವಾ ಮನೆಯಲ್ಲ, ಅದು ಏನು ಕೆಲಸ ಇಲ್ಲ ಅಂತ ತಿಳ್ಕೊಂಡಿದ್ದೀವಿ ನಾವು. ಅವನು ಹಾಗೆ ಅನ್ಕೊಂಡಿದ್ದ. ಮನೆಗೆ ಬಂದಾಗ ಏನು ಮಾಡ್ತಾಳೆ ನನ್ನ ಹೆಂಡತಿ, ಗೇಟ್ ಹಾಕ್ಕೊಂಡಿಲ್ಲ. ನೋಡ್ತಾನೆ ಹುಡುಗರು, ಓನ್ ಜಿಗದಾಡ್ತಾ ಇದ್ದ ಒಂದು 3-4 ಹುಡುಗರು, ಗುರುತಿ ಹತ್ತಲ್ಲ, ಮೈಯೆಲ್ಲ ಮಣ್ಣು ಹಾಕ್ಕೊಂಡು ಗುರುತಿ ಹತ್ತಿರ. ಯಾವ ಹುಡುಗರು ಬಂದ್ರೆ ಮನೆಯಲ್ಲಿ ನೋಡ್ತಾನೆ, ತನ್ನ ಮಕ್ಕಳು 2. ಏನು ರೋಹಿಂಗ್ ಜಗಳಾಡ್ತೀರಿ ದಸ್ತೆಯಲ್ಲಿ ಬೀದಿಯಲ್ಲಿ, ನಡ್ರಿ ಒಳಗಡೆ ಅಂತ ಕಳಿಸ್ದ. ಮನೆಯೊಳಗೆ ಹೋಗ್ತಾನೆ, ಬಾಗಿಲು ತೆಗೆದಿದೆ. ಆ ಸಿಟ್ ಔಟಲ್ಲಿ ವರ್ರ ಅಂತ ಫ್ಯಾನ್ ತಿರುಗ್ತಾ ಇದೆ. ಆ ಟಿಪಾ ಮೇಲೆ ಇಟ್ಟದಂತ ಪೇಪರ್ ಎಲ್ಲ ಗಾಳಿಗೆ ಹಾರಾಡ್ತಿರ್ತಾ ಇದ್ದ ಅವನು. ಏನ್ ಕರ್ಮ, ಎಲ್ಲಿದ್ದಾಳಿಕೆ ನೋಡಿಲ್ಲ ಅದನ್ನ, ಪೇಪರ್ ಹಾರಾಡ್ತಾ ಇದ್ದ ಹಾಗೇನೆ. ಒಳಗೆ ಹೋದ ಡೈನಿಂಗ್ ಹಾಲಲ್ಲಿ, ಡೈನಿಂಗ್ ಟೇಬಲ್ ಮೇಲೆ ಬೆಳಗ್ಗೆ ಏನು ತಿಂದ ತಿಂಡಿ ಎಲ್ಲ ಹಂಗೆ ಬಿದ್ದಿದೆ, ಪ್ಲೇಟ್ ಹಂಗೆ ಬಿದ್ದಿದ್ದಾವೆ, ನೊಣ ಗೊಯ್ ಅಂತಿದ. ಅವನಂದ, ಏನು ನನ್ನ ಹೆಂಡತಿ ಬೇಜವಾಬ್ದಾರಿ ಇದು, ಪ್ಲೇಟ್ ತೆಗಿಬೇಕಂತ ಗೊತ್ತಿಲ್ಲ. ನೋಡ್ತಾನೆ ಫ್ರಿಜ್ ಓಪನ್ ಇದೆ, ಬಾಗಿಲು ಫ್ರಿಜ್ ಓಪನ್, ಎಷ್ಟು ಕರೆಂಟ್ ಹೋಯ್ತು. ಅಯ್ಯೋ ಕರ್ಮ, ಏನಾಯ್ತು? ಮತ್ತೆ ಬಾಗಿಲು ಹಾಕಿದೆ, ಎಲ್ಲ ನೋಡ್ದ, ಏನೋ ಸದ್ದಾಯ್ತು. ಏನು ಸದ್ದು ಅಂತ ಕೇಳ್ತಾನೆ, ಬಚ್ಚಲ ಮೇಲೆ ನೀರು ಹೋಗೋ ಸದ್ದು. ನೋಡ್ತಾ ನಲ್ಲಿ ತಿರುಗಿಸಿಬಿಟ್ಟಿದ್ದಾರೆ ಯಾರೋ, ಆ ಬಕೆಟ್ ತುಂಬ ನೀರು ಹರಿದು ಹೋಗ್ತಾ ಇದೆ. ನಾನು ಹೆಂಡತಿಗೆ ಬಹಳ ಬೇಜವಾಬ್ದು, ಇವಾಗ ಸರಿಯಾಗಿ ಪನಿಷ್ಮೆಂಟ್ ಮಾಡ್ತೀನಿ ಆಕೆಗೆ. ಏನ್ ಮಾಡ್ತಾಳೆ, ಮನೇಲಿ ಖಾಲಿ ಕೂತು ಏನ್ ಮಾಡ್ತಾಳೆ ಆಕೆ? ಒಂದು ಕೋಪದಿಂದ ಹೋದ. ಎಲ್ಲಿ ನೋಡ್ತಾನೆ, ಇಲ್ಲ, ಒಂಚೂರು ಹೆದರಿಕೆನಾಯ್ತು, ಆರೋಗ್ಯ ತಪ್ಪೋಗಿದೆ ನಾಕಿದ್ ಪಾಪ. ಸರ ಸರ ಅಟ್ಟ ಹತ್ತಿ ಹೋದ ಮೇಲೆ ಒಂದು ರೂಮು. ಅವನ ಹೆಂಡತಿ ಆರಾಮಾಗಿ ಹಾಸಿಗೆ ಮೇಲೆ ಕಾಲು ಚಾಚಿಕೊಂಡು ಪುಸ್ತಕ ಓದ್ತಾ ಇದ್ಲು. ಇವನಿಗೆ ತಲೆಗೆ ಪಿತ್ತ ಏರ್ಬಿಡ್ತು. ಕೆಳಗಡೆ ಮನೆ ತಲೆ ಕೆಳಗಾಗಿದೆ, ಅಸಹ್ಯ ಆಗಿದೆ, ಆರಾಮ್ ಕೂತ್ ಕಾದಂಬರಿ ಓದ್ತಿದ್ದಾಳೆ. ಹೋಗಿ ಬೈದ, ಏನ್ ಮಾಡ್ತಿದ್ದೆ ನೀನು, ಕೆಳಗೆ ನೋಡಿದೆ ಮನೆ ಏನಾಗಿದೆ ಅಂತೇಳಿ. ಆಕೆ ಅತ್ಯಂತ ಸುಂದರವಾಗಿ ನಕ್ಕ ಹೇಳಿದ್ಲಂತೆ, ದಿವಸ ಮನೆಗೆ ಬಂದ್ಮೇಲೆ ನೀ ಏನ್ ಮಾಡಿದಿ ಮನೆಯೊಳಗೆ, ನೀ ಏನ್ ಮಾಡಿದಿ ಅಂತ ಕೇಳ್ತಿದ್ರಿ. ಇವತ್ತು ಒಂದ್ ದಿವಸ ನಾ ಏನು ಮಾಡಿಲ್ಲ ಅಂತ, ಇವತ್ತು ಒಂದ್ ದಿವಸ ನಾ ಏನು ಮಾಡಿಲ್ಲ, ಇಷ್ಟು ಅಣೆಬಾರ ಆಗಿದ್ ಮನೆ. ಒಂದು ದಿವಸ ಆಕೆ ಕೆಲಸ ಮಾಡೋದು ನಿಲ್ಲಿಸಿದ್ರೆ ಮನೆ ತಲೆ ಕೆಳಗೆ ಆಗ್ತದೆ. ಸಾಹೇಬರ ಆಫೀಸ್ ಹೋಗಿದ್ರೆ ಏನಾಗ್ತದೆ? ಏನೂ ಆಗಲ್ಲ, ಕೆಳಗಿನವ್ರು ಸಂತೋಷವಾಗಿರ್ತಾರೆ, ಒಂದ್ ದಿವಸ ಬರಲಿಲ್ಲ ಅಂತ. ಆದ್ರೆ ಮನೆಯಲ್ಲಿ ಹೆಂಡತಿ ಕೆಲಸ ಮಾಡದೆ ಹೋದ್ರೆ ಒಂದ್ ದಿವಸ ಅನಾಹುತ ಆಗಿ ಹೋಗ್ತದೆ ಅಂತ. ಅದಕ್ಕೆ ನಾನು ಹೇಳ್ತೀನಿ, ತಾಯಿಗೆ ನಮಸ್ಕಾರಗಳನ್ನ ಹೇಳಬೇಕು ಅಂತ.

0: You're listening to Radio Sarang, 107.8 FM.
1: ಸಂಸ್ಕೃತಿ ಅಂದ್ರೆ ಏನು ಅಂತ ಮಾತಾಡ್ತಾ ಇದ್ವಿ. ಕೆಲವು ಅಂತಾರೆ ಬಹಳಷ್ಟು ಜ್ಞಾನ ಬರಬೇಕು, ಒಂದು ಎರಡು ಮೂರು ಡಾಕ್ಟರೇಟ್ ಇರಬೇಕು, ಒಂದು ಇಡೀ ಎನ್ಸೈಕ್ಲೋಪೀಡಿಯಾ ಬಾಯಿಗೆ ಬರ್ತಿರ್ಬೇಕು, ಅಷ್ಟು ಜ್ಞಾನಿ ಆದರೆ ಸಂಸ್ಕೃತಿವಂತರು ಅಂತ ಅನ್ಬೋದು ಅಂತ. ಆದರೆ ಸ್ಪಷ್ಟವಾಗಿ ಹೇಳ್ತದೆ, ಜ್ಞಾನಕ್ಕೂ ಸಂಸ್ಕೃತಿಗೂ ಏನೂ ಸಂಬಂಧ ಇಲ್ಲ. ನಿಮ್ಮ ಡಿಗ್ರಿ ಇರ್ಬೋದು, ನಾಲ್ಕಾರು ಡಿಗ್ರಿ ಇರ್ಬೋದು, ಇಡೀ ಎನ್ಸೈಕ್ಲೋಪೀಡಿಯಾ ಬಾಯಿಗೆ ಬರ್ತಿರ್ಬೋದು, ಹತ್ತಾರು ಆನರೇರಿ ಡಿಲೀಟ್ ಇರ್ಬೋದು ನಿಮಗೆ, ಆದರೆ ಅದು ನಿಮ್ಮ ಸಂಸ್ಕೃತಿವಂತ ಅಂತ ಹೇಳೋಕೆ ಸಾಧ್ಯ ಇಲ್ಲ. ನಾಲೆಜ್, ಮಾರ್ಕ್ಸ್ ಕಾರ್ಡ್, ಸರ್ಟಿಫಿಕೇಟ್, ಆ ಕಲ್ಚರ್ ಅಲ್ಲ ಅದು. ನನಗೆ ಆದಂಥ ಘಟನೆ ಎಲ್ಲೂ ಹೇಳಿದ್ದೆ ಅದನ್ನು ನಾನು. ನನ್ನ ಜೊತೆಗೆ ಪಿ ಎಚ್ ಡಿ ಮಾಡಿದ ಹುಡುಗ ಬೆಳಗಾಂ ಹತ್ರ ಒಂದು ಹಳ್ಳಿ ಹುಡುಗ, ಅವನು ಇನ್ನೊಂದು ಪಿ ಎಚ್ ಡಿ ಮಾಡಬೇಕು ಅಮೆರಿಕಕ್ಕೆ ಹೋಗಿ ಅಂತ ಆಸೆ ಬಂತು. ಅವರಪ್ಪ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದವರು, ಬಡತನ, ಈಗೆಲ್ಲ ಅಮೆರಿಕಕ್ಕೆ ಕಳಿಸೋ ಸ್ವಲ್ಪ ಸುಲಭ, ಆ ತುಂಬ ಕಷ್ಟ ಆಯ್ತು. ಐ ಆಮ್ ಟಾಕಿಂಗ್ ಅ 45 years ಅಗೋ. ಆಗ ಅವ್ರ ಅಪ್ಪ ಇದ್ದು ಹೊಲ ಮಾರಿ ಮಗನ ಅಮೆರಿಕಕ್ಕೆ ಕಳಿಸಿದ್ರು ಪಿ ಎಚ್ ಡಿ ಮಾಡುವಂತ. ಇವನು ಹೋಗಿ ಏನು ಮಾಡ್ದ, ಪಿ ಎಚ್ ಡಿ ಮಾಡ್ತಾ ಮಾಡ್ತಾ ಅಲ್ಲಿ ಅಮೆರಿಕನ್ ಹುಡುಗಿನ ಮದುವೆ ಆದ ಮಾತ್ರದ ಅಪ್ಪ ಅಮ್ಮನಿಗೆ ಹೇಳಿಲ್ಲ ಮದುವೆ ಆಗಿದ್ದೀನಿ ಅಂತ. ಭಯಾನೋ ಏನು ಹೇಳೋದು ಅಂದೋ ಗೊತ್ತಿಲ್ಲ, ಹೇಳಿಲ್ಲ. ನಾವೊಂದು 4-5 ಜನ ಸ್ನೇಹಿತರಿಗೆ ಗೊತ್ತಿತ್ತು ಅವನು ಮದುವೆ ಆಗಿದ್ದಾನೆ ಅಂತ. ಒಂದಿವಸ ಬೆಂಗಳೂರಿಗೆ ವಾಪಸ್ ಬಂದ ಅವನು 5 years ಆದ್ಮೇಲೆ, ಅಮೆರಿಕದಲ್ಲಿದ್ಮೇಲೆ. ನಾನು ಅಕಸ್ಮಾತ್ ಬೆಳಗಾವಿಗಿದ್ದೆ ಅಂತ ಏರ್ಪೋರ್ಟ್ಗೆ ಹೋದೆ, ಸಣ್ಣ ಏರ್ಪೋರ್ಟ್, ತೀರಾ ಸಣ್ಣ ಏರ್ಪೋರ್ಟ್ ಅದು. ಅಲ್ಲಿ ಸೋಫಾದ ಮೇಲೆ ಅವ್ರ ಅಪ್ಪ ಕೂತಿದ್ರು, ಹಳೆ ಕಾಲದ ಮನುಷ್ಯರು, ಈ ಹಳದಿಯಾದಂಥ ಒಂದು ಧೋತ್ರ, ಮುದ್ದೆ ಮುದ್ದೆ ಆಗಿದೆ, ಮುದ್ದೆ ಮುದ್ದೆ ಆದ ಕೋಟು, ತಲೆ ಮೇಲೆ ಒಂದು ಟೊಪ್ಪಿಗೆ, ಮುಖದಲ್ಲಿ 4 ಗಡ್ಡ, ಕೈಯಲ್ಲೊಂದು ಗುಲಾಬಿ ಹಿಡ್ಕೊಂಡು ಕೂತಿದ್ದಾರೆ. ನಾ ಹೋಗಿ ನಮಸ್ಕಾರ ಮಾಡಿ, ಏನು ಕಾಕ ಮಗ ಬರ್ತಾನಲ್ಲ ಇವತ್ತು ಅಂದೆ. ಹೌದಪ್ಪ, ಅದಕ್ಕೆ ಕಾಯ್ತಿದ್ದೇನೆ, ನೋಡೇ ಇಲ್ಲಲ್ಲ, ಅವಾಗೆಲ್ಲ ಸ್ಕೈಪ್ ಇಲ್ಲ, ಏನಿಲ್ಲ ಏನಿಲ್ಲ, ಪಾಪ 5 ನೋಡೇ ಇಲ್ಲ ಮಗನ, ಬರ್ತಾನೀಗ ಅಂತ ಒಳಗೆ ಹೋದೆ ನಾನು. ಸ್ವಲ್ಪ ಹೊತ್ತಿಗೆ ಮುಂಬೈದಿಂದ ಒಂದೇ ವಿಮಾನ ಬರೋದು ಅವಾಗ ಬಂತು. ಅವನ ಜೊತೆಗೆ ಒಂದು 8 ಜನ ಮಾಡರ್ನ್ ಹುಡುಗರು ಹುಡುಗಿಯರಿದ್ದರು ಅವನ ಜೊತೆಗೆ ಬಾಂಬೆದಿಂದ. ಅವರು ಹೋ ನಕ್ಕೊಂಡು ನಕ್ಕೊಂಡು ಹಾರ ಹಾಕ್ಕೊಂಡು ಏನೋ ಹೊರಗೆ ಕರ್ಕೊಂಬಂದರು. ಸ್ವಲ್ಪ ಹೊತ್ತಿಗೆ ನೋಡ್ತೀವಿ ಅವರಪ್ಪ ಇಲ್ಲೇ ಇಲ್ಲ. ನನಗೆ ಅಲ್ಲೋ ನಿಮ್ಮ ತಂದೆ ಬಂದಿದ್ರಲ್ಲೋ, ನೀನು ಕೊಡಬೇಕು ಅಂತ ಗುಲಾಬಿ ಹಿಡ್ಕೊಂಡು ಕೂತಿದ್ರು ಕೈಯಲ್ಲಿ ಅಂದೆ. ನಾನು ನೋಡಲಿಲ್ಲ ಅಂದ. ಅವ್ನು ನೋಡಿದ ಸುಳ್ಳು ಹೇಳ್ತಾನೆ ಅಂತ ಅನ್ನಿಸ್ತು ನನಗೆ. ಆಮೇಲೆ ಒಂದು ಕಾರ್ ತೊಗೊಂಡು ಅವ್ರ ಹಳ್ಳಿಗೆ ಹೋದ್ವಿ. ಮುಂದೆ 2 ಆದಮೇಲೆ ಅವ್ರ ತಂದೆ ಬಂದರು, ಬಸ್ಸಿಗೆ ಬಂದಿದ್ದಾರೆ ಪಾಪ. ನಾ ಕೇಳಿದ್ ಎಲ್ಲಿ ಹೋಗಿದ್ರಿ ಕಾಕ ನೀವು, ಮಗ ಬರ್ತಾನೆ ಅಂತ ಹೂ ಹಿಡ್ಕೊಂಡು ಕೂತಿದ್ರಿ, ಬಂದಾಗಿಲ್ಲ ಅಂದೆ. ಇಲ್ಲಪ್ಪ ನೋಡಿದೆ, ಹುಡುಗ ಚೆನ್ನಾಗಾಗಿದ್ದಾನೆ. ಅವನು ನಾನು ನೋಡ್ದ, ಗಮನಿಸ್ಬೇಕು, ಅವನು ನಾನು ನೋಡ್ದ. ಆದರೆ ಹೊಸ ಹುಡುಗರ ಜೊತೆಗಿದ್ದ ನೋಡು, ನಾವೆಲ್ಲ ಹಳೆ ಕಾಲದ ಮಂದಿ, ನಮ್ಮ ಬಟ್ಟೆ ಎಲ್ಲ ಮುಜುಗ್ರ ಆಗ್ತದೆ ಅವನಿಗೆ, ಪಾಪ ಅವನಿಗೆ ಯಾಕೆ ಮುಜುಗ್ರ ಮಾಡಬೇಕು, ಹಾಗೂ ಮನೆಗೆ ಬರ್ತಾನಲ್ಲ, ಇಲ್ಲೇ ಮಾತಾಡ್ಸಿರಾಯ್ತು ಅಂತ ಬಸ್ ಇಟ್ಕೊಂಡು ಬಂದೆ ಅಂದರು. ನನ್ನ ಕಣ್ಣು ಮುಂದೆ 2 ಚಿತ್ರ, ಒಂದು 2 ಡಾಕ್ಟರೇಟ್ ಮಾಡ್ಕೊಂಡಂಥ ಹುಡುಗ, ಇನ್ನೊಬ್ಬರು ಜಾಸ್ತಿ ಕಲೀಲಾರದೆ ಪ್ರೈಮರಿ ಸ್ಕೂಲ್ ಟೀಚರಾಗಿ ರಿಟೈರ್ ಆದವರು. ಇವರೊಳಗೆ ಸಂಸ್ಕೃತಿವಂತರು ಯಾರು, ಶಿಕ್ಷಣ ಪಡ್ಕೊಂಡವ್ರು ಯಾರು ಅಂತ ಗೊತ್ತಾಗ್ತಾ ಇಲ್ಲ. 2 PhD ಮಾಡಿದಂಥ ಮನುಷ್ಯನಿಗೆ ಹೋಗಿ ತಂದೆಗೆ ನಮಸ್ಕಾರ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಆದರೆ ಮಗನ ಮುಖದ ಮೇಲೆ ಎಲ್ಲಿ ಬೇಜಾರಿನ ಗೆರೆ ಕಂಡಿತು ಅಂತ ಹೇಳಿ ಅವನಿಗೆ ಯಾಕೆ ಮಾಡಬೇಕು ಅಂತ ಬಸ್ ಹಿಡ್ಕೊಂಡು ಮನೆಗೆ ಬಂದ್ರಲ್ಲ. ಅಪ್ಪ, ನನ್ನ ಪ್ರಕಾರ ಅಪ್ಪನಿಗೆ ಸಂಸ್ಕೃತಿ ಸಿಕ್ಕಿದೆ, ಮಗನಿಗೆ ಸರ್ಟಿಫಿಕೇಟ್ ಸಿಕ್ಕಿದೆ.

0: Radio Sarang 107.8 FM.
1: ಯಾಕೆ ಹೇಳ್ತಿದ್ದೇನೆ ಅಂದ್ರೆ ಬಹಳ ನೋವಿನಂದು ಹೇಳುವಂತಹದ್ದು ಇದು. ಬಹಳ ಕಡೆ ಕಂಡದ್ದು ನಾನು. ಎಷ್ಟರ ಮಟ್ಟಿಗೆ ಅಪ್ಪ ಅಮ್ಮ ಒದ್ದಾಡ್ತಾರೆ, ಕಣ್ಣಲ್ಲಿ ನೀರು ಹಾಕೋತಾರೆ ಅಂದ್ರೆ ಒಂದ್ ಮಾತಿದೆ, ಪೂರ್ವ ಜನ್ಮ ಕೃತಂ ಪಾಪಂ ಪುತ್ರ ರೂಪೇಣ ಪೀಡತೆ ಅಂತ. ಹೋದ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ಈ ಜನ್ಮದಲ್ಲಿ ಮಗ ಯಾಕೆ ಕಾಡ್ತಿದ್ದಾನೆ ಅಂತ. ಎಷ್ಟು ತಾನ ಕಷ್ಟಪಡಿಸ್ತೀವಿ ನಾವು ಅಂತಂದಾಗ, ಯಾವುದು ಸಂಸ್ಕೃತಿ ಅನ್ಬೇಕು ಸ್ವಾಮಿ, ನಾವು ಯಾವ ಸಂಸ್ಕೃತಿ ನಮ್ಮದು ಅಂತಂದ್ರೆ, ನನಗೆ ಜನ್ಮ ಕೊಟ್ಟಂಥವ್ರು, ನನಗೋಸ್ಕರ ಜೀವನ ಸಮಯಿಸಿದಂಥವ್ರು ನಮಗೆ ಗೊತ್ತಿಲ್ಲ. ದಯವಿಟ್ಟು ನೆನೆಸ್ಕೊಳ್ಳಿ, ನಾವು ಹುಡುಗರಾಗಿದ್ದಾಗ ಒಂದು ಹುಳು ಇದ್ದಂಗಿದ್ವಿ. ಮಾಸ್ತಿ ಹೇಳಿದ ಮಾತಿದು, ಅಳೋದು ಬಿಟ್ಟರೆ ಇನ್ನೇನು ಬರಲ್ಲ ಅಂತ. ಒಂದು ಹುಳು ಇದ್ದಂತ ಜೀವನ ಒಂದು ಮನುಷ್ಯ ಮಾಡಿರ್ತಾರಲ್ಲ ಅಪ್ಪ ಅಮ್ಮ, ನಾವು ಋಣ ತೀರಿಸೋದು ಹೇಗೆ? ಅದಕ್ಕೆ ಋಣ ತೀರಿಸಬೇಕಾದ್ರೆ ನೀವೇನು ಕೋಟಿ ಕೋಟಿ ರೂಪಾಯಿ ಕೊಡಬೇಕಾಗಿಲ್ಲ. ಒಂದು ಗೌರವ ತೋರಿಸಿ, ಒಂದು ಪ್ರೀತಿ ತೋರಿಸಿ, ನಿಮ್ಮಿಂದ ಏನೂ ಅಪೇಕ್ಷೆ ಮಾಡದಂತ ಜೀವಿಗಳು. ಅದಕ್ಕೆ ಅದು ಮಾಡೋದಾದ್ರೆ ಸಂಸ್ಕೃತಿ, ಇಲ್ಲದೆ ಹೋದ್ರೆ ಸರ್ಟಿಫಿಕೇಟ್ ಮಾತ್ರ. ಅದರಿಂದ ಬಹಳಷ್ಟು ಓದ್ಕೊಂಡ್ರೆ ಸಂಸ್ಕೃತಿ ಬಂತು ಅಂತ ಇಲ್ಲ. ಸಂಸ್ಕೃತಿ ಅಂದ್ರೆ ಯಾವುದಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು. ಇನ್ನು ಕೆಲವರು ಭಾಷಣ ಮಾಡ್ತಾರೆ, ಅದ್ಭುತವಾಗಿ ಭಾಷಣ ಮಾಡ್ತಾರೆ. ಭಾಷಣ ಹಾಕಿದ್ರೆ ಕಣ್ಣಲ್ಲಿ ಗಳಗಳ ನೀರು ಬರಬೇಕು, ಅಷ್ಟು ಚಂದ ಮಾತಾಡ್ತಾರೆ. ಅದು ಸಂಸ್ಕೃತಿನಾ? ಅದು ಅಲ್ಲ ಅನಿಸ್ತು ನನಗೆ. ನಾನು ಪ್ರಿನ್ಸಿಪಲ್ ಆಗಿದ್ದಾಗ ಬಹಳ ಸಲ ಲಖನೌಗೆ ಹೋಗ್ಬೇಕಾಗ್ತಿತ್ತು. ಅಲ್ಲೊಂದು ಬೋರ್ಡ್ ಆಫ್ ಕಮಿಟಿಗಳು ಚೇರ್ಮನ್ ಆಗಿದ್ದೆ ನಾನು. ಅಲ್ಲಿಂದ ನಾನು ವಾಪಸ್ ಬೆಂಗಳೂರು ಬರಬೇಕಾದ್ರೆ ಒಂದೇ ಹಾದಿ ಅಂದ್ರೆ ಲಖನೌದಿಂದ ಇದಕ್ಕೆ ಹೋಗ್ಬೇಕು, ವಾರಣಾಸಿಗೆ ಹೋಗ್ಬೇಕು. ವಾರಣಾಸಿಯಿಂದ ದಿಲ್ಲಿ, ದಿಲ್ಲಿಯಿಂದ ಬೆಂಗಳೂರು ಫ್ಲೈಟ್ ಇತ್ತು. ವಾರಣಾಸಿಯವರು ಕಾರಲ್ಲಿ ಹೋಗ್ಬೇಕು. ಲಖನೌದಲ್ಲಿ ಒಬ್ಬರು ಬನಾರಸ್ ಹಿಂದೂ ಯೂನಿವರ್ಸಿಟಿ ಪ್ರೊಫೆಸರ್ ಬಂದಿದ್ರು. ರಾಮಾಯಣದ ಬಗ್ಗೆ ಮಾತಾಡಿದ್ರಪ್ಪ, ಏನ್ ಚಂದ ಮಾತಾಡೋದ್ರಿ ಅದು, ಛೇ ಛೇ ಛೇ ಛೇ. ಊತವ್ರು ಎಲ್ಲರ ಕಣ್ಣಲ್ಲಿ ನೀರು ಬರ್ಸ್ಬಿಟ್ರು. ರಾಮಾಯಣದ ಜೀವನ ಮೌಲ್ಯಗಳು ಅಂತ ಭಾಷಣ ಮಾಡಿದ್ರು ಜನರ್ಗಳವಾಗಿ ಒಂದು ತಾಸು. ನಾನು ಬಹಳ ಇಂಪ್ರೆಸ್ ಆಗ್ಬಿಟ್ಟೆ. ಮತ್ತೆ ಎಲ್ಲಿ ಹೋಗ್ತೀರಿ? ನಾನು ಬನಾರಸ್ಗೆ ಹೋಗ್ತೀನಿ ಅಂದ್ರು. ಬನ್ನಿ, ನಾನು ಕಾರಲ್ಲಿ ಹೋಗೋಣ, ಹೇಗಿದ್ರು ಬನಾರಸ್ಗೆ ಹೋಗ್ಬೇಕಲ್ಲ ನಾನು, ಅಲ್ಲಿಂದ ವಿಮಾನ ಹಿಡ್ಕೊಂಡು ಹೋಗ್ಬೇಕು ಅಂತ. ಆಯ್ತು ಬನ್ನಿ ಅಂದ್ರು. ನನಗೆ ಖುಷಿ ಆಯ್ತು, ಜೊತೆಗೆ ಮೂರ್ನಾಲ್ಕು ತಾಸು ಹೋಗ್ತೀವಲ್ಲ ಕಾರಲ್ಲಿ ಅಂತ. ಏನು ರಾಮಾಯಣ ಕೋಟ್ ಮಾಡೋರು, ಮಹಾಭಾರತ ಕೋಟ್ ಮಾಡೋದು ನೋಡಿದಾಗ ಅಯ್ಯೋ ಅದ್ಭುತಪ್ಪ ಮನುಷ್ಯ ಆಯ್ತ ಅನ್ಕೊಂಡೆ ನಾನು. ಅದು ನಾವು ಬನಾರಸ್ಗೆ ಹೋದಾಗ ಏರ್ಪೋರ್ಟ್ಗೆ ಹೋದ್ವಿ, ಅದು ಕಠ್ಮಂಡುದಿಂದ ಬರಬೇಕು ವಿಮಾನ, ಕ್ಯಾನ್ಸಲ್ ಆಗ್ಬಿಡ್ತು ಬರಲ್ಲ ಅಂತ. ನಮ್ಮ ಹಣೆ ಬರಿದೆಯಲ್ಲ, ಯಾವುದೊಂದು ಹೋಟೆಲ್ ಟಿಕೆಟ್ ಕೊಡ್ತಾರಲ್ಲ ಇರಿ ಅಂತಾರೆ. ಅವನೇನಂದ ಪ್ರೊಫೆಸರು, ಹೇಗೋ ಟಿಕೆಟ್ ಕ್ಯಾನ್ಸಲ್ ಆಗಿದೆ, ನಾಳೆ ಬೆಳಗ್ಗೆ ಹೋಗೋದು ನೀವು, ನಮ್ಮ ಮನೆಗೆ ಬಂದ್ಬಿಡಿ, ಟೀ ಕುಡ್ಕೊಂಡು ಹೋಗ್ಬೋದು ಅಂತ. ನನಗೂ ಅವ್ ಬಹಳ ಇಂಪ್ರೆಸ್ ಆಗಿದ್ನಲ್ಲ ಅವ್ರ ಬಗ್ಗೆ. ಮನೆಗೆ ಹೋದೆ, ಬನಾರಸ್ ಹಿಂದೂ ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲೇ ಪ್ರೊಫೆಸರ್ ಮನೆ, ದೊಡ್ಡ ಮನೆ, ಒಳಗಡೆ ಒಂದು ಸಿಟ್ಔಟು, ಅದರೊಳಗಡೆ ಒಂದು ದೊಡ್ಡ ಹಾಲು, ಹಾಲಲ್ಲಿ ಸೋಫಾ ಹಾಕಿದ್ದಾರೆ, ಒಂದು ಕಡೆ ದಿವಾನ್ ಅಂತ ಇರುತ್ತಲ್ಲ ಕಾಟ್ ಥರ ಇರ್ತದೆ, ಅದ್ರ ಮೇಲೆ ಒಬ್ರು ಅಜ್ಜಿ ಮಲ್ಕೊಂಡಿದ್ರು. ಇವರಿಗೆ ಸುಮಾರು 65 ಇರಬೇಕು ಆವಾಗ ವಯಸ್ಸು. ಅವ್ರ ತಾಯಿ ಯಾಕೆ ಮಲ್ಕೊಂಡಾಕೆ, ಸುಮಾರು 85-88 ವರ್ಷ ಇರಬೇಕು ಆಕೆಗೆ. ಮುದ್ದೆ ಆಗಿ ಮಲ್ಕೊಂಡಿದ್ದಾರೆ ಪಾಪ. ಈತ ಒಳಗೆ ಹೋದ ತಕ್ಷಣ ಅದು ಏನು ಕೋಪ ಬಂದ್ಬಿಡುತ್ತೆ ಅವನಿಗೆ. ಹೆಂಡತಿ ಬೈದ್ರು, ಸರಿಯಾಗಿ ಬೈದ್ರು, ಈ ಮುದುಕಿನ ಮಲಗಿಸ್ಬೇಡ ಅಂತ ಹೇಳಿದ್ದಿಲ್ಲ ಇಲ್ಲಿ ಒಳಗೆ ಕಳ್ಸಕೇನು ಕೊಲೆಯೊಳಗೆ, ಮನೆಗೆ ಯಾರು ಬಂದ್ರೆ ದರಿದ್ರೆ ಮಲ್ಕೊಂಡಿರ್ತದೆ ಹಾಸಿಗೆ ಮೇಲೆ ಹಂಗೇನೆ ಅಂದು ದಡ ದಡ ದಡ ಬಯೋಕ್ಷರ್ ಮಾಡುತ್ತೆ ಹಿಂದಿಯಲ್ಲಿ. ಪಾಪ ಅಜ್ಜಿ ಹೆಂಗಿರ್ಬೇಕ್ರಿ 87ಕ್ಕೆ, ಐಶ್ವರ್ಯ ರಾಯ್ ಇದ್ದಂಗೆ ಇರೋಕ್ಕಾಗತ್ತಾ? ಹೆಂಗಿರ್ಬೇಕು ಹಂಗಿದ್ರಪ್ಪ ಪಾಪ ಅವ್ರು. ಇವ್ರು ಹಾಕಿ ನೋ ಇಲ್ಲಿ ದರಿದ್ರ ಇದಕ್ಕೆ ಕುಡಿಸಿಕೇನು ಒಳಗೆ ಕರ್ಕೊಂಡು ಹೋಗೋ ಅಂತ ಜೋರಾಗಿ ಬೈದ್ರು. ಒಂದು ಕ್ಷಣದಲ್ಲಿ ನನ್ನ ಮನಸ್ಸಲ್ಲಿ ತಾಕಲಾಟ ಬಂತು, ನಿಜವಾದ ವ್ಯಕ್ತಿ ಯಾರು ಅಲ್ಲಿ ಭಾಷಣ ಮಾಡಿದವನು, ಇಲ್ಲಿ ಮನೆಯಲ್ಲಿ ಮಾತಾಡಿದವನು? ಈ 4 ತಾಸು ಕೇಳಿದ ರಾಮಾಯಣ ಒಂದು ಕ್ಷಣದಲ್ಲಿ ಕರಿಗೆ ಹೋತು ನನ್ನ ಮನಸ್ಸಲ್ಲಿ. ಅಂದ್ರೆ ಸಂಸ್ಕೃತಿ ಬರೀ ಬಾಯಿ ಮಾತಿನ ಚತುರತೆಯಿಂದ ಬರೋಲ್ಲ, ನಡವಳಿಕೆಯಿಂದಾನೇ ಬರಬೇಕಾದ್ರೆ.

ಸಂಸ್ಕೃತಿ ಅನ್ನೋದು ಮಾತ್ರೆಯಿಂದ ಬರಲ್ಲ, ಇನ್ನ ಕೆಲವು ಬರೀ ಸಂಗೀತದಿಂದ ಬರ್ತದೆ ಅಂತ. ಬರೀ ಸಂಗೀತದಿಂದ ಬರಲ್ಲ, ಬರೀ ಸಾಹಿತ್ಯದಿಂದ ಬರಲ್ಲ, ಬರೀ ಶಿಲ್ಪಕಲೆಯಿಂದ ಬರಲ್ಲ, ಬರೀ ಚಿತ್ರಕಲೆಯಿಂದ ಬರಲ್ಲ, ಒಳ್ಳೆ ಆಟದಿಂದನೂ ಬರಲ್ಲ. ನಾವು ನೋಡಿದ್ದೀವಿ ಎಷ್ಟೋ ಜನ ಆಟಗಾರರ ಜೀವನ ಕೆಟ್ಟೋಗಿದೆ, ಎಲ್ಲೆಲ್ಲೂ ಸಿಕ್ಕಾಕೊಂಡಿದೆ. ಸಂಗೀತಗಾರರ ಜೀವನ ಪ್ರಾಬ್ಲಮ್ ಅಲ್ಲಿದೆ ಅಂದಾಗ ಇವೆಲ್ಲ ಕಲೆಗಳು ನಿಜ, ಆದರೆ ಒಂದೊಂದರಿಂದಾನೇ ಸಂಸ್ಕೃತಿ ಆಗಲಾರದು ಅಂತ ಹೇಳ್ಬೇಕು ನಾನು. ಹಾಗಾದ್ರೆ ಸಂಸ್ಕೃತಿ ಅಂದ್ರೆ ಏನಪ್ಪ, ಬರೀ ಅಲ್ಲ ಅಂತ ಹೇಳ್ಕೊಂಡು ಹೊರಟಿದ್ದೆ ನಾನು, ಯಾವುದು ಅಲ್ಲ ಅಂತ ಹೇಳ್ತಾ ಇದ್ದೇನೆ. ಸಮ್ಯಕ್ ಕೃತಿ ಅಂತ ಇದು, ಯಾವ ಕೃತಿಯಿಂದ ನನ್ನ ಜೀವನಕ್ಕೆ ಬಹಳ ಒಳ್ಳೇದಾಗತ್ತೋ ಅದು ಸಂಸ್ಕೃತಿ ಅಂತ. ಯಾವ್ದು ಒಳ್ಳೇದು ಅಂದ್ರೆ ಏನು, ನಾನು ಯಾವುದೋ ಜೀವನದ ಆದರ್ಶಗಳನ್ನು ಇಟ್ಕೊಂಡಿದ್ದೇನೆ, ಯಾವ ನಡವಳಿಕೆಯಿಂದ, ಐ ಆಮ್ ಎಂಫಸೈಸಿಂಗ್ ದಟ್, ಮಾತುಗಳಿಂದ ಅಲ್ಲ, ಯಾವ ನಡವಳಿಕೆಯಿಂದ ನನ್ನ ಜೀವನ ಆದರ್ಶದ ಹತ್ರ ಹೋಗೋಕ್ ಸಾಧ್ಯ ಇದೆಯೋ ಆ ನಡವಳಿಕೆಯನ್ನ ಸಂಸ್ಕೃತಿ ಅಂತ ಕರಿತೀವಿ. ನಡವಳಿಕೆ ಅದು ಮುಂದೆ ತೋರಿಸ್ತೇನೆ, ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀನಿ ಅದನ್ನು. ಹಂಗಾದ್ರೆ ಈ ಸಂಸ್ಕೃತಿ ಎಲ್ಲಿತ್ತು ಮೊದಲು? ಇದು ಪ್ರಕೃತಿಯಲ್ಲಿತ್ತು ಅಂತ ಹೇಳ್ತಾರೆ. ಬಹಳ ಚಂದ, ನೀವು ತೈತರಿ ಉಪನಿಷತ್ ನೋಡ್ಕೊಂಡು ಬರಬೇಕು, ಎಷ್ಟು ಸ್ಟೆಪ್ ಬೈ ಸ್ಟೆಪ್ ಬೆಳೆಸ್ಕೊಂಡು ಹೋಗ್ತಾರೆ ಅದನ್ನ. ಮನುಷ್ಯ ಬಂದದ್ದು ಪ್ರಕೃತಿಯಿಂದ, ಪ್ರಕೃತಿಯಿಂದ ಮೇಲೆದ್ದಾಗ ಸಂಸ್ಕೃತಿ ಬರ್ತದೆ ಅಂತ. ಒಂದು ಕಲ್ಲು ಬಂಡೆ ಬಿದ್ದಿದೆ ಅಲ್ಲಿ, ಎಷ್ಟೋ ಶತಮಾನಗಳಿಂದ ಬಿದ್ದಿದೆ, ಗುಡ್ಡ ನೋಡಿದ್ದೀವಿ, ಊರು ತುಂಬಾ ಗುಡ್ಡ ಇಲ್ಲಿ ಹೊರಗಡೆ, ಶತಮಾನಗಳಿಂದ ಹಂಗೆ ಬಿದ್ದಿದೆ ಅದು. ಒಂದ್ಸಲ ಯಾರೋ ಬರ್ತಾನೆ, ಶಿಲ್ಪಿ ಬರ್ತಾನೆ, ಮಹಾಜ್ಞಾನ ಇದೆ ಶಿಲ್ಪಶಾಸ್ತ್ರ ಬಗ್ಗೆ ಅವನಿಗೆ, ನೋಡ್ತಾನೆ ಒಂದು ದೊಡ್ಡ ಕಲ್ಲು ಬಿದ್ದಿದೆ, ಏನು ದೊಡ್ಡದು, ಮೊನೊಲಿಥಿಕ್ ಸ್ಟೋನ್ ಇದು, ದೊಡ್ಡದಿದೆ, ಒಂದು ವಿಗ್ರಹ ಮಾಡಬಹುದು ಅಂತಾನೆ. ಅವನಿಗೆ ಶಿಲ್ಪಕಲೆ ಬರುತ್ತೆ, ಪರಿಶ್ರಮ ಹಾಕೋಕ್ಕೂ ರೆಡಿ ಇದ್ದಾನು. 2 ವರ್ಷ ಕೂತ್ಕೊಂಡು ಪ್ರಯತ್ನ ಮಾಡ್ತಾನೆ, ಅದ್ಭುತವಾದಂಥ ಒಂದು ಶಿಲ್ಪ ಆಗಿ ನಿಂತ್ಕೊಳ್ಳುತ್ತೆ. ಅದನ್ನು ನಾವು ಸಂಸ್ಕೃತಿ ಅಂತ ಕರಿತೀವಿ ಅಲ್ವಾ? ಶಿಲ್ಪವನ್ನು ಸಂಸ್ಕೃತಿ ಅಂತ ಕರಿತೀವಿ. ಕಲ್ಲು ಪ್ರಕೃತಿ, ಶಿಲ್ಪ ಸಂಸ್ಕೃತಿ. ಚಂದ ನೋಡಿ, ಅದು ಕಾಡು ಪ್ರಕೃತಿ, ತೋಟ ಸಂಸ್ಕೃತಿ, ಕಾಡು ಪ್ರಕೃತಿ. ಕಾಡು ಹೆಂಗೆಂಗೆ ಬೆಳ್ಕೊಂಡಿದೆ, ಒಂದು ತಮಾಷೆ ಮಾಡಿ ಹೇಳ್ತಾರೆ, ಅದು ಇಂಗ್ಲಿಷ್ ಕತೆ ಬಹಳ ಚೆನ್ನಾಗಿದೆ. ಒಬ್ಬ ಮನುಷ್ಯ ಪಾದ್ರಿ ಹೋಗ್ತಾ ಇದ್ದಂತೆ ರಸ್ತೆಯಲ್ಲಿ, ಸುಸ್ತಾಗಿತ್ತು ಪ್ರಯಾಸದಲ್ಲಿ, ಒಂದು ಯಾವುದೋ ತೋಟ ಕಾಣಿಸ್ತು, ಒಳಗಡೆ ಹೋದ. ಅವನು ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಪಾದ್ರಿಗಳು ಬಂದಿದ್ದೀರಿ ಅಂದ. ಕುಡಿಯೋಕೆ ನೀರು ಕೊಟ್ಟ, ನೋಡಿದ್ರು, ಏ ತೋಟ ತುಂಬ ಚೆನ್ನಾಗಿದೆಯಪ್ಪ, ಭಗವಂತನ ಕೃಪೆ, ತೋಟ ತುಂಬ ಚೆನ್ನಾಗಿದೆ ಅಂದರು. ಅವ ಪಾಪ ತೋಟಗಾರ, ಹೌದು ಸ್ವಾಮಿ ಭಗವಂತನ ಕೃಪೆ ಚೆನ್ನಾಗಿದೆ. 3-4 ಸಲ ಹೇಳಿದ್ರು ಪಾದ್ರಿಗಳು, ಭಗವಂತನ ಕೃಪೆ ತೋಟ ಚೆನ್ನಾಗಿ ಸಿಕ್ಕಿದೆ, ಭಗವಂತನ ಕೃಪೆ ತೋಟ ಚೆನ್ನಾಗಿ ಸಿಕ್ಕಿದೆ. ಅವನು ರೇಗ್ ಹೋಗ್ಬಿಡ್ತಾವನಿ, ಏನ್ ತಿರ್ಗಾ ಮರ್ಗ ಭಗವಂತ ಭಗವಂತ ಅಂತೀರಿ ಸ್ವಾಮಿ ನೀವು, ಭಗವಂತ ನಡೆಸಿದಾಗ ನೋಡ್ಬೇಕಾಯ್ತು ಹೆಂಗ್ ಇಟ್ಕೊಂಡಿದ್ದ ಅದನ್ನ, ಗೊತ್ತಾಯ್ತಲ್ಲ, ಭಗವಂತ ನಡೆಸುವಾಗ ಹೆಂಗಿದ್ದ ನೋಡ್ಕೊಂಡಿಲ್ಲ, ನಾ ಕಷ್ಟಪಟ್ಟು ತೋಟ ಮಾಡಿದ್ದೀನಿ ಅದನ್ನ ಅಂತ. ಅಂದ್ರೆ ಕಾಡು ಇರೋದು ಪ್ರಕೃತಿ ಅದು, ಆದ್ರೆ ಅದನ್ನು ಪರಿಶ್ರಮ ಪಟ್ಟು ಒಂದು ಜ್ಞಾನದಿಂದ ಅದನ್ನು ಶಿಸ್ತಲ್ಲಿ ತಂದಾಗ ಅದೊಂದು ಸಂಸ್ಕೃತಿ ಆಗ್ತದೆ. ಅಕ್ಕಿ ಪ್ರಕೃತಿ, ಅನ್ನ ಸಂಸ್ಕೃತಿ, ಹತ್ತಿ ಪ್ರಕೃತಿ, ಬಟ್ಟೆ ಸಂಸ್ಕೃತಿ. ಎಲ್ಲರಿಗೂ ಗಂಟ್ಲಿದೆ, ಅದು ಪ್ರಕೃತಿ, ಅದು ಸಂಗೀತ ಸಂಸ್ಕೃತಿ. ಎಲ್ಲರಿಗೂ ಕಾಲಿದೆ, ಅದು ಪ್ರಕೃತಿ, ನೃತ್ಯ ಸಂಸ್ಕೃತಿ. ನೋಡಿ ಎಷ್ಟು ಚೆನ್ನಾಗಿದೆ, ಪ್ರಕೃತಿ ತನ್ನಷ್ಟಕ್ಕೆ ತಾನೇ ಸಂಸ್ಕೃತಿ ಆಗೋದಿಲ್ಲ, ಯಾವುದೋ ಒಂದು ಜ್ಞಾನದಿಂದ, ವಿವೇಕದಿಂದ, ಪರಿಶ್ರಮದಿಂದ ಪ್ರಕೃತಿಯ ಮೇಲೆ ಕೆಲಸ ಮಾಡಿದಾಗ ಅದು ಸಂಸ್ಕೃತಿ ಆಗ್ತದೆ ಅಂತ.

ನಿಮ್ ಮನೆಯಲ್ಲಿ ಹಿರಿಯರು ಅಜ್ಜಿ ಇದ್ರೆ ನಿಮ್ಗೆ ಅನುಭವ ಇರುತ್ತೆ, ಮನೆಯಲ್ಲಿ ಅಜ್ಜಿ ಇದ್ರೆ, ಮಕ್ಕಳು ಪುಣ್ಯವಂತರು ಅಜ್ಜ ಅಜ್ಜಿ ಇದ್ರೆ ಮನೆಯಲ್ಲಿ, ಆಗ ತಾನೇ ಹುಟ್ಟಿದಂತಹ ಮಗು ಇದೆಯಲ್ಲ ಅದು ಪ್ರಕೃತಿ, ಅವಳದ್ ಬಿಟ್ಟು ಏನೂ ಬರಲ್ಲ ಅದು ಪಾಪ. ಆದ್ರೆ ಮುಂದೆ ಅಮ್ಮ ಅಪ್ಪನ ಕಡೆಯಿಂದ ಪಡ್ಕೊಳ್ಳುತ್ತದೆ, ಪರಿವಾರದವರಿಂದ ಪಡ್ಕೊಳ್ಳುತ್ತದೆ, ನಂತರ ಶಾಲೆ ಕಾಲೇಜು ಯೂನಿವರ್ಸಿಟಿ ಸಮಾಜ ಎಲ್ಲಾ ಕಡೆಯಿಂದ ಪಡ್ಕೊಂಡು 30 ವರ್ಷ ಆಗೋತಿ ಸುಸಂಸ್ಕೃತ ವ್ಯಕ್ತಿ ಅಂತ ಆಗ್ತದೆ. ಪ್ರಕೃತಿಯಾಗಿದ್ದಂಥ ಮಗು ಸುಸಂಸ್ಕೃತ ವ್ಯಕ್ತಿ ಆಗಬೇಕಾದ್ರೆ ಯಾವ್ಯಾವ ಸಂಸ್ಕಾರಗಳಾಗಬೇಕೋ ಆ ಸಂಸ್ಕಾರಗಳಿಂದ ಸಂಸ್ಕೃತಿ ಆಗುವಂಥದ್ದು. ಆ ಸಂಸ್ಕಾರ ಅಂದರೆ ಶಿಕ್ಷಣ, ಮುಖ್ಯವಾಗಿ ಶಿಕ್ಷಣ ಅಂದರೆ ಸರ್ಟಿಫಿಕೇಟ್ ಅಲ್ಲ, ಡಿಗ್ರಿ ಅಲ್ಲ. ಯಾವ್ಯಾವ ಸಂಸ್ಕಾರಗಳಿಂದ ಒಂದು ಹುಳು ಆಗಿದ್ದಂಥದ್ದು ಪ್ರಕೃತಿಯಾಗಿದ್ದಂಥ ಮಗು ಸುಸಂಸ್ಕೃತವಾಗಿ ಬೆಳೀತದೋ ಆ ಸಂಸ್ಕಾರಗಳಿಗೆ ನಾವು ಶಿಕ್ಷಣ ಅಂತ ಕರೆಯೋದು. ಶಿಕ್ಷೆ ಆಗಬಾರದು ಶಿಕ್ಷಣ, ಶಿಕ್ಷಣ ಅದು. ಅದರಿಂದ ಹಾಗೆ ಆದಾಗ ಮಾತ್ರ ಆಗೋದು. ಈಗ ಒಂದು ಪ್ರಶ್ನೆ ಬರ್ತದೆ, ಏನೇನು ಸೇರಿ ಸಂಸ್ಕೃತಿ ಆಗ್ತದೆ ಅಂತ. ನೀವು ಕಾಡಲ್ಲಿ ಹೋದ ಅನುಭವ ಇದ್ರೆ ನಿಮ್ಗೆ ಗೊತ್ತಿರುತ್ತೆ, ದಟ್ಟವಾದ ಕಾಡು, ಕೆಲವು ಶಿವಮೊಗ್ಗ ಕಡೆಯವರು ಇದ್ದೀರಿ ಗೊತ್ತಿರುತ್ತೆ, ಅಲ್ಲಿ ಕಾಡು ಒಳಗೆ ಹೋಗ್ಬೇಕು, ಒಳಗಡೆ ಹೋದ್ರೆ ಒಂಥರದ ವಾಸನೆ ಬರುತ್ತೆ, ನೋಡಿದ್ದೀರಾ? ಕಾಡಲ್ಲಿ ಹೋದವ್ರಿಗೆ ಗೊತ್ತಿರುತ್ತೆ, ಒಳಗಡೆ ಹೋದ್ರೆ ಒಂಥರ ವಾಸನೆ ಬರುತ್ತೆ, ಎಷ್ಟು ಸ್ವಚ್ಛ ವಾಸನೆ, ಹಗುರ ಆಗತ್ತೆ ಅದೇ ಅಲ್ಲ, ಅದು ಯಾವುದೋ ಒಂಥರದ ವಾಸನೆ, ಏನೇನೋ ಸೇರ್ಕೊಂಡಿದೆ ವಾಸನೆ. ಬಂದದ್ದು ಎದರಿಂದ? ನೆನೆದ ಮಣ್ಣಿಂದ ಬಂದಿರಬೇಕು, ಕೊಳೆತ ಎಲೆಯಿಂದ ಬಂದಿರಬೇಕು, ನೆನೆದ ಕಾಂಡದಿಂದ ಬಂದಿರಬೇಕು, ಬೀಸುವ ಗಾಳಿಯಿಂದ ಬಂದಿರಬೇಕು, ಎಲ್ಲವೂ ಸೇರಿ ಒಂದು ವಿಚಿತ್ರ ವಾಸನೆ ಬಂದಿದೆ. ಅದು ಸ್ವಲ್ಪ ಕಷ್ಟ ಅಂದ್ರೆ ಬಿಟ್ಟುಬಿಡೋಣ. ಮನೆಯಲ್ಲಿ ಸಾಂಬಾರ್ ಆಗ್ತಿರುವಾಗ ವಾಸನೆ ಎದುರುದು ನೀರಿಂದೋ ಬೆಳೆದೋ ಹಾಕಿದಂಥ ಮಸಾಲ ಪುಡಿದೋ ಖಾರ ಪುಡಿದೋ ಉಪ್ಪಿಂದೋ ಕರಿಬೇವು ಸೊಪ್ಪಿಂದೋ ಹಾಕಿದ ಹೋಳಿಂದನೋ ತುಪ್ಪ ಹಾಕಿದ್ರೆ ಅದಕ್ಕೆ ಯಾವ್ದು ವಾಸನೆ? ಎದರಿಂದ ಬಂದದ್ದು? ಯಾವ ಒಂದರಿಂದ ಬಂದದ್ದಲ್ಲ, ಅದು ಎಲ್ಲವೂ ಸೇರಿ ಎಷ್ಟು ಚೆನ್ನಾಗಿದೆ ನೋಡಿ, ಯಾವ್ದಾದ್ ಹಾಕಿದಿರೋ ಅದ್ರದ್ದೊಂದು ಚೂರು ವಾಸನೆ ಬಂದಿರುತ್ತೆ, ಕಡು ವಾಸನೆ ಯಾವುದೂ ಇರಲ್ಲ, ಎಲ್ಲವೂ ಸೇರಿಕೊಂಡು ಒಂಥರದ ವಾಸನೆ ಬಂದಿದೆ. ಈ ಸಂಸ್ಕೃತಿ ಅಂದ್ರೆ ಹಾಗೆ ಅಂತ ನಮ್ಮ ಗುಂಡಪ್ಪನವರು ಬಹಳ ಚಂದ ಹೇಳೋರು, ಸಾಂಬಾರ್ ಇದ್ದಂಗೆ ಅಂತ. ಅದರೊಳಗೆ ಸಾಹಿತ್ಯ ಸೇರ್ಕೋಬೇಕು, ಕಲೆ ಸೇರ್ಕೋಬೇಕು, ವಿಚಾರ ಸೇರ್ಕೋಬೇಕು, ಸಂಸ್ಕೃತಿ ನಮ್ಮ ಪರಂಪರೆ ಸೇರ್ಕೋಬೇಕು, ಪುರಾಣಗಳು ಸೇರ್ಕೋಬೇಕು, ಶ್ರುತಿ ಸ್ಮೃತಿ ಪುರಾಣಗಳು ಎಲ್ಲವೂ ಸೇರ್ಕೊಂಡು ಗೊತ್ತಿಲ್ಲದ ಹಾಗೆ ಒಂದು ವಿಶೇಷ ವಸ್ತು ಸೃಷ್ಟಿಯಾಗುತ್ತೆ, ಅದು ಸಂಸ್ಕೃತಿ.

0: You're listening to Radio Sarang, 107.8 FM.
1: ಇಂತಹ ಸಂಸ್ಕೃತಿ ನಮಗೆ ಸಿಗೋದು ಎಲ್ಲಿಂದ ಅಂತ ಬಹಳ ಮುಖ್ಯವಾದ ವಿಷಯ ಇದು. ಎಲ್ಲಿ ಸಿಗ್ತದೆ? ಮಾರ್ಕೆಟಲ್ಲಿ ಸಿಗೋದಲ್ಲ ಅದು. ಎಲ್ಲಿ ಸಿಗ್ತದೆ ಅಂತ ಅದಕ್ಕೆ ಕೆಲವೊಂದು ಹೇಳ್ತಾರೆ, ಮೊಟ್ಟ ಮೊದಲನೇದು ದೇವತಾ ಮತ ಧರ್ಮಗಳಿಂದ ಸಿಗುವಂಥದ್ದು. ನಾವು ಯಾಕೆ ದೇವಸ್ಥಾನ ಕಟ್ಸ್ತೀವಿ, ಯಾಕೆ ಗುಡಿಗೆ ಹೋಗಬೇಕು ಅಂತೀವಿ, ಮನೆಯಲ್ಲಿ ಪೂಜೆ ಮಾಡುವಂತ ಯಾಕಂತೀವಿ, ಇದು ಸಂಸ್ಕೃತಿಯ ಒಂದು ಭಾಗ ಅಂತ ನಾವು ಮರಿಬಾರ್ದು, ಖಂಡಿತ ಮರಿಬಾರ್ದು. ಕೆ ಡಿ ವಿ ಜಿ ಕಗ್ಗದಲ್ಲಿ ಹೇಳ್ತಾರೆ, ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ ಮನಸ್ಸಿನ ಉದ್ಧಾರ, ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲ್ವೈಭವು ಆವುದಾದಡ ಒಳಿತು ಮಂಕುತಿಮ್ಮ. ಆ ಪದ ಬಿಡಿಸಿ ಹೇಳ್ತೀನಿ, ಎಷ್ಟು ಚೆನ್ನಾಗಿದೆ ನೋಡಿ. ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು, ದೇವಸ್ಥಾನ ಪೂಜೆ ಪ್ರಸಾದ ಮಂಗಳಾರತಿ ಇದೆಲ್ಲ ಮಾಡ್ತೀವಲ್ಲ, ಇದು ಎದಕ್ಕೆ ಅಂತ. ಜೀವನದ ಅಲಂಕಾರ, ಇಲ್ಲೇ ಗಮನಿಸಿ, ಅಲ್ಲಿ ಎರಡು ವಿಗ್ರಹ, ಗಣೇಶಂದೊಂದು ಆಂಜನೇಯಂದೊಂದು. ಅದು ಹಂಗೆ ಇಟ್ರೆ ಹೆಂಗಿತ್ತು? ಬರೀ ವಿಗ್ರಹ ತಂದು ಇಟ್ಬಿಡುದು ಕಟ್ಟೆ ಮೇಲೆ ಇರ್ತಿತ್ತು. ಪಾಪ ವಿಗ್ರಹದ ಏನು ತಕರಾರಿಲ್ಲ, ಚಂದ ಕಾಣಿಸ್ಲಿ ಅಂತ ಅಲಂಕಾರ ಮಾಡಿದ್ದಾರೆ, ಹೂವಿಂದ ಹಾಕ್ತಾರೆ. ಅದು ಮಾಡೋದಕ್ಕೆ ಯಾರೊಬ್ಬರು ಪರಿಶ್ರಮ ಹಾಕಿದ್ದಾರೆ, ಇಲ್ಲ ಒಂದು ದೀಪ ಇಡ್ಬೇಕು, ನಂದಾ ದೀಪ ಇಡಬೇಕು, ಮುಂದೆ ಒಂದು ಸಾಧ್ಯ ಮನೇಲಿ ನೋಡ್ಬೇಕು. ಹಬ್ಬ ಆಗಿದ್ದ ಮನೆ ಮುಂದೆ ರಂಗೋಲಿ ಹಾಕಿರ್ತೀವಿ, ಕಲೆ ಅಲ್ವಾ ಅದು, ರಂಗೋಲಿ ಹಾಕೋದು ಕಲೆ ಅಲ್ವಾ. ಒಂದು ಶಿಸ್ತು ಮನೇಲಿ ನೋಡಿ, ಹೆಣ್ಮಕ್ಳು ಬೇಗ ಹೇಳಿ ಹಬ್ಬ ಇವತ್ತು ತಲೆಮೇಲೆ ಸ್ನಾನ ಮಾಡಬೇಕು, ಹೇಳ್ಬೇಕು ಹೇಳಿ ಹೇಳಿ ಆಗ್ಬೇಕು ಅಲ್ಲ, ಒಂದು ಡಿಸಿಪ್ಲಿನ್. ಇದೆಲ್ಲವೂ ಏನ್ ಬರುತ್ತೆ ಅಂದ್ರೆ ಅದಕ್ಕೆ ಹೇಳ್ತಾರೆ, ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ, ಜೀವನಕ್ಕೊಂದು ಅಲಂಕಾರ, ಮನಸ್ಸಿನ ಉದ್ಧಾರ. ಇದನ್ನ ನೆನ್ಪಿಟ್ಕೋಬೇಕು, ಮನಸ್ಸನ್ನು ಉದ್ಧಾರ ಮಾಡುವಂತ ಶಕ್ತಿ ಅದಕ್ಕಿದೆ. ತಾವು ನೋಡಿರ್ಬೇಕು, ದೇವಸ್ಥಾನಕ್ಕೆ ಹೋಗ್ತೀವಿ ನಾವು, ಅದು ಪೂಜೆ ಕೊಟ್ಟಿರ್ತೀವಿ, ಮಾತಾಡ್ತಾ ಇರ್ತಾರೆ ಎಲ್ಲರು ಕೂತ್ಕೊಂಡು, ಅದು ಬಿಟ್ವೀನ್ ಪೂಜಾರಿ ದೇವರ ನಡುವೆ ವ್ಯವಹಾರ, ಪೂಜಾ ನಡೀತಿರ್ತಾರೆ. ಹೊರಗೆ ನಾವು ಇನ್ಕ್ರಿಮೆಂಟ್ ಏನಾಯ್ತು, ಸಕ್ಕರೆ ರೇಟ್ ಏನು, ಗೌರ್ಮೆಂಟ್ ಏನಂತೂ, ಇಲೆಕ್ಷನ್ ಯಾವಾಗ, ಇದೆಲ್ಲ ಮಾತಾಡ್ತಿರ್ತೀವಿ. ಮಂಗಳಾರತಿ ಬರುತ್ತೆ ನೋಡಿ, ನನ್ನ ಗೊಣಿದ್ದೀರಾ, ಎಲ್ಲರೂ ಓಡ್ ಹೋಗ್ತಾರೆ ಅವಾಗ, ಮಂಗಳಾರತಿ ಮಂಗಳಾರತಿ ಮಂಗಳಾರತಿ, ಬನ್ನಿ ಬನ್ನಿ ಬನ್ನಿ. ತಮಾಷೆ ನೋಡಿ ಎಷ್ಟು ಚೆನ್ನಾಗಿದೆ ಇದು, ಬಹಳ ಬ್ಯೂಟಿಫುಲ್ ಇದು, ಎಲ್ರಿಗೂ ಆಗುವಂಥದ್ದೇ. ಓಡ್ ಹೋಗಿ ನಿಂತ್ಕೊಳ್ಳೋದು, ಕಣ್ಣು ಮುಚ್ಚಿ ಮಾಡ್ಕೊಳ್ಳೋದು, ಒಂದು ನಿಮಿಷ ಮಂಗಳಾರತಿ ಮಾಡ್ಬೇಕು. ಈಗಿನ ದೇವಸ್ಥಾನಗಳು ಬೇರೆ ಬೇರೆ ಆಗಿದ್ದಾವೆ. ಮೊದಲಿನ ಗರ್ಭಗುಡಿಗಳಲ್ಲಿ ರಕ್ಷಣೆ ಆಗಿತ್ತು ಅಂದ್ರೆ, ಶಿಲ್ಪಶಾಸ್ತ್ರದ ಪ್ರಕಾರ ದೇವಸ್ಥಾನದ ಗರ್ಭಗುಡಿ ಒಳಗೆ ದೀಪ ಇರಬಾರದು ಅಂತಿತ್ತು. ನಂದಾದೀಪ ಒಂದೇ ಇರೋದು, ಎಲೆಕ್ಟ್ರಿಕ್ ಲ್ಯಾಂಪ್ ಇರೋಂಗಿಲ್ಲ. ಅದು ಮಂಗಳಾರತಿ ಮಾಡಿದಾಗ ಅವ್ನು ಹೇಗೆ ಮಾಡ್ತಾರೆ ನೋಡಿದಿರಲ್ಲ, ಮುಖದಿಂದ ತಂದು ಕೆಳಗೆ ಪಾದ ತನಕ ತಗೊಂಡು ಹಿಂಗೆ ಮೇಲೆ ಮೂರ್ನಾಲ್ಕು ಸಲ ಹಾಕ್ತಾರೆ. ಯಾಕೆ ಹಂಗೆ ಮಾಡ್ತಾರೆ ಅಂದರೆ, ಪ್ರಯತ್ನ ಮಾಡಿದಾಗ ಮಾತ್ರ ಭಗವಂತ ಕಾಣಿಸ್ಬೇಕು. ಅದು ಶೋಕೇಶ್ನಾಗಿಟ್ಟಂಥ ಗೊಂಬೆ ಅಲ್ಲ, ಪ್ರಯತ್ನ ಮಾಡಿದ್ರೆ ಮಾತ್ರ ಭಗವಂತ ಕಾಣಿಸ್ಬೇಕು. ಮಂಗಳಾರತಿ ಮಾಡಿದಾಗ ತಮಾಷೆ ನೋಡಿದ್ದೀರ ನೀವು, ಮಂಗಳಾರತಿ ಮಾಡುವಾಗ ಅದು ನಿಂತ್ಕೊಂಡ್ಬಿಟ್ಕೊಂಡು ಮುಚ್ಕೊಂಡ್ಬಿಡೋದು. ಅವಾಗ ಎಲ್ಲರೂ ಮಾಡೋದು ಅದೇನೆ, ಕಾಣಿಸೋದೇ ಒಂದು ನಿಮಿಷ ಮಂಗಳಾರತಿ ಮಾಡುವಾಗ. ಅಲ್ಲಿ ತನಕ ಬೇರೆ ಏನೋ ಕೆಲಸ ಮಾಡ್ತಿದ್ದವರು ಮಂಗಳಾರತಿ ಮಾಡ್ತಿ ಕಣ್ಣು ಮುಚ್ಕೊಂಡ್ಬಿಡೋದು ಅಲ್ಲಿ ಹೋಗಿ. ಯಾಕೆ ತಪ್ಪಲ್ಲ ಅದು, ಅದಾಗಬೇಕಾದ್ದೇ. ಅಲ್ಲಿ ನಿಮ್ಗೆ ಕಂಡಂತ ಮೂರ್ತಿ ವಿಗ್ರಹ ಕಾಣಿಸ್ತಲ್ಲ, ಅದು ವಿಗ್ರಹ ಹೊರಗಡೆ ಇರುವಂತಹದ್ದು, ಅದನ್ನ ಎತ್ಕೊಂಡು ಹೃದಯದಲ್ಲಿ ಕುಡಿಸ್ಕೋಬೇಕು ನಾವು. ಕಣ್ಣು ಮುಚ್ಕೊಳ್ಳೋದಂದ್ರೆ ಏನು, ಅಲ್ಲಿದ್ದಂಥ ಮೂರ್ತಿ ನನ್ನ ಹೃದಯದಲ್ಲಿ ಪ್ರತಿಷ್ಠಾಪನೆ ಆಯಿತು ಅಂತ ನೆನೆಸ್ಕೋಬೇಕು ಅದನ್ನು ಕಣ್ಣು ಮುಚ್ಚಿ. ಇದು ಎಂಥ ದೊಡ್ಡ ಶಕ್ತಿ ನೋಡ್ರಿ ಇದು, ನಿಮಗೆ ಅನುಕೂಲ ಆಗುತ್ತೆ. ನಿಮಗೀಗ ಯಾವುದೋ ದೇವಸ್ಥಾನಕ್ಕೆ ಎಂದೋ ಹೋಗಿದ್ರೆ ನೀವು, ಇವತ್ತು ಆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಎಷ್ಟು ಚೆನ್ನಾಗಿತ್ತು ಅಂದಾಗ, ನೀವು ಪ್ರಯತ್ನ ಮಾಡದೇನೆ ವಿಗ್ರಹ ಕಣ್ಮುಂದು ಬಂದಿಲ್ವಾ ನಿಮ್ಮುಂದೀಗ, ಅಂದ್ರೆ ಆ ಚಿತ್ರ ಅಲ್ಲಿ ಉಳ್ಕೊಂಡಿಲ್ಲ, ಹೃದಯದಲ್ಲಿ ಕುತ್ಕೊಂಡ್ಬಿಟ್ಟಿದೆ ಪರ್ಮನೆಂಟ್ ಆಗಿ. ಭಾವವಂ ಕ್ಷುಲ್ಲ ಜಗದಿನ ಬಿಡಿಸಿ ಮೇಲ್ವೈವು, ಈ ದಿನನಿತ್ಯದ ಜೀವನ ಇದೆಯಲ್ಲ ಕ್ಷುಲ್ಲ ಜೀವನ, ಇದನ್ನು ಬಿಡಿಸ್ಕೊಂಡು ಒಂದು ಕ್ಷಣ ಆದ್ರೂ ಮೇಲೆ ತಗೊಂಡು ಹೋಗ್ತಾರೆ. ಪರ್ಮನೆಂಟ್ ಆಗಿದ್ರು ಒಂದು ಕ್ಷಣ ಆದ್ರೂ ಮೇಲೆ ತಗೊಂಡು ಹೋಗ್ತಾರೆ. ಜೀವನದ ಅಲಂಕಾರ ಮನಸ್ಸಿನ ಉದ್ಧಾರ, ಭಾವವಂ ಕ್ಷುಲ್ಲ ಜಗದಿನ ಬಿಡಿಸಿ ಮೇಲ್ವೈವು ಹೌದಾದೊಡ ಒಳಿತು ಮಂಕುತಿಮ್ಮ. ಯಾವುದಾದ್ರೂ ಮಾಡೋ ಮರಾಯ, ಮನಸ್ಸನ್ನು ಒಂದು ಕ್ಷಣ ಮೇಲೆ ತಗೊಂಡು ಹೋಗು ಅಂತ. ಇದು ಎಷ್ಟು ಚಂದದ್ದು ಅಂತಂದ್ರೆ, ಒಂದು ಸಲ ನಮ್ಮ ಮನಸ್ಸಿನಲ್ಲಿ ಆ ಭಾವ ಕೂತ್ಕೊಂಡ್ಬಿಟ್ರೆ ಹೆಂಗಾಗ್ತದೆ ಅಂತ.

0: ಇದು ಬಣ್ಣ ಬಣ್ಣದ ಬದುಕು. ಕರ್ವಾಲೋ ಕೆಪಿ ಪೂರ್ಣಚಂದ್ರ ತೇಜಸ್ವಿ. ಇದ್ದಕ್ಕಿದ್ದಂತೆ ಒಂದು ಸದ್ದು ಶೂನ್ಯದಿಂದ ಅಗೋಚರವಾಗಿ ಆವರಿಸತೊಡಗಿತು. ಗುರಿಯಿಲ್ಲದ ಮೂಲವನ್ನರಿಯದ ಈ ಹಂ ಎನ್ನುವ ಸದ್ದು ದಶ ದಿಕ್ಕುಗಳಿಂದಲೂ ಉತ್ಪನ್ನವಾದಂತೆ ಕೇಳಿತು. ಜುಮ್ ಎನ್ನುವ ನಾದವಲಯವೊಂದರ ನಡುವೆ ನಾನು ದುಮ್ಮಿಕ್ಕಿದಂತಾಯಿತು. ಅಗೋಚರವಾದ ಭೀತಿಯೊಂದು ಆ ಅಮೂರ್ತ ಸ್ಪಂದನಕ್ಕೆ ಪ್ರತಿಯಾಗಿ ಹೃದಯದೊಳಗೆ ಮಾರ್ಧನಿಸತೊಡಗಿತು. ಅನೇಕ ಘಟನಾವಳಿಗಳಾಚೆ ಇದಿರಾಗಬಹುದಾದ ಮೃತ್ಯುವಿನ ಇಣುಕು ನೋಟದಂತೆ ಸದ್ದು ಉಕ್ಕತೊಡಗಿತು. ಸದ್ದು ಇನ್ನೂ ದಟ್ಟವಾಯಿತು. ತಲೆನೋವು ಬರುವಂತಾಯಿತು. ತಲೆಯೊಳಗಿಂದಲೇ ಅದು ಹೊಮ್ಮುತ್ತಿದೆಯೋ ಎಂದು ಗಾಬರಿಯಾಯಿತು. ಹಠಾತ್ತನೆ ತಲೆಯೊಳಗೆ ಇನ್ನೊಂದು ಭೀತಿ ರೂಪುಗೊಂಡಿತು. ಮೌಮೌಬಿ ಎಂದು ನನಗೆ ನಾನೇ ಹೇಳಿಕೊಂಡೆ. ಎಂಟನ ಎತ್ತಿಗೆ ಹಗ್ಗ ಕಿತ್ತುಕೊಳ್ಳುವಂತೆ ಜೇನು ಹೊಡೆದುದು ನೆನಪಿಗೆ ಬಂತು. ಚಂಗನೆ ನೆಗೆದು ಗಾಡಿಯೊಳಗಿಂದ ಕಂಬಳಿಯೊಂದನ್ನು ತೆಗೆದುಕೊಂಡು ಮೈತುಂಬ ಮುಸುಗು ಹಾಕಿಕೊಂಡು ಕುಳಿತು ಬಿಟ್ಟೆ. ಸದ್ದು ಹಾಗೆ ಗಾಳಿಯಲ್ಲೆಲ್ಲ ಹಬ್ಬುವಂತೆ ಕಂಡಿತು. ಕಂಬಳಿಗೆ ಸಮೀಪದಲ್ಲೇ ಏನೋ ಜುಯಿಗುಟ್ಟಿದಂತಾಯಿತು. ಕಂಬಳಿಯ ಮುಸುಗೆಲ್ಲಾದರೂ ಕಂಡುಬಿಟ್ಟಿದೆಯೋ ಎಂದು ಒಳಗಿನಿಂದಲೇ ನೋಡಿಕೊಂಡೆ. ಕಂಬಳಿಯ ಗೋರಿಯೊಳಗೆ ಮೃತಾತ್ಮವೊಂದರಂತೆ ಕುಳಿತು ಇಂದ್ರಿಯಗಳಲ್ಲಿ ಕಿವಿಯೊಂದನ್ನೇ ಬಳಸುತ್ತಾ ಹೊರಗಿನ ಜಗತ್ತಿನ ಬಗ್ಗೆ ಯೋಚಿಸತೊಡಗಿದೆ. ಬಹಳ ಹೊತ್ತು ಕುಳಿತಿದ್ದೆ. ಸದ್ದಿನ ಕೊನೆಯ ಸ್ಪಂದನ ಮಾಯವಾಗುವವರೆಗೂ ಕಂಬಳಿ ಮುಸುಗು ತೆಗೆಯಬಾರದೆಂದು ನಿರ್ಧರಿಸಿದ್ದೆ. ಅಷ್ಟರಲ್ಲೇ ಪಕ್ಕದಲ್ಲೇ ಹೆಜ್ಜೆ ಸದ್ದುಗಳು ಕೇಳಿದಂತಾಯಿತು. ಕಂಬಳಿ ತೆರೆಯೋಣೆಂದು ಚಪಲ ಆರಂಭವಾಯಿತು. ಆದರೆ ಗುಯಿ ಸದ್ದು ಇನ್ನೂ ಕಿವಿಯೊಳಗೆ ಕುಂಗಾಡುತ್ತಿತ್ತು. ಕಾಲ್ನಡಿಗೆ ಸದ್ದು ಇನ್ನೂ ಹತ್ತಿರವಾಯಿತು. ಅರೆ, ವಾಟ್ ಇಸ್ ದಿಸ್ ಎಂದು ಕರ್ವಾಲೋ ಮಾತು ಕೇಳಿತು. ಕಂಬಳಿ ತೆಗೆದೆಸಿದೆ. ತಂಗಾಳಿ ತಣ್ಣಗೆ ನುಣ್ಣಗೆ ರೋಮಾಂಚನವಾಗುವಂತೆ ಸುಳಿಯಿತು. ಮಂದಣ್ಣ, ಏನು ಸರ್ ಕಂಬಳಿ ಹೊದ್ಕೊಂಡು? ಕರಿಯಪ್ಪ ನೋಡಿದರೆ ಕರಡಿ ಅಂತ ಏರಿಸೇ ಬಿಡ್ತಾನೆ ಎಂದ. ದೂರದಲ್ಲಿ ಪ್ರಭಾಕರ ಬರುತ್ತಿರುವುದು ಕಂಡಿತು. ಮಾರಾಯ, ಇಲ್ಲೇ ಎಲ್ಲೋ ಕರ್ವಾಲು ಸಾಹೇಬರು ಹೇಳೋ ಮೌಮೌಬಿಗಳು ಇರಬೇಕು ಕಣೋ. ಸಂಪೂರ್ಣ ಸುತ್ತು ಬಂದಂತೆ ಗುಂಗಾಡಿಬಿಟ್ಟವು. ಎಲ್ಲಾದರೂ ಎಂಟನ ಎತ್ತಿಗೆ ಕೊಟ್ಟಂತೆ ಹೊಡೆದ್ರೆ ಕಷ್ಟ ಅಂತ ಕಂಬಳಿ ಮುಸುಗು ಹಾಕಿ ಕುಳಿತು ಬಿಟ್ಟೆ ಎಂದು ವಿವರಿಸಿದೆ. ಕರ್ವಾಲು ಏನೂ ಹೇಳಲಿಲ್ಲ. ಸುಮ್ಮನೆ ಯೋಚನೆ ಮಾಡುತ್ತಾ ಕುಳಿತಿದ್ದರು. ಆನಂತರ, ಇದುವರೆಗೂ ಅವು ದಕ್ಷಿಣ ಅಮೆರಿಕಾ, ನೈಋತ್ಯ ಆಫ್ರಿಕಾದಲ್ಲಿ ಮಾತ್ರ ಇವೆ ಅಂತ ರಿಪೋರ್ಟ್ ಆಗಿತ್ತು ಎಂದೇನೋ ಗೊಣಗಿಕೊಂಡಂತೆ ಕೇಳಿಸಿತು. ಕರಿಯಪ್ಪ ಎಲ್ಲಿ ಎಂದು ಪ್ರಭಾಕರ ಬಂದವನೇ ಕೇಳಿದ. ಎಲ್ಲ ಹೋದನಪ್ಪ ಕೋವಿತಗೊಂಡು? ಕಿವಿನೂ ಅದರ ಜೊತೆನೆ ಹೋದ ಎಂದೆ. ಬಿರಿಯಾನಿ ಕಾರ್ಯಕ್ರಮ ಮರ್ತೇ ಹೋದನೋ ಏನೋ ಎಂದು ಚಿಂತೆಯಿಂದ ಪ್ರಭಾಕರ್ ಹೇಳಿದ. ಅಯ್ಯ ಬ್ರಹ್ಮಚಾರಿ, ಗರ್ಮಿ ಸಾಮಾನಿಗೆ ಯಾಕ್ಯಾಗಿ ಸಾಯ್ತಿರೋ ಎಂದೆ. ಮಂದಣ್ಣ, ನಾನು ಪ್ರಭಾಕರ ಗೊಳ್ಳನೆ ನಕ್ಕೆವು. ಕರ್ವಾಲು ಮಿಕ್ಕಿ ಮಿಕ್ಕಿ ನೋಡಿದರು. ದಿಗಂತದಲ್ಲಿ ಸೂರ್ಯ ಮುಳುಗಿದ್ದ. ಇನ್ನು ಸಂಜೆ ಬೆಳಕು ಇತ್ತು. ದೂರದಲ್ಲಿ ಕಿವಿ ಬೆಳ್ಳಗೆ ಓಡೋಡಿ ಬರುತ್ತಿರುವುದು ಕಂಡಿತು. ನಾಯಿ ಬಂದುದನ್ನು ಕಂಡು ಕರಿಯಪ್ಪ ಇಲ್ಲೇ ಹತ್ತಿರದಲ್ಲೆಲ್ಲೋ ಇದ್ದಾನೆಂದು ತಿಳಿದೆವು. ಪ್ರಭಾಕರ ಆತುರದಿಂದ ಓ ಕರಿಯಪ್ಪ ಎಂದು ಕೂಗಿದ. ಬಂದೆ ಬಂದೆ ಎಂದು ಸಮೀಪದಲ್ಲೆಲ್ಲಿಂದಲೋ ಉತ್ತರ ಬಂತು. ಕರಿಯಪ್ಪ ಒಂದು ಮೊಲವನ್ನು ಒಂದು ಬಕ್ರವನ್ನು ಹೊಡೆದಿದ್ದ. ಬಟ್ಟೆಯೆಲ್ಲ ಹರಿದುಕೊಂಡಿದ್ದ. ಎಲ್ಲೋ ಬಿದಿರು ಮೆಳೆಯೊಳಗೆ ನುಗ್ಗಾಡಿದ್ದನೆಂದು ಕಾಣುತ್ತದೆ. ಕರಿಯಪ್ಪ ಬಂದವನೇ ಎರಡನ್ನು ದುಪ್ಪನೆ ನೆಲಕ್ಕೆ ಹಾಕಿ, ಮರರೆ ಈ ನಾಯಿ ಸಾವಾಸ ಸಾಕು ಎಂದ. ಯಾಕೋ ಏನಾಯಿತು ಎಂದೆ. ಮಾಡೋದೇನು ಕಾಣೋದಿಲ್ವಾ ಎಂದು ಹರಿದು ಜಬ್ಬಾಗಿ ಹೋಗಿದ್ದ ಅಂಗಿ ತೋರಿಸಿದ. ಯಾಕೋ ಏನಾಯ್ತೋ ಎಂದು ಗಾಬರಿಯಿಂದ ಕೇಳಿದೆ. ಏನಿಲ್ಲ, ಮೊಲ ಅಟ್ಟಿಕೊಂಡು ಕಾಡೊಳಗೆ ಹೋಗಿದ್ದು ಕೈಂಕಾಯಿ ಅಂತ ಕೂಕ್ಕೋತ ವಾಪಸ್ ಬಂತು. ನಾನು ಏನಾಯ್ತಪ್ಪ ಅಂತ ಕರೆದೆ. ಹತ್ರ ಏನೋ ಬಂತು, ಆದರೆ ನಾಲ್ಕಾರು ಜೇನುಹುಳು ಅದರ ಜೂಲಿನಾಗೆ ಸಿಕ್ಕಾಕೊಂಡು ಗುಯಿಂಗುಡ್ತಾ ಇದ್ವು. ಜೇನುಹುಳು ಹೊಡಿತೇನೋ ಅಂತ ಬೇಗ ಬೇಗ ಹುಳಕ್ಕೆ ಪಟ್ಟ ಅಂತ ಹೊಡೆದೆ. ಅವನೇನೋ ನಾನು ಅವನಿಗೆ ಹೊಡೆದೆ ಅಂತ ತಿಳಿದ್ನೋ ಅಥವಾ ಏನಾಯ್ತು, ತಿರುಗಿ ಮೈ ಮೇಲೆ ಬಿದ್ದು ಕಾಲಿಗೆ ಬಾಯಿ ಹಾಕಿ ಅಂಗಿಯೆಲ್ಲ ಹರಿದು ರಂಪ ಮಾಡ್ತು ಎಂದು ಹೇಳಿ ಕಿವಿ ಕಡೆಗೆ ನೋಡಿದ. ಕಿವಿ ಮಂಡ ಬಾಲ ಅಲ್ಲಾಡಿಸಿತು. ನನಗೆ ಆಶ್ಚರ್ಯವಾಯಿತು, ಏಕೆಂದರೆ ಕಿವಿ ಎಂಥ ಶಿಕಾರಿ ಹುಚ್ಚಿನ ನಾಯಿಯಾಗಿತ್ತೆಂದರೆ ಕೋವಿ ಹಿಡಿದವನನ್ನು ಕಂಡ್ರೆ ಸಾಕು, ಅವನು ಸಾಕ್ಷಾತ್ ಕಳ್ಳನೇ ಆಗಿದ್ದರೂ ಏನಾದರೂ ಉಪಾಯ ಮಾಡಿ ಅವನ ಸ್ನೇಹ ಸಂಪಾದಿಸಲು ಯತ್ನಿಸುತ್ತಿತ್ತು. ಈಗೇಕೆ ಕರಿಯಪ್ಪನಿಗೆ ಬಾಯಿ ಹಾಕಿ ಬಟ್ಟೆ ಹರಿಯಿತೋ ಗೊತ್ತಾಗಲಿಲ್ಲ. ಜೇನನ್ನು ಸಾಯಿಸುವ ಭರದಲ್ಲಿ ಅದಕ್ಕೆ ಬಲವಾಗಿ ಏನಾದರೂ ಹೊಡೆದನೋ ಅಥವಾ ಇನ್ನೇನಾದರೂ ಅವಮಾನ ಮಾಡಿದ್ನೋ ಸರಿಯಾಗಿ ತನಿಖೆ ಮಾಡಲಾಗಲಿಲ್ಲ. ಏಕೆಂದರೆ ಕರಿಯಪ್ಪ ಮತ್ತೆ ಕಚ್ಚುವ ಹೆಜ್ಜೇನುಗಳ ಬಗ್ಗೆ ಕಳವಳಕಾರಕ ವಿಷಯ ತಿಳಿಸಿದ್ದ. ನಾನು ಕರ್ವಾಲರ ಕಡೆಗೆ ನೋಡಿ, ನೋಡಿದ್ರ ಕಂಬಳಿ ಹೊದ್ದು ನಾನು ಮುಸುಗು ಹಾಕಿಕೊಂಡಿದ್ದೆ ಯಾಕೆಂದು. ಕಿವಿಗೇನೋ ಮೈಮೇಲೆ ಗೇಣುದ್ದ ಜೂಲಿದೆ ಬಚವಾದ. ನನ್ನನ್ನೇನಾದರೂ ಹಿಡ್ಕೊಂಡಿದ್ರೆ ಎಂದೆ. ಕರ್ವಾಲೋ ಮಂದಣ್ಣನ ಕಡೆ ತಿರುಗಿ, ಇದೇನಯ್ಯ ಇವರೆಲ್ಲ ಹೀಗೆ ಹೇಳ್ತಿದ್ದಾರಲ್ಲ, ಇದ್ಯಾವ ಜೇನುಗಳು ಕೊಂಚ ಪತ್ತೆ ಮಾಡಬೇಕು ಎಂದರು. ದೂರದಲ್ಲೆಲ್ಲೋ ಕಾಳ್ಗಿಚ್ಚು ಎದ್ದಿತೆಂದು ಕಾಣುತ್ತದೆ. ಹಸಿಯ ಎಲೆಗಳು ಸುಟ್ಟ ವಾಸನೆ ಗಾಳಿಯಲ್ಲಿ ಸಣ್ಣಗೆ ತೇಲಿ ಬರುತ್ತಿದ್ದಿತು. ಟಾರ್ಚ್ ಬಿಟ್ಟು ಪ್ರಭಾಕರ ಕಿವಿಯನ್ನು ಪರೀಕ್ಷಿಸಿದಾಗ ಅದು ಕೋಪಗೊಂಡುದಕ್ಕೆ ಕಾರಣ ತಕ್ಷಣ ಗೊತ್ತಾಯಿತು. ಅದರ ಹುಬ್ಬಿನ ಬಳಿ ಮತ್ತು ಮೂಗಿನ ಹತ್ತಿರ ನಿಂಬೆಕಾಯಿ ಗಾತ್ರಕ್ಕೆ ಊದಿಕೊಂಡಿತ್ತು. ಅಲ್ಲಿ ಹೆಚ್ಚು ಕೂದಲಿಲ್ಲದ ಕಾರಣ ಜೇನುಗಳಿಗೆ ಕಚ್ಚಲು ಸಾಧ್ಯವಾಗಿರಬೇಕು. ಅದರ ಅಸಾಧ್ಯ ಉರಿಯಲ್ಲಿ ಕೋಪಗೊಂಡ ಕಿವಿ ಅದನ್ನು ಕರಿಯಪ್ಪನ ಬಟ್ಟೆ ಮೇಲೆ ತಿರಿಸಿತ್ತು. ಕರಿಯಪ್ಪ ಪಲಾವಿನ ಮಸಾಲೆಯನ್ನು ಅರೆದು ಹುರಿದು ಘಾಟು ಎಬ್ಬಿಸುತ್ತಿದ್ದಂತೆ ಕಿವಿಯೂ ಪ್ರಭಾಕರನು ತಮ್ಮ ಆತ್ಮಾಭಿಮಾನವನ್ನು ಕಳೆದುಕೊಂಡು ಅವನ ಗುಲಾಮರಾಗಿ ಹೋದರು. ಪ್ರಭಾಕರ ಕೈತೋಳು ಮಡಿಚಿಕೊಂಡು ಜೊಲ್ಲು ಸುರಿಸುತ್ತಾ ಕರಿಯಪ್ಪನ ಆಜ್ಞಾಧಾರಕನಾಗಿ ಅವನ ಹುಕುಂಗಳನ್ನು ಚಾಚೂ ತಪ್ಪದೆ ಪಾಲಿಸತೊಡಗಿದ. ಕಿವಿ ಬೆಳಿಗ್ಗೆ ಅವನ ಬಟ್ಟೆ ಹರಿದುವುದರಿಂದ ಉಂಟಾದ ವೈಮನಸ್ಯವನ್ನು ಹೇಗಾದರೂ ಪರಿಹರಿಸಿಕೊಳ್ಳಲು ಮೊಂಡು ಬಾಲ ಅಲ್ಲಾಡಿಸುತ್ತಾ ಕರಿಯಪ್ಪ ಪಾತ್ರೆ ತೊಳೆಯ ಹೋದಾಗಿನಿಂದ ಹಿಡಿದು ನೀರು ತರಲು ಹೋದಾಗಿನವರೆಗೆ ಅವನು ಹೋದಲ್ಲೆಲ್ಲ ಬೆಂಗಾವಲಂತೆ ತಿರುಗಿತು. ನಾನು ಕರ್ವಾಲರಿಗೆ ಹೇಳಿದೆ, ಇದೇನು ಸರ್ ಇಲ್ಲೂ ಮೊಮೋ ಬೀಗಳು ಇರೋ ಹಾಗೆ ಕಾಣ್ತವಲ್ಲ ಗ್ರಹಚಾರ. ನಾನು ಆಲೋಚಿಸ್ತಾ ಇದ್ದೇನೆ, ನನಗೆ ಈ ಜೇನಿನ ಗುಣಲಕ್ಷಣಗಳು ಸರಿಯಾಗಿ ಗೊತ್ತಿಲ್ಲ. ಇವು ಮಿಕ್ಕ ಹೆಜ್ಜೇನುಗಳಂತೆ ಅತಿ ಎತ್ತರದ ಮರದಲ್ಲಿ ಹಲ್ಲೆ ಕಟ್ಟೋದಿಲ್ಲ, ಹೆಚ್ಚು ಕಡಿಮೆ ನೆಲಮಟ್ಟದಲ್ಲಿ ಹಲ್ಲೆ ಕಟ್ತವೆ. ಹಾಗಾಗಿ ಯಾವುದಾದ್ರೂ ಪ್ರಾಣಿ ಓಡಾಡಿದರೆ ಮುಂಜಾಗ್ರತೆ ಕ್ರಮವಾಗಿ ಮೊದಲೇ ಕಚ್ಚಿಬಿಡ್ತವೆ ಅಂತ ಒಂದು ಊಹೆ. ಇದರೊಡನೆ ಇನ್ನೂ ಏನೇನೋ ಬಾಹ್ಯ ವಿಶ್ವದ ಸೂಚನೆಗಳು ಜೇನುಗಳ ಮೇಲೆ ವರ್ತಿಸುತ್ತಾವೋ ಯಾರು ಬಲ್ಲರು? ಕೆಲವು ಸಾರಿ ಅಮಾವಾಸ್ಯ ದಿನದಲ್ಲಿ, ಗ್ರಹಣದ ದಿನದಲ್ಲಿ ಜೇನುಗಳು ಬಹಳ ಉದ್ರಿಕ್ತವಾಗ್ತವಂತೆ ಎಂದು ಹೇಳಿದರು. ಸದ್ಯ ದೇವರ ದಯೆ, ನಮಗೆ ಯಾರಿಗೂ ಕಸಲಿಲ್ಲ. ಊರಿನ ಕೀಟಲೆ ಕಾಟ ಬಿಟ್ಟು ಕಾಡಿಗೆ ಬಂದರೆ ಇವು ನಮಗೆ ಒಳ್ಳೆ ಗ್ರಹಚಾರ ಹಿಡಿದಂತೆ ಗಂಟು ಬಿದ್ದಿವೆ ಎಂದು ನಾನು ಗೊಣಗಿದೆ. ಗ್ರಹಚಾರ ಏನಾದರೂ ಪ್ರಭಾವ ಬೀರಬಹುದು ಅಂತ ಈಗ ತಾನು ಹೇಳಿದ್ನಲ್ಲ, ಆದರೆ ದೇವರ ದಯೆ ಎಂದರೆ ಏನಂತ ಗೊತ್ತಾಗಲಿಲ್ಲ. ನೀವು ಆಸ್ತಿಕರು ದೈವಭಕ್ತರು ಎಂದು ಕರ್ವಾಲು ಕೇಳಿದರು. ನಾನು ನಮ್ಮ ಈ ರೀತಿಯ ಲೋಕಾಭಿರಾಮವಾದ ಮಾತು ಗಹನವಾದ ದೇವರ ಚರ್ಚೆಯ ಕಡೆಗೆ ತಿರುಗಿದ್ದನ್ನು ನೋಡಿ ಚಕಿದನಾದೆ. ನಿಮಗೆ ದೇವರಲ್ಲಿ ನಂಬಿಕೆ ಉಂಟೆ? ನನಗೇನೂ ಆ ಬಗ್ಗೆ ತೀರ್ಮಾನಕ್ಕೆ ಬರಲಿಕ್ಕಾಗಿಲ್ಲ ಎಂದೆ. ಸಾಕ್ಷಾಧಾರ ಇಲ್ಲದ ಯಾವುದನ್ನು ನಾನು ನಂಬೋದಿಲ್ಲ. ದೇವರನ್ನು ನಂಬೋದು ಬಿಡೋದು ಎಲ್ಲಿ ನಿರುಪಯುಕ್ತ ಚರ್ಚೆ ಎಂದು ಕರ್ವಾಲು ಹೇಳಿದರು. ಹಾಗಾದರೆ ದೇವರು ನಿಮ್ಮೆದುರು ಅವಸರಿಸಿದಾಗ ಇವನೇ ದೇವರು ಅಂತ ಹೇಳೋದಕ್ಕೆ ಒಬ್ಬ ಸಾಕ್ಷಿಯನ್ನು, ಆಧಾರ ತೋರಿಸೋದಕ್ಕೆ ಒಬ್ಬ ವಕೀಲನನ್ನು ಕರೆತರಬೇಕನ್ನಿ ಎಂದೆ. ಪ್ರಭಾಕರ ಕರಿಯಪ್ಪ ಎಲ್ಲ ಗಹಗಹಿಸಿ ನಕ್ಕರು. ನಾನು ಕೇಳಿದೆ, ಅಲ್ಲ ಸರ್, ಓತಿಕ್ಯಾತಗಳು ಮನ್ವಂತರದಾಚೆಯ ಹಳೆ ಸ್ವರೂಪದೆಂದು ನಂಬ್ತೀರಿ, ವಿಶ್ವ ಸಂಕೇತಗಳು ಜೇನುಗಳ ಮನಸ್ಸನ್ನು ನಿಯಂತ್ರಿಸುತ್ತವೆ ಅಂತ ನಂಬ್ತೀರಿ, ಅಂದರೆ ಇವೇ ಆಸ್ತಿಕರಿಗೆ ದೇವರ ಅಸ್ತಿತ್ವದ ಸಾಕ್ಷಾಧಾರಗಳಾಗ್ತವೆ ಎಂದೆ. ನೋಡಿ, ದೇವರಿದ್ದಾನೆ ಅನ್ನೋದಕ್ಕೆ ಒಬ್ಬ ಆಸ್ತಿಕ ಏನೇನು ಉದಾಹರಣೆಯನ್ನು ಕೊಡ್ತಾನೋ ಅದನ್ನೇ ಒಬ್ಬ ನಾಸ್ತಿಕನೂ ತನ್ನ ವಾದಕ್ಕೆ ಉಪಯೋಗಿಸ್ತಾನೆ. ಆದ್ದರಿಂದ ಉದಾಹರಣೆಗಳಷ್ಟೇ ಸತ್ಯ, ಅವುಗಳನ್ನು ಉಪಯೋಗಿಸಿಕೊಂಡು ಮಾಡುವ ತೀರ್ಮಾನಗಳೆಲ್ಲ ಭ್ರಾಂತಿ ಎಂದು ಕರ್ವಾಲು ಹೇಳಿದರು. ನಾನು ಕರ್ವಾಲವರಿಗೆ ಕೇಳಬೇಕೆಂದಿದ್ದ ಪ್ರಶ್ನೆ ಜ್ಞಾಪಕಕ್ಕೆ ಬಂತು. ಇನ್ನೇನು ಕೇಳಬೇಕೆನ್ನುವಷ್ಟರಲ್ಲಿ ಕರಿಯಪ್ಪ ಅಡಿಗೆ ಬಿಟ್ಟು ಈ ಕಡೆ ಬಾಯಿ ಹಾಕಿದ. ಅಲ್ಲಯ್ಯ, ದೇವರಿಲ್ಲ ಅಂತಂದರೆ ಇಷ್ಟೊಂದು ವಿಚಿತ್ರ ಯಾಕಿರಬೇಕಿತ್ತು? 108 ಥರ ಹಕ್ಕಿ, ಹುಳು, ಉಪ್ಪಟೆ, ಮೈಲ್ಗಟ್ಟಲೆ ಹೋಗಿದ್ದ ಜೇನು ವಾಪಸ್ ಗುಡಿಗೆ ಬರ್ತದಲ್ಲ, ಕಡ್ಡಿ ಹುಳು ಕಡ್ಡಿಗಳ ಮಧ್ಯೆ ಇರೋದು, ಎಲೆ ಹುಳು ಎಲೆಗಳ ಮಧ್ಯೆ ಇರೋದು, ಗೋಸುಂಬೆ ಬಣ್ಣ ಬದಲಿಸಿ ಕಣ್ಣಿಗೆ ಕಾಣ್ದಂಗೆ ಮಾಡ್ಕೊಳ್ಳೋದು, ಇವೆಲ್ಲ ನೋಡಿದರೆ ದೇವರಿಲ್ಲ ಅಂತ. ಅರೆರೆ ಉರಿ ಜೋರು ಮಾಡಬೇಡಿ, ಅನ್ನತಳ ಹೊತ್ತುತ್ತೆ ಪ್ರಭಾಕರಯ್ಯ. ಮಾರಾರ, ನಿಮಗೆ ಬೇಡದ ಕಸುಬು ಅಡುಗೆ ಕೆಲಸ, ಬನ್ನಿ ಇತ್ಲಾಗಿ ಎಂದು ಕೂಗುತ್ತಾ ಒಲೆ ಕಡೆಗೆ ಓಡಿದ. ನಾನು ಹೇಳಿದೆ, ನರಕ ಇದ್ರೆ ನೀನು ಇಷ್ಟೊಂದು ಪ್ರಾಣಿ ಕೊಂದಿರೋದ್ರಿಂದ ನಿಮಗೆ ಅಲ್ಲೇ ಜಾಗ ಕೊಡ್ತಾನೆ ಕಣೋ ದೇವರು. ಯಾರು ಹೇಳಿದವರು? ಕೊಂದ ಪಾಪ ತಿಂದು ಪರಿಹಾರವಂತೆ, ಅದಕ್ಕೆ ಮತ್ತೆ ಹೊಡೆದ ಮೇಲೆ ಹುರಿತುಂಡು ಮಾಡಿ ತಿನ್ನೋದು. ಆದರೂ ಹೇಗಿದೆಯೋ ಭಗವಂತನ ಬುದ್ಧಿ, ಸುಮಾರು ಪ್ರಾಣಿ ಏಟು ತಿಂದು ಎಲ್ಲೋ ಹೋಗಿ ಸಾಯ್ತವೆ, ಅದಕ್ಕೆಲ್ಲ ನಾನೇ ಜವಾಬ್ದಾರಿ ಅಂತ ಕೋಳ ಹಾಕಿ ನರಕಕ್ಕೆ ದೂಡಿದರೆ ಎಂದು ಭಗವತ್ ಚಿಂತನೆ ಮಾಡಿದ. ಕರಿಯಪ್ಪ ಅಡ್ಡಹಾದಿ ಹಿಡಿದು ಚಿಂತನೆ ನಡೆಸಿ ಬಿರಿಯಾನಿ ಹಾಳು ಮಾಡುತ್ತಿದ್ದಾನೆಂದು ಬೇಸರಿಸಿ, ಸುಮ್ಮನಿರೋ ಮಾರಾಯ, ನೀನು ಅಡಿಗೆ ಕೆಲಸ ನೋಡು, ಕಾಡಿನಲ್ಲಿ ಎಲ್ಲೋ ಹೋಗಿ ಸತ್ತರೆ ನಾಯಿ ನರಿನಾರೋ ತಿನ್ನಲ್ಲೇನೋ, ಕೊನೆಗೆ ಕೊಳೆತು ಹುಳುವಾದರೆ ಹುಳುನಾದರೂ ತಿನ್ನಲ್ವೇನೋ ಎಂದು ಉಪಾಯ ವೇದ ಅಂತ ಹೇಳಿದ ಪ್ರಭಾಕರ. ನೋಡಿದಿರಾ, ಯಮಧರ್ಮರಾಯನೆದುರು ನಿಮ್ಮನ್ನೇ ಲಾರಿ ಮಾಡ್ಕೊಳ್ತೀನಿ ಪ್ರಭಾಕರಯ್ಯ, ನೀವು ಮಾತ್ರ ನನ್ನ ಏನು ಮಾಡಿದ್ರು ಬಿಟ್ಕೊಡ್ಬಾರ್ದು, ಹೇಳಿದ್ದೀನಿ ಎಂದು ಕರಿಯಪ್ಪ ಪ್ರಭಾಕರನ ವಾದ ಸಾಮರ್ಥ್ಯವನ್ನು ಪ್ರಶಂಸಿಸಿದ. ಅಂತೂ ನಮಗೆ ತೊಂದರೆ ಕೊಡಬಹುದಾಗಿದ್ದ ಗಹನ ವಿಷಯವೊಂದಕ್ಕೆ ಕರಿಯಪ್ಪನ ವಿನೋದ ಬಿಡುಗಡೆ ತಂದಿತ್ತು. ಪ್ರಭಾಕರನು ಕಿವಿಯು ಆದಷ್ಟು ಬೇಗ ಬಿರಿಯಾನಿ ತಿಂದು ಕೊಂದ ಪಾಪವನ್ನು ಪರಿಹರಿಸಿಕೊಳ್ಳಲು ಕಾತರರಾಗಿದ್ದಂತೆ ಕಂಡಿತು. ಕರ್ವಾಲರಿಗೆ, ಅಲ್ಲ ಸರ್, ನನಗೊಂದು ಬಹುಮುಖ್ಯ ಸಂಶಯ ಬಂದುಬಿಟ್ಟಿದೆ. ಜೀವವಿಕಾಸದಲ್ಲಿ ಎಲ್ಲ ಬದಲಾವಣೆಯಾಗಿ ಈ ಸರೀಸೃಪಗಳೇ ರೆಕ್ಕೆ ಬುಕ್ಕ ಬೆಳೆಸಿಕೊಂಡು ಬಣ್ಣ ಬಣ್ಣದ ಪಕ್ಷಿ ಸಂಕುಲ ಆಗಿ ಮಂಗಗಳು ಭೂಮಿಗಿಳಿದು ದ್ವಿಪಾದಿಯಾಗಿ ಆಯುಧಗಳನ್ನು ಮಾಡಿ ಯಂತ್ರ ಮಾಡಿ ಯಂತ್ರಗಳನ್ನು ಮಾಡುವ ಯಂತ್ರ ಮಾಡಿ ಇಷ್ಟೆಲ್ಲ ಆಗ್ತಾ ಇರಬೇಕಾದ್ರೆ ಈ ಓತಿ ಯಾಕೆ ಹಾಗೆ ಉಳಿದುಕೊಂಡಿದೆ? ಅದೇನು ಅದರ ಇಚ್ಛೆ ಮೇಲೆ ಹಾಗೆ ಉಳಿಯಿತು ಅಥವಾ ಪರಿಸರ ಅದರ ಮೇಲೆ ಪ್ರಭಾವ ಬೀರಿಲ್ಲವೋ ಎಂದು ಕೇಳಿದೆ. ಏಕೆಂದರೆ ಈ ಪ್ರಶ್ನೆ ಕ್ಷಣ ಕ್ಷಣಕ್ಕೂ ನನ್ನಲ್ಲಿ ಸಂಶಯವನ್ನು ಸ್ನಿಗ್ಧಗೊಳಿಸುತ್ತಾ ಇತ್ತು. ಕರ್ವಾಲೋ ಈ ಪ್ರಶ್ನೆ ಕೇಳಿದೊಡನೆ ಬಹಳ ಗಂಭೀರವಾದರು. ಕೊಂಚ ದೂರದಲ್ಲಿ ದಗದಗಿಸುತ್ತಿದ್ದ ಬೆಳಕು ಅವರ ಮುಖವನ್ನು ಕತ್ತಲ ಹಿನ್ನೆಲೆಯಲ್ಲಿ ದೇದೀಪ್ಯಮಾನ ಮಾಡಿತ್ತು. ಪುರಾತನ ಮಹರ್ಷಿಯೋರ್ವನ ಮುಖದಂತೆ ಅವರ ಗಡ್ಡ ಮೀಸೆಯ ವದನ ಕಾಣುತ್ತಿತ್ತು. ಇದೊಂದು ಚಿದಂಬರ ರಹಸ್ಯ. ಯಾಕೆ ಜೀವ ವಿಕಾಸ ಪಥದಲ್ಲಿ ಇವು ಮಾತ್ರ ಬದಲಾಗಲಿಲ್ಲ ಎನ್ನುವುದು, ಇದಕ್ಕೆ ಸಮಂಜಸ ಉತ್ತರ ಅದನ್ನು ಹಿಡಿದರೆ ದೊರಕಬಹುದೇನು. ಆದರೆ ಸ್ಥೂಲವಾಗಿ ನಾವು ಹೀಗೆ ಊಹೆ ಮಾಡಬಹುದು. ಏಕೆಂದರೆ ಕೆಲವು ಉದಾಹರಣೆಗಳು ನಮಗೆ ವಿಕಾಸ ಪಥದಲ್ಲಿ ಸಿಕ್ಕುತ್ತವೆ. ನೋಡಿ, ಮಾನವನ ಪೂರ್ವಜರು ಮಂಗಗಳೇ, ಆದರೆ ಅವು ಮರದಿಂದ ನೆಲಕ್ಕಿಳಿದು ದ್ವಿಪಾದಿಗಳಾಗಿ ಆಯುಧಗಳನ್ನು ಉಪಯೋಗಿಸುವ ಮಾನವರಾದರು. ಆದರೆ ಗೋರಿಲ್ಲಾ ಮತ್ತು ಚಿಂಪಾಂಜಿಗಳು ಸಹ ನೆಲಕ್ಕೆ ಇಳಿದು ವಾಸಿಸಲಾರಂಭಿಸಿದವು, ಆದರೆ ವಾನರರಾಗಿ ಉಳಿದು ಬಿಟ್ಟವು. ಅವು ಮಾನವರಾಗುವ ದಿಸೆಯತ್ತ ವಿಕಾಸವಾಗಲೇ ಇಲ್ಲ, ಬೇರೆಯೇ ದಿಕ್ಕನ್ನು ಹಿಡಿದು ಬಿಟ್ಟವು. ಇದೊಂದು ನಿಜಕ್ಕೂ ಚಿದಂಬರ ರಹಸ್ಯವೇ ಸರಿ. ಕೋಟಿ ಕೋಟಿ ವರ್ಷಗಳ ಹಿಂದೆ, ಯುಗ ಯುಗಾಂತರಗಳ ಹಿಂದೆ ಏನಾಗಿರಬಹುದೆಂದು ಈಗ ನಾವು ಲೆಕ್ಕ ಹಾಕಿ ಕಲ್ಪನೆ ಮಾಡಬೇಕಾಗಿದೆ. ಮಾನವನ ಪೂರ್ವಜ ಮರದ ಮೇಲೆ ವಾಸಿಸುತ್ತಿದ್ದಾಗ ವಾನರನಂತೆಯೇ ಮುಂಗೈಯನ್ನು ಪ್ರಧಾನವಾಗಿ ಉಪಯೋಗಿಸುತ್ತಿದ್ದ, ಮರ ಏರುವುದರಿಂದ ಹಿಡಿದು ಕೊಂಬೆ ಜಿಗಿಯುವುದರವರೆಗೆ. ಆದರೆ ನಮ್ಮ ಕೈಗಳು ಕಾಲುಗಳಿಗಿಂತ ಬಲಾಢ್ಯವಾಗಿಲ್ಲ, ಗಮನಿಸಿದ್ದೀರಾ? ಚಿಂಪಾಂಜಿ ಗೋರಿಲ್ಲಗಳ ಕೈಕಾಲುಗಳಿಗಿಂತ ಉದ್ದ ಮತ್ತು ಬಲವಾಗಿದೆ. ಮಾನವನ ಪೂರ್ವಿಕರು ವಿಕಾಸದ ಯಾವುದೋ ಹಂತದಲ್ಲಿ ಮರದಿಂದ ಕೆಳಕ್ಕಿಳಿದು ಬಿಟ್ಟಿವೆ. ಅನಂತರ ಮುಂಗೈಗಳಿಗೆ ಬಲಪ್ರಧಾನವಾದ ಕೆಲಸ ನಿಂತು ಹೋಗಿವೆ. ಆಯುಧ ಮಾಡುವ, ಉಪಯೋಗಿಸುವ ಮುಂತಾದ ಬುದ್ಧಿಪ್ರಧಾನವಾದ ಕೆಲಸ ಆರಂಭವಾಗಿದೆ. ಆದರೆ ಗೊರಿಲ್ಲಾ, ಚಿಂಪಾಂಜಿ ಇತ್ಯಾದಿ ವಾನರರು ನೆಲಕ್ಕಿಳಿಯುವ ಮನಸ್ಸು ಮಾಡಲು ಕೊಂಚ ತಡ ಮಾಡಿದವೆಂದು ಕಾಣುತ್ತದೆ. ಆದರೆ ಇತಿಹಾಸದ ಮಾನದಂಡದಲ್ಲಿ ಹಲವು ಯುಗಗಳೇ ಕಳೆದಿರಬಹುದು. ಆದರೆ ಆ ವೇಳೆಗಾಗಲೇ ಅವುಗಳ ಮುಂಗೈಗಳು ಕಾಲಿಗಿಂತ ಬಲವಾಗಿ ಉದ್ದವಾಗಿ ಬಿಟ್ಟಿದ್ದು ನೆಲದ ಮೇಲೆ ಅವುಗಳ ವರ್ತನೆಯ ದಿಕ್ಕೇ ಬದಲಾಯಿಸಿಬಿಟ್ಟಿತು. ಮನುಷ್ಯ ಸಂಸ್ಕೃತಿ ನಾಗರಿಕತೆಗಳನ್ನು ನಿರ್ಮಿಸತೊಡಗಿದ್ದ. ಕೈಗಳ ದೌರ್ಬಲ್ಯ ನೀಗೋದಕ್ಕೆ ಆಯುಧಗಳನ್ನು ನಿರ್ಮಿಸಿದ, ಯುದ್ಧಗಳನ್ನು ಮಾಡಿದ. ಚಿಂಪಾಂಜಿಗಳು ಗೋರಿಲ್ಲಗಳು ಆಯುಧಗಳ ಬದಲು ತಮ್ಮ ಬಲಾಢ್ಯ ಕೈಗಳನ್ನೇ ಬಳಸಿದವು. ಇವೆಲ್ಲ ಊಹೆ ಅಷ್ಟೆ, ಬ್ರಹ್ಮಾಂಡದ ಚಿದಂಬರ ರಹಸ್ಯವನ್ನು ತಿಳಿಯೋ ನಮ್ಮ ಯತ್ನ. ಮೂಳೆ ಚೂರುಗಳು, ಶಿಲಾಪದರದಲ್ಲಿ ಸಿಕ್ಕುವ ಪಳೆಯುಳಿಕೆಗಳು, ಉಳಿದು ಇನ್ನೂ ಜೀವಂತವಾಗಿರುವ ಪ್ರಾಣಿಗಳ ರಚನೆ, ಇವನ್ನೆಲ್ಲ ಇಟ್ಟುಕೊಂಡು ಆದಷ್ಟು ಕರಾರುವಕ್ಕಾಗಿ ಯೋಚಿಸಬೇಕು. ಕರ್ವಾಲು ನಾಸ್ತಿಕರಾಗಿ ದೇವರನ್ನು ಅಲಕ್ಷಿಸಿ ಕೆಲವೇ ಹೊತ್ತಿನ ಹಿಂದೆ ಮಾತಾಡಿದ್ದರು. ಈಗ ಅವರ ಮಾತುಗಳು ಕಾಲಾತೀತವಾದ ಉಪನಿಷದ್ ರಹಸ್ಯವನ್ನು ಬೋಧಿಸುವಂತೆ ನಮ್ಮ ಅಂತರಂಗಕ್ಕೆ ತಾಕಿದವು. ಸತ್ಯಾನ್ವೇಷಣೆಯ ಅಗ್ನಿಜ್ವಾಲೆಯಂತೆ ಅವರ ಕಣ್ಣುಗಳಲ್ಲಿ ಬೆಂಕಿಯ ಪ್ರತಿಬಿಂಬ ತಕ್ಕ ತಕ್ಕ ಕುಣಿಯುತ್ತಿತ್ತು. ಬ್ರಹ್ಮಾಂಡದ ಅನೇಕ ಗೋಪ್ಯಗಳನ್ನೊಳಗೊಂಡ ಕಾಲಕೋಶದ ಹಾಗೆ ಈ ಹಾರುವ ಓತಿಯಂಥ ಪ್ರಾಣಿಗಳು, ಅದನ್ನು ಹಿಡಿದರೆ ಬಹುಶಃ ಇನ್ನೂ ಹಲವು ವಿಷಯಗಳು ತಿಳಿಯಬಹುದು. ಬಹುಶಃ ಇವು ಹಕ್ಕಿಯ ಪೂರ್ವಜರಿಗಿಂತ ಮುಂಚೆಯೇ ಹಾರಲೆತ್ನಿಸಿದವು ಏನು? ಹಕ್ಕಿಗಳಿಗೆ ಬರಿಯ ಮುಂಗೈಗಳಿಗೆ ಮಾತ್ರ ಮೂಡಿದ ಗಾಳಿ ಬಡಿಯುವ ರೆಕ್ಕೆ ಇವಕ್ಕೆ ಮುಂಗಾಲಿಗೂ ಹಿಂಗಾಲಿಗೂ ಸೇರಿಸಿ ಬಂದಿತೋ ಏನು? ಯಾವುದೋ ಒಂದು ಅಂಗ, ಯಾವುದೋ ಒಂದು ಕೀಲಿನ ಚಲನೆಯ ಕೋನ ಅಥವಾ ಯಾವುದೋ ಒಂದು ಮೂಳೆಯ ಹೆಚ್ಚಿದ ಉದ್ದ, ಇದರ ವಿಕಾಸದ ಗತಿಯನ್ನು ದಿಕ್ಕನ್ನು ಸಂಪೂರ್ಣವಾಗಿ ಬದಲಿಸಿರಬೇಕು. ಈ ಪ್ರಾಣಿಯನ್ನು ಸಂಧಿಸಿದಾಗ ಬಹುಶಃ ಕೆಲವು ಪ್ರಶ್ನೆಗಳಿಗಾದರೂ ಉತ್ತರ ದೊರೆತಿತ್ತು. ಕರ್ವಾಲು ಮಾತು ಮುಗಿಸಿದ ಆ ನಂತರ ನಾವ್ಯಾರೂ ಮಾತಾಡಲಿಲ್ಲ. ನಮ್ಮ ಮನಸ್ಸಿನಲ್ಲಿ ಕಾಲಪುರುಷನ ಬಗ್ಗೆ ಅತ್ಯಂತ ಸಂಕೀರ್ಣವಾದ ಮಹದಾಲೋಚನೆಗಳು ಕಲ್ಪನೆಗಳು ಭಾಷಾತೀತವಾಗಿ ಮೂಡಿದವು. ಹಾರುವ ಓತಿಯ ಬಗ್ಗೆ ಒಂದು ಬಗೆಯ ಭಕ್ತಿ ಗೌರವಗಳು ಮೂಡತೊಡಗಿದವು. ಕಾಲದ ಅನಂತತೆಯಲ್ಲಿ ಇನ್ನೂ ಯಾವ ಯಾವ ಮನ್ವಂತರಗಳಾಚೆ ಒಯ್ಯಬೇಕಾದ ಏನೇನು ಸಂದೇಶಗಳಿವೆಯೋ ಅದರಲ್ಲಿ ಎಂದು ಯೋಚಿಸಿದಾಗ ಮೈ ಜುಮ್ಮೆಂದಿತು. ಬೆಳಿಗ್ಗೆ ಎದ್ದಾಗ ಮಂಜು ಅತ್ಯಂತ ದಟ್ಟವಾಗಿ ಬೀಳುತ್ತಿತ್ತು. ಕೈಯನ್ನು ಮುಂಚಾಚಿದ್ರೆ ಹಸ್ತ ಅಂತರ್ಧಾನವಾಗುವಷ್ಟು ಸ್ನಿಗ್ಧವಾಗಿತ್ತು ಮಂಜು. ಎಂಕ್ಟ ಬಂದಾನೆಂದು ಬಹಳ ಹೊತ್ತು ಕಾದೆವು. ಮಂಜು ಕಡಿಮೆ ಆಗಲಿಲ್ಲ, ಎಂಕ್ಟನೂ ಬರಲಿಲ್ಲ. ಅವನು ನೀವೇ ಬಂದರೂ ಆಯಿತು ಎಂದು ಹೇಳಿದ್ದರಿಂದ ಅವನು ಹೇಳಿದ ದಿಕ್ಕಿನ ಕಡೆಗೆ ಮಂಜಿನಲ್ಲೇ ದಾರಿ ತಿರುಗಿಸುತ್ತಾ ನಿಧಾನವಾಗಿ ಸಾಗಿದೆವು. ಎಂಕ್ಟನ ಗುಡಲು ಎಂಕ್ಟ ಹೇಳುವಷ್ಟು ಸಮೀಪದಲ್ಲೇನೂ ಇರುವಂತೆ ಕಾಣಲಿಲ್ಲ. ಮಂಜು ಸಂಪೂರ್ಣ ತಿಳಿಯಾದಾಗ ಬಿಸಿಲು ಚುರುಗುಟ್ಟುವಷ್ಟು ಮೇಲೇರಿತ್ತು. ಎಂಕ್ಟನ ಗುಡಲು ಸ್ವಲ್ಪ ದೂರದಲ್ಲೇ ಜುಳು ಜುಳು ನಾದ ಮಾಡುತ್ತಾ ಹರಿಯುತ್ತಿದ್ದ ಸಣ್ಣ ನದಿಯೊಂದರ ದಡದಲ್ಲಿ ಕಾಣಿಸಿತು. ಮೂರು ಕಮಾನುಕೋಲುಗಳಿಗೆ ಹರಕು ಪರಕು ಚಿಂದಿಗಳನ್ನು ಒದಿಸಿ ಆಸರೆಯೊಂದನ್ನು ನಿರ್ಮಿಸಿದ. ನಾವು ಅದರ ಬಳಿ ಹೋದಾಗ ಒಂದು ಚಿಕ್ಕ ಮಗು ಮಾತ್ರ ಅಲ್ಲಿತ್ತು. ಒಂದು ಕಂತಿನಾಯಿ ತನ್ನ ಪಕ್ಕೆಲುಬನ್ನು ಬಿಟ್ಟುಕೊಂಡು ನೆಲಕ್ಕೆ ಮೆತ್ತಿಕೊಂಡಂತೆ ಚಪ್ಪಟೆಯಾಗಿ ಬಿದ್ದುಕೊಂಡಿತ್ತು. ನಮ್ಮ ಬರವನ್ನು ಅದು ಸಂಪೂರ್ಣ ಅಲಕ್ಷಿಸಿ ಕಿವಿಯನ್ನೊಮ್ಮೆ ಕೊಡವಿ ಹಾಗೆ ಬಿದ್ದುಕೊಂಡಿತು. ಆದರೆ ಒಂದೆರಡು ನಿಮಿಷ ನಂತರ ಕಾಡೊಳಗೆಲ್ಲೋ ತಿರುಗಲು ಹೋಗಿದ್ದ ಕಿವಿ ಹಿಂತಿರುಗಿ ನಮ್ಮ ಬಳಿಗೆ ಬಂದ ಕೂಡಲೇ ಶವದಂತೆ ಬಿದ್ದಿದ್ದ ಅದಕ್ಕೆ ತಟಕ್ಕನೆ ಪ್ರಾಣ ಸಂಚಾರವಾಗಿ ಸ್ಪ್ರಿಂಗಿನಂತೆ ನೆಗೆದು ಎದ್ದು ಉರ್ರನೆ ಕಿವಿಯ ಮೇಲೆ ಏರಿಹೋಯಿತು. ಆದರೆ ಕಿವಿ ಒಳ್ಳೆ ರಾಜಕಾರಣಿ. ಆ ನಾಯಿ ಒಂದೆರಡು ಮಾರು ದೂರವಿರಬೇಕಾದರೆ ತನ್ನೆರಡೂ ತುಟಿಗಳನ್ನು ಮೇಲೆತ್ತಿ ಒಳ್ಳೆ ಹೊಳಪು ಕೊಟ್ಟ ಗರಗಸದಂತಿದ್ದ ಎರಡು ದಂತ ಪಂಕ್ತಿಗಳನ್ನು ಪ್ರದರ್ಶಿಸಿತು. ತನ್ನ ಆಯುಧೋಪಕರಣಗಳ ವಿವರಗಳನ್ನು, ಅವುಗಳ ಉಪಯೋಗದಿಂದ ಮುಂದೊದಗಬಹುದಾದ ದುಷ್ಪರಿಣಾಮಗಳನ್ನು ಅದಕ್ಕೆ ಮನದಟ್ಟಾಗುವಂತೆ ತೋರಿಸಿತು. ಈ ಗಂಭೀರವಾದ ಬಿಳಿಯ ನಾಯಿಯ ಬಳಿಯಿರುವ ಯುದ್ಧೋಪಕರಣಗಳನ್ನು ನೋಡಿದ ಕೂಡಲೇ ಎಂಕ್ಟನ ನಾಯಿಗೆ ಕೊಂಚ ದಿಗಿಲಾಯಿತು. ಜೊತೆಗೆ ಎಂಕ್ಟ ಬೇರೆ ಎಲ್ಲೋ ಹೋಗಿದ್ದಾನೆ. ತಕ್ಷಣ ತನ್ನ ರಕ್ಷಣಾ ನೀತಿಯನ್ನು ಬದಲಿಸಿ ಕೇವಲ ಮರ್ಯಾದೆ ಉಳಿಸಿಕೊಳ್ಳಲು ದೂರದಿಂದಲೇ ಬುಗಳಿತು. ಕಿವಿ ಕೊಂಚ ಅದಕ್ಕಿಂತ ಎತ್ತರವಾಗಿತ್ತು. ಜೊತೆಗೆ ತನ್ನ ಜೂಳಿನ ಸಹಾಯದಿಂದ ತನ್ನ ಕಾಯದ ಅಳತೆಯನ್ನೂ ದೊಡ್ಡ ಮಾಡಿಕೊಂಡು ಇನ್ನೂ ಗಂಭೀರ ಮುಖಮುದ್ರೆ ಮಾಡಿಕೊಂಡು ಅದರತ್ತ ನಾಲ್ಕು ಹೆಜ್ಜೆ ಹಾಕಿತು. ಎಂಕ್ಟನ ನಾಯಿ ಅಪರಾಧಿ ಮುಖಭಾವ ಹಾಕಿಕೊಂಡಿತು. ಅದಕ್ಕೆ ಅರಿವೇ ಇಲ್ಲದಂತೆ ಅದರ ಚಾವಟಿಯಂಥ ಬಾಲ ಅದರ ಹಿಂಗಾಲುಗಳ ನಡುವೆ ಮಡಚಿಕೊಳ್ಳತೊಡಗಿತು. ಕಿವಿ ಇದೇ ಸಮಯ ಇದರ ಮನಸ್ಥೈರ್ಯ ಕಲಕಲು ಎಂದು, ಏನೆಂದು ಬೈದೆ, ಇನ್ನೊಂದ್ಸಾರಿ ಬೊಗಳು ನೋಡೋಣ ಎನ್ನುವಂತೆ ಗುರುಗುಟ್ಟುತ್ತಾ ಅದರ ಬಳಿ ಹೋಯಿತು. ಎಂಕ್ಟನ ನಾಯಿ ಮಲಗಿ ಕಾಲು ಮೇಲೆ ಮಾಡಿ ಅಂಗಾತ ಬಿದ್ದು ಪರಮ ಶರಣಾಗತಿಯನ್ನು ವ್ಯಕ್ತಪಡಿಸಿತು. ಕಿವಿ ಹತ್ತಿರ ಹೋಗಿ ಅದರ ಮರ್ಮಸ್ಥಳದ ವಾಸನೆ ತೆಗೆದುಕೊಂಡು ಅದು ಗಂಡು ನಾಯಿಯೇ ಎಂದು ಸ್ಪಷ್ಟವಾದ ನಂತರ ತೀರಾ ನಿರ್ಲಕ್ಷ್ಯದಿಂದ ಎಂಕ್ಟ ನೇತು ಹಾಕಿದ್ದ ಹಸಿ ಚರ್ಮಗಳ ಸಮನೋಹರ ಸೌರಭವನ್ನು ಆಘ್ರಾಣಿಸಲು ಅತ್ತ ಸಾಗಿತು. ಅಯ್ಯಯ್ಯೋ, ನಮ್ಮ ಚರ್ಮಕ್ಕೆ ಬಾಯಿ ಹಾಕಿತು ಸ್ವಾಮಿ ಎಂದು ಕೂಗುತ್ತಾ ಎಂಕ್ಟ ಕಾಡೊಳಗಿಂದ ಬಂದ. ಕೈಯಲ್ಲಿ ಒಂದು ಮಂಡಲದ ಹಾವಿನ ತಲೆ ಹಿಡಿದುಕೊಂಡಿದ್ದ. ಅದು ಕೈಗೆ ಒಮ್ಮೊಮ್ಮೆ ಗಿರಿಗಿರಿ ಸುತ್ತಿಕೊಳ್ಳುತ್ತಾ ನುಲಿಯುತ್ತಿತ್ತು. ಏನೋ ಎಂಕ್ಟ, ಇದನ್ನೆಲ್ಲಿ ಹಿಡಿದೆಯೋ ಎಂದ ಮಂದಣ್ಣ.
1: ಇಲ್ಲೇ, ನಿನ್ನೇನೆ ನೋಡಿದ್ದೆ, ತಪ್ಪಿಸಿಕೊಂಡು ಓಡೋಗಿತ್ತು ಎನ್ನುತ್ತಾ ನಡುವಿನಿಂದ ಸಣ್ಣ ಚಾಕೊಂದನ್ನು ಎಡಗೈಯಲ್ಲಿ ತೆಗೆದುಕೊಂಡು ಹಲ್ಲಿನಿಂದ ಅದರ ಅಲುಗನ್ನು ಕಚ್ಚಿ ಎಳೆದು ತೆಗೆದು ಬಲಗೈಯಲ್ಲಿ ಹಾವಿನ ತಲೆಯನ್ನು ಭದ್ರವಾಗಿ ಹಿಡಿದು ಚಾಕಿನಿಂದ ಅದರ ತಲೆಯ ಬಳಿ ಉಂಗುರದಂತೆ ಸುತ್ತ ಚರ್ಮವನ್ನು ಕುಯ್ದು ನಮ್ಮೆದುರೇ ಚಾಕನ್ನು ಕೆಳಗೆ ಹಾಕಿ ಕತ್ತರಿಸಿದ ಗುರುತಿನ ಸುತ್ತ ಚರ್ಮ ಹಿಡಿದು ಬಲವಾಗಿ ಹಿಂದಕ್ಕೆ ಎಳೆಯತೊಡಗಿದ. ಚಿಟಿ ಚಿಟಿ ಲಟಿಕೆ ಮುರಿದಂತೆ ಸದ್ದಾಗಿ ಹಾವಿನ ಚರ್ಮ ಕೈಯಿಂದ ಕೈತೋಳು ಎಳೆದುಕೊಳ್ಳುವಷ್ಟು ಸಲೀಸಾಗಿ ಸರ್ರನೆ ಬಾಲದವರೆಗೂ ಕಳಚಿ ಬಿಚ್ಚಿಬಿಟ್ಟಿತು. ಕೆಂಪಾದ ಉದ್ದನೆಯ ಹಾವಿನ ಹಸಿಯ ದೇಹ ಪಟಪಟ ಲಿಬಿಲಿಬಿ ಧೂಳೇಳುವಂತೆ ನೆಲದ ಮೇಲೆ ಒದ್ದಾಡತೊಡಗಿತು. ಎಂಕ್ಟ ಅದನ್ನು ಅತ್ತ ಒಗೆದವ ಚರ್ಮಕ್ಕೆ ಉಪ್ಪು ಹಚ್ಚಲು ಅದರ ಒಳಭಾಗವನ್ನು ಹೊರಬರುವಂತೆ ಮಡಚತೊಡಗಿದ. ನಾನು ಎಂಕ್ಟ ಹಾವಿನ ಚರ್ಮ ಸುಲಿಯುವ ವೈಖರಿಯನ್ನು ಕೇಳಿದ್ದೆ, ಆದರೆ ಕಣ್ಣಾರೆ ನೋಡಿರಲಿಲ್ಲ. ಸಜೀವವಾಗಿ ಹಾವುಗಳು ಚರ್ಮ ಕಳೆದುಕೊಳ್ಳುವುದನ್ನು ನೋಡಿ ಕರ್ವಾಲು ಚಕಿತರಾದರು. ಬೆಳಿಗ್ಗೆ ಬರ್ತೀನಂತ ಹೇಳಿದವ ಯಾಕೋ ಬರಲಿಲ್ಲ ಎಂದು ಮಂದಣ್ಣ ಕೇಳಿದ. ನನ್ನ ಹೆಂಡತಿ ಪಾರೆಸ್ಟು ಗೇಟಿಂದ ತಾವು ಹೋಗಿದ್ದಾಳೆ ಸ್ವಾಮಿ, ಮಗಿನ ನೋಡ್ಕೊಳ್ಳೋಕೆ ಯಾರೂ ಇರಲಿಲ್ಲ ಎಂದ. ಏನು ನಿನ್ನ ಕಸಬ್ನಾಗೆ ತೊಂದರೆ ಕೊಡ್ತಾರೇನೋ ಫಾರೆಸ್ಟ್ ಅಧಿಕಾರಿಗಳು ಎಂದು ಕೇಳಿದೆ.
2: ಈ ಪಾರೆಸ್ಟ್ ಗೀದಷ್ಟಿಗೆಲ್ಲ ಕೆರೆ ಮಾಡೋಕ್ಕಿಲ್ಲ ಸ್ವಾಮಿ ನಾನು,
1: ಆದರೂ ಆ ಗಾರ್ಡು ಪಾಡು ಇವರಿಗೆಲ್ಲ ಜೇನುತುಪ್ಪ ಉಡದ ಮಾಂಸ ಎಲ್ಲ ಒಂಚೂರು ಕೊಟ್ಟು ಉಸಿಲಿಡ್ಬೇಕಲ್ಲ. ಅದೂ ಅಲ್ಲದೆ ಹೆಣ್ಣು ಮಕ್ಕಳು ಬಿಟ್ಟು ಕಾಡಾಗೆ ಕಾಲ ಮಾಡ್ತಿರ್ತಾರೆ. ಹೆಂಗಸರ ಸೋಕಿ ಬೇರೆ ಇರ್ತದೆ. ಒಬ್ಬೊಬ್ಬರನ್ನ ಒಂದೊಂದು ರೀತಿಯಲ್ಲಿ ಸುಧಾರಿಸ್ಬೇಕಲ್ಲ ಸ್ವಾಮಿ. ಇವೆಲ್ಲ ತಮ್ಮಂಥವರಿಗೆ ಗೊತ್ತಿಲ್ದಿರೋದ ಸ್ವಾಮಿ, ನಾ ಬಾಯ್ಬಿಟ್ಟು ಹೇಳಬೇಕಾ ಎಂದು ಪೋಲಿ ನಗು ಬೀದಿದ. ಅಲ್ಕ ಬಡ್ಡಿ ಮಗ್ನೆ, ಗೊಂಡಾರಣ್ಯದಾಗೂ ನಿನ್ನ ಕಸಬು ನಡೆಸ್ತೀರಿ ಹಾ ಎಂದು ಮಂದಣ್ಣ ಬೈದ. ಅಯ್ಯೋ, ನಮ್ಮ ಜಾತಿ ಹೆಂಗಸರಿಗೆ ಇದೊಂದು ಚಾಳಿ. ಹೆಚ್ಚಿಗೆ ಜೋರು ಮಾತಾಡಿದರೆ ನನ್ನೇ ಬಿಟ್ಟು ಹೋಗ್ತೀನಿ ಅಂತಾರೆ ಸ್ವಾಮಿ. ಯಾರ್ದೇನು ಹರಿಯಾಕಿಲ್ಲ, ಯಾರ್ದೇನು ಮುದಿಯಾಕಿಲ್ಲ ಅಂತ ನಾನು ಹೆಂಗೋ ಅನುಸರಿಸಿಕೊಂಡು ಕಾಲ ಮಾಡ್ತಿದ್ದೀನಿ. ನನ್ನ ತೊಂದರೆ ನಿಮಗೇನು ಗೊತ್ತು ಎಂದ. ಈಗೇನು ನಮ್ಮ ಜೊತೆ ಬರ್ತೀಯೋ ಇಲ್ವೋ ಹೇಳು ಎಂದು ಮಂದಣ್ಣ ನಿಷ್ಠುರವಾಗಿ ಕೇಳಿದ. ಬರ್ತೀನಿ, ನೀವು ಮುಂದೆ ನಡೆಯಿರಿ, ಸಂಜೆ ಮೊದಲು ಇನ್ನೂ ಬಂದಿಲ್ಲ, ಬಂದು ಕೂಡಲೇ ಬಂದ್ಬಿಡ್ತೀನಿ, ನೀವು ನಡೀರಿ ಎಂದ. ಸರಿ, ಇದೇ ದಾರಿಯಲ್ಲಿ ಮುಂದೋಗಿರ್ತೀವಿ ಬಾ ಎಂದು ಮಂದಣ್ಣ ಹೇಳಿದ. ಆಯ್ತು ಸ್ವಾಮಿ, ಆಯ್ತು ಸ್ವಾಮಿ ಎಂದು ಎಂಟ ಹಾವಿನ ಚರ್ಮದತ್ತ ಗಮನ ಹರಿಸಿದ. ಒದ್ದಾಡುತ್ತಿದ್ದ ಹಾವು ನಿಧಾನವಾಗಿ ಪ್ರಜ್ಞೆ ಕಳೆದುಕೊಳ್ಳುತ್ತಿತ್ತು. ಅರೆ ಪಣ್ಣ, ಈ ನಡಿ ಮುಂದೆ ಎಂದು ಮಂದಣ್ಣ ಕೂಗಿ ನಮ್ಮ ಕಡೆ ತಿರುಗಿ ಕಣ್ಣು ಮುಟ್ಟಿದ ಸಿನಕ್ಕ. ಗರ್ಮಿ ಸಾಮಾನಿನ ದೆಸೆಯಿಂದ ಕರಿಯಪ್ಪನ ರೊಮ್ಯಾನ್ಸ್ ಏನಾದರೂ ಆರಂಭವಾದರೆ ಏನಪ್ಪ ಕಥೆ ಎಂದು ನಮಗೆ ಆತಂಕ ಮೂಡಿತು. ಮುಂದೆ ದಾರಿ ಕೊಂಚ ದುರ್ಗಮವಾಗಿ ಹೊರಕಲುಗಳು ಮರದ ಬೇರು ಅನೇಕ ಕಡೆ ಗಾಡಿಯ ಚಕ್ರಕ್ಕೆ ಸವಾಲು ಹಾಕುತ್ತಿದ್ದವು. ಮಂದಣ್ಣ ಹುಷಾರ್ಕಣು ಕರಿಯಪ್ಪ, ಗಾಡಿ ಆಡಿ ನಮ್ದಲ್ಲ, ಕೊಡಬೇಕಾದ್ರೆ ನೂರೆಂಟು ಸಾರಿ ಜೋಪಾನ ಹೇಳಿಕೊಟ್ಟಿದ್ದಾನೆ ಬ್ಯಾರಿ ಎಂದು ಕೂಗಿದ. ಅನೇಕ ಕಡೆ ಕೈ ಹಾಕಿ ಚಕ್ರವನ್ನು ಮುಂದೂಡಬೇಕಾಯಿತು. ಒಂದು ಸಾರಿ ಅಂತೂ ಹೆಸರು ನಿಂತಿದ್ದ ಗುಂಡವೊಂದರ ಆಳ ಗೊತ್ತಿಲ್ಲದೆ ಕರಿಯಪ್ಪ ಗಾಡಿ ಚಕ್ರ ಇಳಿಸಿ ಅದರಿಂದ ಗಾಡಿ ಬಚಾವ್ ಮಾಡಬೇಕಾದ್ರೆ ನಮಗೆ ಸಾಕು ಸಾಕಾಗಿ ಹೋಯಿತು. ನಾವು ಅಷ್ಟೂ ಜನರು ಗಾಡಿಯನ್ನು ಅನಾಮತ್ತಾಗಿ ಎತ್ತಿಯೇ ಮುಂದಿಡಬೇಕಾಯಿತು. ಸುಮಾರು ಒಂದೂವರೆ ಮೈಲಿ ಎಂಟನ ಗುಡಿಯಿಂದ ಮುಂದೆ ಬರಬೇಕಾದ್ರೆ ನಮಗೆಲ್ಲ ಸಾಕು ಬೇಕಾಗುವಷ್ಟು ದಣಿವಾಗಿ ಚಳಿ ಇದ್ದರೂ ಬೆವರು ತಾರಾಕಾರವಾಗಿ ಹರಿಯತು. ಗಾಡಿ ನಿಲ್ಲಿಸಿ ಎತ್ತುಗಳಿಗೆ ಹಳ್ಳದ ನೀರು ಕುಡಿಯಲು ಬಿಟ್ಟೆವು. ಕರುವಾಲು ಪ್ರಭಾಕರ ಹಳ್ಳದ ನೀರಲ್ಲಿ ಸ್ನಾನ ಮಾಡಲು ಹೊರಟರು. ಮಂದಣ್ಣನು ಸಿದ್ಧನಾಗಿದ್ದ ಸ್ನಾನಕ್ಕೆ. ಅಷ್ಟರಲ್ಲಿ ಕರಿಯಪ್ಪ, ನಾಲ್ಕು ಒಣ ಸೌದೆ ತರ್ತೀಯನು ಮಂದಣ್ಣ ಎಂದು ಕೇಳಿಕೊಳ್ಳುವುದರಿಂದ ಮಂದಣ್ಣ ಕಾಡಿನ ಕಡೆಗೆ ನಡೆದ. ಕರಿಯಪ್ಪ ಗಾಡಿ ಮೇಲೆ ಹತ್ತಿಕೊಂಡು ಏನೇನು ಮಾಡ್ತಿದ್ದ. ಗಾಡಿ ಊಟಕ್ಕೆ ನೇತು ಹಾಕಿದ್ದ ಪ್ರಭಾಕರನ ಟ್ರಾನ್ಸಿಸ್ಟರ್ ರೇಡಿಯೋ ಎ ಪ್ಯಾರ್ ಕಿ ಮೊಹಬ್ಬತ್ ಕಿ ಜಿಂದಾಬಾದ್ ಎಂದು ಅತ್ಯಂತ ಅಸಂಬದ್ಧವಾಗಿ ಹೇಳಿರುತ್ತಿತ್ತು. ಅನೇಕ ವಾದ್ಯಗಳ ಗಲಭೆಯೊಂದಿಗೆ ಹೆಣ್ಮೇಳವೊಂದು ಜಿಂದಾಬಾದ್ ಜಿಂದಾಬಾದ್ ಎಂದು ಕೂಗುತ್ತಿತ್ತು. ಕರಿಯಪ್ಪ ಹರಿದು ಚೂರು ಚೂರಾದ ಬಟ್ಟೆ ಕೆದರಿದ ತಲೆಕೂದಲುಗಳಿಂದ ಸಾಕ್ಷಾತ್ ಕಾಡು ಮಾನವನಂತೆ ಕಂಡ. ಎದುರಿಗೆ ಘನೀಭೂತ ವಾಸ್ತವದಂತೆ ಭೂತಾಕಾರದ ಮರದ ಕಾಂಡಗಳು, ಹಳ್ಳದ ಉದ್ದಕ್ಕೂ ಹಾಸಿದ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು, ಕಾಲ ಪ್ರವಾಹದಂತೆ ಸದ್ದಿಲ್ಲದೆ ಅರಿವಿಗೆ ಬರದಂತೆ ಹರಿಯುತ್ತಿದ್ದ

ಹತ್ತಿರ ಬಂದ. ತನ್ನ ಒದ್ದೆಯಾದ ತಣ್ಣನೆಯ ಮೂಗನ್ನು ನನ್ನ ಕೆನ್ನೆಗೆ ತಾಗಿಸಿದ. ಕಾಲ ಕಣ್ಣಿನ ಮುಟ್ಟಿಸಿದಷ್ಟು ಶಾಕ್ ಆಯಿತು. ಏ ಕೆನ್ನೆಯೋ ಎಂದು ಗದರಿದೆ. ಕೆಲವೇ ಹೊತ್ತಿನ ಹಿಂದೆ ಎಂಟರ ನಾಯಿಯ ಜನನೇಂದ್ರಿಯದ ಬಳಿ ಕಿವಿಯ ಮೂಗು ಪತ್ತೆದಾರಿ ಕೆಲಸ ಮಾಡಿದ್ದ ಜ್ಞಾಪಕಕ್ಕೆ ಬಂತು. ಕಿವಿ ನನ್ನ ಶಿಷ್ಟ ಬುದ್ಧಿಗೆ ಬೇಸರಿಸಿ ಮರದಲ್ಲಿ ಕೊಂಚ ದೂರದಲ್ಲಿ ಕುಳಿತುಕೊಂಡು ನಾಲಿಗೆಯನ್ನು ದವಡೆ ಸಂದಿಯಿಂದ ಹೊರಗೆ ಕೆಳಿಬಿಟ್ಟು ಉಸಿರಾಡುತ್ತಾ ವಿಶ್ರಾಂತಿ ತೆಗೆದುಕೊಳ್ಳತೊಡಗಿದ. ಒಂದು ಬಗೆಯ ಸ್ತಬ್ಧತೆ ಆವರಿಸಿತು. ಶಬ್ದವಿರಲಿಲ್ಲವೆಂದಲ್ಲ, ಚಲನೆಯೂ ಇರಲಿಲ್ಲವೆಂದಲ್ಲ, ಆದರೆ ಅವೆಲ್ಲ ಒಂದು ಬಗೆಯ ಜಡತ್ವವನ್ನು, ಸ್ತಬ್ಧ ಸ್ಥಿತಿಯನ್ನು ಮಾತ್ರ ಸಂಕೇತಿಸತೊಡಗಿದ್ದವು. ಸುಮ್ಮನೆ ಕುಳಿತಿದ್ದೆ. ಇದ್ದಕ್ಕಿದ್ದಂತೆ ತಟ ತಟ ಸದ್ದಾಯಿತು. ತಲೆಗೆಲೆಯ ಮೇಲೆ ಏನೋ ಉದುರುವ ಸದ್ದು. ಮಂಜಿನ ಮನೆಗಳು ಎಲೆಯ ಮೇಲಿಂದ ಜಾರಿ ಬೀಳ್ತಾ ಇರಬಹುದು, ಆದರೆ ಸೂಕ್ಷ್ಮ ವ್ಯತ್ಯಾಸ ಅದಕ್ಕೂ ಇದಕ್ಕೂ ಇತ್ತು. ಎಲ್ಲೆಲ್ಲೂ ದಪ್ಪವಾಗಿ ಉದುರಿದ ತಲೆಗೆಲೆಗಳು ಬಾಸಿಕೊಂಡಿದ್ದವು. ಎಲ್ಲಿಂದ ಈ ಸದ್ದು ಬರುತ್ತಿದೆ ಎಂದು ತಿಳಿದಿಲ್ಲ. ನನಗೆ ಬೇರಿನೇನೂ ಕೆಲಸವಿಲ್ಲದರಿಂದ ಸುತ್ತೆಲ್ಲ ಕತ್ತು ತಿರುಗಿಸಿ ನೋಡಿದೆ. ಏನೂ ಕಾಣಲಿಲ್ಲ. ಕಿವಿಗೂ ಈ ಸದ್ದಿನ ಅರಿವಾಯಿತೆಂದು ಕಾಣುತ್ತದೆ. ತನ್ನ ಕಿವಿಗಳನ್ನೇ ರಾಡಾರ್ ಉಪಕರಣಗಳಂತೆ ತಿರುಗಿಸುತ್ತಾ ಸ್ಥೂಲವಾಗಿ ಸದ್ದು ಬರುತ್ತಿದ್ದ ದಿಕ್ಕನ್ನು ಪತ್ತೆ ಮಾಡಿದ. ನಾನು ಕುಳಿತಲ್ಲಿಂದ ಕೆಲವೇ ಮಾರುಗಳ ದೂರದಲ್ಲಿ ತರಗೆಲೆಗಳ ಮೇಲೆ ಅನೇಕ ಕೆಂಪಗಿನ ಚಗಲು ಇರುವೆಗಳು ದಿಗ್ಭ್ರಾಂತ ಸ್ಥಿತಿಯಲ್ಲಿ ಓಡಾಡುತ್ತಿದ್ದವು. ತಟಕ್ಕನೆ ನನಗೆ ಬೆಳೆಯಿತು. ಮೇಲಿಂದ ಅವು ತರಗೆಲೆಯ ಮೇಲೆ ಉದುರಾಗ್ತಾ ಇದೆ ಎಂದು. ಮರದ ಮೇಲೆ ಒಂದು ದೊಡ್ಡ ಚಗುಳಿಕೊಟ್ಟೆ ಇತ್ತು. ಆ ಮರದ ಬೇರೆ ಬೇರೆ ಕೊಂಬೆಗಳಲ್ಲೂ ಅನೇಕ ಚಗುಳಿಕೊಟ್ಟೆಗಳಿದ್ದವು. ಆದರೆ ಇದೇಕೆ ಈ ದೂರಿನಿಂದ ಮಾತ್ರವೇ ಇರುವೆಗಳು ಉದುರುತ್ತಿವೆ? ಅರ್ಥವಾಗಲಿಲ್ಲ. ನಿರಾಸಕ್ತಿಯಿಂದಲೇ ಆ ಇರುವೆ ಕೊಟ್ಟೆಯನ್ನು ವೀಕ್ಷಿಸತೊಡಗಿದೆ. ಯಾವುದೋ ಒಂದು ಪ್ರಾಣಿ ಆ ಇರುವೆ ಕೊಟ್ಟೆಯ ತೂತು ಹೊಡೆದು ಅಲ್ಲಿಂದ ಹೊರಬರುತ್ತಿದ್ದ ಇರುವೆಗಳನ್ನು ಬಕ್ಕ ಬಕ್ಕ ತಿನ್ನುತ್ತಿತ್ತು. ಆ ಇರುವೆ ಕೊಟ್ಟೆ ಎತ್ತರದಲ್ಲಿದ್ದುದರಿಂದ ಅದೇನು ಉಡವೋ ಅಳಿಲೋ ಸರಿಯಾಗಿ ಗೊತ್ತಾಗಲಿಲ್ಲ. ಆದರೂ ಕಣ್ಣುಗಳಿಗೆ ಕೆಲಸವಿಲ್ಲದೆ ಅದನ್ನೇ ನೋಡುತ್ತಿದ್ದೆ. ಕ್ರಮೇಣ ಕೊಟ್ಟೆಯ ನಾನಾ ದ್ವಾರಗಳಿಂದ ಬುದುಬುದು ಇರುವೆಗಳು ಹೊರನುಗ್ಗತೊಡಗಿದವು. ತಿನ್ನುತ್ತಿದ್ದ ಪ್ರಾಣಿಯ ಭೋಜನ ಸಾಮರ್ಥ್ಯವನ್ನು ಮೀರಿ ಇರುವೆಗಳು ಪ್ರವಾಹದೋಪಾದಿಯಲ್ಲಿ ಹೊರಕ್ಕೆ ಪ್ರವಹಿಸತೊಡಗಿದವು. ಎಲೆಗಳನ್ನೇ ಬಗ್ಗಿಸಿ ಒಂದಕ್ಕೊಂದರಂತೆ ಹೆಣೆದು ಜೋಡಿಸಿ ಮಾಡಿದ್ದ ಗೂಡು ಈಗ ಸಂಪೂರ್ಣ ಇರುವೆಗಳಿಂದ ಸುತ್ತುವರಿದು ಕೆಂಪಾಗಿ ಕಾಣತೊಡಗಿತು. ತಿನ್ನುತ್ತಿದ್ದ ಪ್ರಾಣಿಯ ಮೈಕೈಗೆಲ್ಲ ಹತ್ತಿಕೊಂಡವೆಂದು ಕಾಣುತ್ತದೆ. ಯಾಕಂದ್ರೆ ಅದು ಮೈ ಮೇಲಿಂದಲೇ ಇರುವೆಗಳನ್ನು ಬಿಡಿಸಿ ತಿನ್ನುತ್ತಿದ್ದುದು ಅಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಇರುವೆಗಳ ದಾಳಿ ಮಿಗಿಲಾದುದರಿಂದ ಇನ್ನೇನು ಆ ಪ್ರಾಣಿಯಲ್ಲಿಂದ ಪಲಾಯನ ಸೂತ್ರ ಪಠಿಸುತ್ತದೆ ವೀಕ್ಷಿಸಿ ನೋಡತೊಡಗಿದೆ. ಆದರೆ

ಬಿದ್ದ ನನ್ನ ಕೈಕಾಲುಗಳಿಗೆ ವಿದ್ಯುತ್ತಾಘಾತವಾದಂತೆ ಬಂಡೆಯ ಬುಡದಲ್ಲಿ ಶಿಲುಗೇರಿದವನಂತೆ ಕುಳಿತಿದ್ದೆ. ಕೋಟ್ಯಾಂತರ ವರ್ಷಗಳಾಚೆ ಇಡೀ ಭೂಮಂಡಲದ ಆಳದಸವಾಗಿದ್ದ

ಇರುವೆಗಳನ್ನು ಬಿಡಿಸಿ ಗಬಗಬ ತಿಂದಿತು. ಹಾರಿ ಇಳಿದಾಗ ಬೆಳ್ಳಗೆ ಪೊರೆಯಂತೆ ಕಂಡ ಅದರ ರೆಕ್ಕೆಗಳು ಅದು ಮರದ ಮೇಲೆ ಕೂರುತ್ತಿದ್ದಂತೆ ಅದೃಶ್ಯವಾದವು. ನೋಡುತ್ತಿದ್ದಂತೆಯೇ ಮರವನ್ನೇರಲಾರಂಭಿಸಿತು. ಆಕಾರ ರೂಪಗಳೆಲ್ಲ ಮಂದಣ್ಣಿನ ವಿವರಣೆ ಮೇರೆಗೆ ತರ್ವಾರು ಬರೆದ ರೇಖಾಚಿತ್ರದಂತೆಯೇ ಇತ್ತು. ಆದರೆ ಬಣ್ಣ ಮಾತ್ರ ಮರದ ತೊಗಟೆಯ ಹಿನ್ನೆಲೆಯಲ್ಲಿ ತೊಗಟೆಯ ಪ್ರತಿರೂಪದಂತೆ ಲೀನವಾಗಿ ಅದು ಮರ ಹತ್ತಲಾರಂಭಿಸಿದ ಕೂಡಲೇ ಎಚ್ಚೆತ್ತೆ. ಓಕೆಯಿಂದ ದೃಷ್ಟಿ ಕದಲಿಸದೆ ಲೋ ಮಂದಣ್ಣ ಲೋ ಪ್ರಭಾಕರ ಓಡಿ ಬನ್ನಿ ಓಡಿ ಬನ್ನಿ ಮರ ಹತ್ತಾ ಇದೆ

ಈಗ ಬನ್ನಿ ಸರ್, ಇಲ್ಲೇ ಇದೆ ಆ ಓತಿ ಎಂದು ಗಟ್ಟಿಯಾಗಿ ಕೂಗಿದೆ. ನನ್ನ ಕಣ್ಣುಗಳಿಗೆ ಎರೆಯನ್ನು ಕಾಣಿಸುತ್ತಲೇ ಇದೆ. ಕಿವಿಗಳಿಗೆ ಏನೇನೋ ಗಲಿಬಿಲಿಸದ್ದು ಡುಬುಕ್ ಡುಬುಕ್ಕೆಂದು ನೀರಲ್ಲಿ ನಡೆದಾಡುವ ಸದ್ದು ಕೇಳಿಸಿತು. ಈ ನಡುವೆ ಓತಿ ನಿಧಾನವಾಗಿ ನಿಶ್ಚಿತ ವೇಗದಲ್ಲಿ ಮೇಲೇರತೊಡಗಿತು. ಓತಿ ಒಂದೊಂದು ಹೆಜ್ಜೆ ಮೇಲೇರಿದಂತೆಯೂ ಅದು ನನ್ನ ಕಣ್ಣೆದುರು ಹಾರಿಕೊಂಡು

ಆವೃತ್ತಿಯ ಕಣ್ಣಿಗೆ ಸದೆ ದೃಷ್ಟಿ ಮಾತ್ರನಾಗಿ ಹಿಂಬಾಲಿಸುತ್ತಿದ್ದೆ. ಯಾವುದೋ ಒಂದು ದಿವ್ಯ ಕ್ಷಣದಲ್ಲಿ ಸರಿದ ಕಾಲದ ತೆರೆಯನ್ನು

ಏ ಅಯೋಗ್ಯ, ಅದು ಇದು ಅಂತ ಪ್ರಶ್ನೆ ಕೇಳಬೇಡ. ಎದುರಿದೆಯಲ್ಲ ದೊಡ್ಡ ಮರ, ಅದೇ ನಾನು ಅತ್ಯಂತ ನೋಡಿದ್ದೆ. ಈಗ ಮುಗಿಯಿತು, ಮುಂದಿನ ದಿನದಲ್ಲೇ ಅದನ್ನು ಮತ್ತೆ ನಾವು ಭೇಟಿಯಾಗಬಹುದು. ನೋಡಿ, ನಿಮಗೆ ಯಾರಿಗಾದರೂ ಕಾಣ್ತಿದೆಯೋ? ಓ, ಅಲ್ಲಿ ಹತ್ತಾ ಇದೆ ಈ ದೊಡ್ಡ ಮರನ, ಈ ಭೂತ. ಹತ್ತು ಜನ ತಪ್ಪಿ ಹಿಡಿದ್ರೂ ಸತ್ತು ಬರಲ್ಲ. ಏನಾದರೂ ಹಿಡಿದ ಏಣಿ ಆದರೆ ಅರ್ಧದವರೆಗೆ ಹತ್ತಿ ಆಮೇಲೆ ಏನಾದರೂ ನೋಡಬಹುದು. ಆಗಲ್ಲ ತಾನೆ, ಸಾಕು ಬನ್ನಿ, ಮಾತು ಬೇಡ. ಬಂದಣ್ಣ ಬನ್ನ. ಇತರರು ಹೆಚ್ಚು ಮಾತಾಡಿದಷ್ಟು ನನ್ನ ಏಕಾಗ್ರತೆಗೆ ಭಂಗ ಉಂಟಾಗುತ್ತದೆ ಎಂದು ನನಗೆ ಕೋಪ ಬರ್ತಾ ಇತ್ತು. ಮಂದಣ್ಣ ಹಿಂದುಗಡೆಯಿಂದ ಓ ಎಂದ. ಈಗ ನಾನು ಹೇಳೋದನ್ನ ಗಮನವಿಟ್ಟು ಕೇಳು, ನನ್ನ ಕಣ್ಣು ಕದಲಾಡಕೂಡದು. ಅದು ಮರೆಯಾಯ್ತಂದ್ರೆ ಮುಗೀತು. ಮಂದಣ್ಣ ನೋಡು, ಪಕ್ಕದ ಮರದಲ್ಲಿರೋ ಚಗಳಿ ಕೊಟ್ಟಿಗೆ ನುಗ್ಗಿ ಇರುವೆ ತಿಂತ ಇತ್ತು. ಇರುವೆ ವಿಪರೀತ ನುಗ್ಗಿದ್ದರಿಂದ ಹಾರಿ ಬಂದು ಈ ಮರಕ್ಕೆ ಕೂತಿದೆ. ತಡೆಯಲಿ ತಡೆಯಲಿ ಒಂದು ನಿಮಿಷ ಎಂದು ಕರ್ವಾಲೋ ಧ್ವನಿ ಕೇಳಿತು. ನಾನು ಹೇಳೋದನ್ನೇನೋ ನೋಟ್ ಮಾಡಿಕೊಂಡರೆಂದು ಕಾಣುತ್ತದೆ. ಕರ್ವಾಲೋ ಪ್ರಭಾಕರ್ನಿಗೆ ಯುಸಿ ಅದರ ಆಹಾರ ಅಭ್ಯಾಸವನ್ನು ಗೊತ್ತಾಯಿತು. ಅದ್ಭುತ. ಯಾಕಂತ ಹೇಳ್ತೀನಿ, ಈ ಇರುವೆಗಳ ಪೂರ್ವಿಕನೊಬ್ಬ 100 ಮಿಲಿಯನ್ ವರ್ಷದ ಹಿಂದೆ ಪತ್ತೆಯಾಗಿದ್ದಾನೆ ನ್ಯೂ ಜರ್ಸಿಯಲ್ಲಿ ಒಂದು ಅರಗಿನ ಉಂಡೆ ಒಳಗೆ. ಸ್ಟ್ರೇಂಜ್. ಗೋನ್ ಗೋನ್ ಎಂದು. ಅರಗಿನೊಳಗೆ ಏನು ಸರ್ ಅದು? ಏನಿಲ್ಲ, ಇದು ಮರದೊಳಗಿನ ಇರುವೆ ನೋಡಿ. ಮರದ ಅಂಟಿನೊಳಗೆ ಹೇಗೋ ಸಿಕ್ಕಿಕೊಂಡು ಅಂಟು ಉಂಡೆಯಾಗಿ ಬಿಡುತ್ತು. ಪುರಾತತ್ವ ಶೋಧನೆ ಮಾಡ್ತಾ ಶಿಲಾಪದರದಲ್ಲಿ ಸಿಕ್ಕಿದ ಅರಗಿನ ಉಂಡೆ ಎಕ್ಸ್ರೇ ಮಾಡಿ ನೋಡಿದಾಗ ಈ ಇರುವೆ ಅದರಲ್ಲಿ ಪತ್ತೆಯಾಯಿತು. ಇರಲಿ, ನೀವು ನೋಡ್ತೀರಿ. ಮಂದಣ್ಣ, ಮರದ ಮೊದಲನೇ ಕೊಂಬೆ ಇದೆಯಲ್ಲ ಎಂದೆ. ಹ್ಞೂ ಎಂದ ಮಂದಣ್ಣ. ಅದರ ಮೇಲೆ ತೊಗಟೆ ಬಿರುಕು ಬಿರುಕಾಗಿದೆ ನೋಡು. ಹ್ಞೂ, ಅದರ ಎಡಕ್ಕೆ ಕೊಂಚ ಬಿಸಿಲು ಬಿದ್ದಿದೆಯಲ್ಲ. ಹೌದು, ಅದಕ್ಕಿಂತ ಎರಡೇ ಗೇಣು ಮೇಲೆ ಏನಾದರೂ

0: ಕೆಲವು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡಿ. ಆಗಲಿ. ಅದರ ತಲೆ ಮತ್ತು ಕುತ್ತಿಗೆ ಮೇಲೆ ಗರಗಸದಂತ ಚರ್ಮ ಇದೆಯೋ?
1: ಹ್ಮ್, ಹೌದು.
0: ಅದು ಮರದವರೆಗೂ ಇದೆಯೋ?
1: ಇಲ್ಲ,
0: ಬೆನ್ನಿನವರೆಗೆ ಮಾತ್ರ.
1: ರೈಟ್.
0: ಮುಂದೆ ಅದರ ಕಾಲುಗಳು ಚೆನ್ನಾಗಿ ಕಾಣ್ತಿವೆ?
1: ಹೌದು.
0: ತುದಿ ಉಸಿರುವಳ್ಳಿಗೆ ಇರುವ ಹಾಗೆ ಗೊರಸಿನ ತರ ಏನಾದರೂ?
1: ಇಲ್ಲ,
0: ಉಗುರಿರೋ ಕಾಲಿನಂತೆ ಕಾಣ್ತಿದೆ ಸರ್.
1: ರೈಟ್.
0: ತಲೆ ಕಾಣ್ತಿದೆಯಲ್ಲ?
1: ಹ್ಮ್, ಹೌದು.
0: ನಾಲಿಗೆ ಈಚೆ ಬಿಡ್ತಿದೆಯೋ?
1: ಹೌದು.
0: ಹೇಗಿದೆ
1: ನಾಲಿಗೆ? ಹಾಗೆ ಇದೆ.
0: ಹಾವಿನ ಉದದ ನಾಲಿಗೆ ಹಾಗೆ ಸಿಳು ನಾಲಿಗೆ?
1: ಇಲ್ಲ ಸರ್,
0: ಸಾಧಾರಣ ನಾಲಿಗೆ ಥರ ಅನಿಸುತ್ತೆ.
1: ರೈಟ್.
0: ಯು ಆರ್ ರೈಟ್. ನೀವು ನೋಡ್ತಿರೋದು ನಿಜ.
1: ಏನು ಸರ್,
0: ಸುಳ್ಳು ಹೇಳ್ತೀನಿ ಅಂತ ಮಾಡಿದ್ದೀರಾ? ಅದರ ಬಗ್ಗೆ ಯೋಚಿಸಿ ಕಲ್ಪಿಸಿ ಹಿಪ್ನೋಟೈಸ್ ಆಗಿಬಿಟ್ರೇನು ಅಂತ. ಯಾಕಂದರೆ ನಮಗೆ ಯಾರಿಗೂ ಒಂಚೂರು ಕಾಣ್ತಿಲ್ಲ ಎಂದು. ನಾನು ಬೇರಾವುದೋ ಲೋಕದಿಂದ ಸುದ್ದಿ ಸಂಕೇತಗಳನ್ನು ಕಳಿಸುತ್ತಿದ್ದೇನೆ ಎಂದೆನಿಸಿತು. ಈ ಬೈನಾಕ್ಯುಲರ್ನಲ್ಲಿ ಏನೂ ಕಾಣ್ತಿಲ್ಲ ಸರ್.
1: ಪ್ರಭಾಕರ್ನ ದನಿ
0: ಕರ್ವಾಲು. ಪ್ರಭಾಕರ್, ಟೆಲಿಲೆನ್ಸ್ ಹಾಕಿ ಅವರು ಹೇಳೋ ಜಾಗ ಒಂದೆರಡು ಫೋಟೋ ಹೊಡೆಯಿರಿ, ಆಮೇಲೆ ಅದನ್ನು ಸರಿಯಾಗಿ ಪರೀಕ್ಷಿಸೋಣ ಎಂದು. ಪ್ರಭಾಕರ ತನ್ನ ಸರಕುಗಳ ಸದ್ದು ಮಾಡ್ತಿರೋದು ಕೇಳಿಸಿತು. ನನ್ನ ಕಣ್ಣುಗಳು ಆ ಹಾರೋ ಓತಿಯಿದ್ದ ಜಾಗದಲ್ಲಿ ಬಂದಿಯಾಗಿ ಹೋಗಿದ್ದವು. ಪ್ರಯತ್ನಪೂರ್ವಕವಾಗಿ ದೃಷ್ಟಿಸಿ ನನ್ನ ಕಣ್ಣು ನೋಯಲಾರಂಭಿಸಿತು. ಆದರೆ

0: ಯೋಚನೆ ಬೆಳೆಯಿತು. ಸರ್ ಎಂದೆ. ಏನು ಎಂದರು ಕರವರು. ಮಂದಣ್ಣ ಪ್ರಭಾಕರ ನೋಡಿ, ಆ ಮರದ ಕಾಂಡದ ಮೇಲೆ ಬಿಸಿಲು ಬೀಳುವ ಜಾಗದಲ್ಲಿ ಒಂದು ಅರ್ಧ ಮಾರು ಅಗಲಕ್ಕೆ ಆವಸೆ ಹಬ್ಬಿದೆಯಲ್ಲ, ನೀವು ಹೇಳಿ ಹೇಳಿ. ಅದರ ಹತ್ತಿರ ಹತ್ತಿರ ಬರ್ತಾ ಇದೆ. ನೀವೆಲ್ಲ ಅಲ್ಲೇ ಗಮನಿಸ್ತಾ ಇದ್ರೆ ಹಸಿರು ಹಿನ್ನೆಲೆಯಲ್ಲಿ ನಿಮ್ಗೆ ಅದು ಕಂಡೇ ಕಾಣಬೇಕು. ಹಾಗೂ ಕಾಣದಿದ್ರೆ ನನಗೆ ತಲೆಗೆಟ್ಟಿರ್ಬೋದು ಸರ್.
1: ಕರೆಕ್ಟ್.
0: ಪ್ರಭಾಕರ್, ನಿಮ್ಮ ಮೂರು ಕ್ಯಾಮರಾ ರೆಡಿ ಮಾಡಿಕೊಳ್ಳಿ, ಎಲ್ ಲೆನ್ಸ್ ಹಾಕಿಕೊಳ್ಳಿ, ಸುಮ್ಮನೆ ಹಾಸುಂಬೆಗೆ ಫೋಕಸ್ ಮಾಡಿ. ಕಮ್ ಆನ್ ಕ್ವಿಕ್. ಕರ್ವಾಲು ಬಂದು ಮತ್ತೆ ಎಡೆಗಡೆಯಿಂದ ಪ್ರಭಾಕರನ ದಡಬಡ. ಚರೆ ತುಂಬಿಕೊಂಡು ಒಂದು ನೀರು ಉಡಾಯಿಸಿಬಿಡ್ಲೇನು ಎಂದ ಕರಿಯಪ್ಪ. ನೋಡ್ ನೋಡ್, ನಿನ್ನ ಬುದ್ಧಿಗೆ ಬೆಂಕಿ ಹಾಕ, ಗೆಟ್ ಔಟ್. ನಡಿ ನೀನು, ಅಡಿಗೆ ಮಾಡು. ಗಮಾರ ನೀನು ಗಮಾರ. ಕರ್ವಾಲು ಬೈಗುಳ. ಪ್ರಭಾಕರ್ ಬೇಗ ಬೈನಾಕ್ಯುಲರ್ ಕೊಡಿ ಇಲ್ಲಿ, ನಿಮ್ಮ ಕ್ಯಾಮರಾ ಫೋಕಸ್ ಮಾಡಿ, ಸ್ಟಿಲ್ ಕ್ಯಾಮರಾ ಇತ್ತ ಕೊಡಿ. ಇದಕ್ಕೂ ಟೆಲಿಲೆನ್ಸ್ ಹಾಕಿದ್ದೀರಾ? ರೈಟ್. ಶಟರ್ ಸ್ಪೀಡ್ ಅಪರ್ಚರ್ ಸೆಟ್ ಮಾಡಿದ್ದೀರಾ? ಕ್ವಿಕ್, ಗೆಟ್ ರೆಡಿ. ನಾನು ನೋಡುತ್ತಲೇ ಇದ್ದೆ. ವಿಶ್ವದ ಅನಂತ ಶೂನ್ಯದಲ್ಲಿ ಅಪರಿಚಿತ ಗ್ರಹವೊಂದರ ವೀಕ್ಷಣೆಗೆ ಸಿದ್ಧವಾಗುವ ಖಗೋಳ ಯಾತ್ರೆಗಳಂತೆ ಸರಸರ ಎಲ್ಲ ಸಿದ್ಧವಾದರು. ನನ್ನೆದೆ ಓಟಿ ಹಾಸುಂಬೆಗೆ ಹತ್ತಿರಾದಂತೆ ದಡಬಡ ಹೊಡೆದುಕೊಳ್ಳತೊಡಗಿತು. ಹತ್ತಿರ ಆಗ್ತಾ ಇದೆ. ಹಾ ಹಾ, ಸುಮಾರು ಒಂದು ಮೊಳ ಇದೆ. ಒಂದಡಿ ಒಳಗೆ, ಈಗ ಅರ್ಧ ಅಡಿ. ಕೊಂಚ ನಿಂತಿದೆ, ಹೊಟ್ಟೆ ತುಂಬಿರೋದ್ರಿಂದ ಓಡಾಟ ಕೊಂಚ ನಿಧಾನ. ಹಾ ಹಾ ಹಾ, ಹೆಜ್ಜೆ ಇರ್ತಾ ಇದೆ. ಒಂದು ಇಂಚು ದೂರ ಅಷ್ಟೇ ನೋಡಿ, ಹಾಸುಂಬೆ ಎಡಭಾಗದಲ್ಲಿ ಕೊಂಚ ಚುಪ್ಪಾಗಿದೆ ನೋಡಿ. ನಮ್ಮ ದೇಶದ ಭೂಪಟಕ್ಕೆ ಗುಜರಾತ್ ಸೇರಿದೆಯಲ್ಲ, ಹಾಗಿದೆ ನೋಡಿ. ಆ ಭಾಗದಲ್ಲಿ ಪ್ರವೇಶಿಸುತ್ತೆ ನೋಡಿ. ಬಂತು, ಅದರ ಮೂಗು ಹಾಸುಂಬೆಯನ್ನು ಮುಟ್ಟಿತು. ರೈಟ್. ಒಮ್ಮೆಲೆ ಕಣ್ಣು ಮುಚ್ಚಿಕೊಂಡು ಮಾನಸಿಕ ಆಯಾಸ ಕರೆಯಲಾರದೆ ಕುಳಿತು ಬಿಟ್ಟೆ. ಓಟಿ ಹಸಿರು ಹಿನ್ನೆಲೆಯ ಹಾವಸೆಯನ್ನು ಮುಟ್ಟಿತು. ಕರ್ರ ಎಂದು ಪ್ರಭಾಕರನ ಮೂವಿ ಕ್ಯಾಮರಾ ತಿರುಗತೊಡಗಿತು. ಓ ಮೈ ಗಾಡ್, ಯು ಸಿ. ಪ್ರಭಾಕರ, ಕ್ಯಾಮರಾ ಹೆಚ್ಚು ಶೇಕ್ ಮಾಡಬೇಡಿ ಎಂದರು ಕರ್ವಾಲು. ಮಂದಣ್ಣ, ಸರಿ ಸರಿ ಇದೆ, ನೋಡಿದ್ರ ಸರ್, ರೆಕ್ಕೆಯಲ್ಲಿ ಇರೋಲ್ಲ ಅದಕ್ಕೆ, ಆದರೂ ಮಾಡುತ್ತೆ ಎಂದ. ಅರೆ, ವಾಟ್ ಇಸ್ ದಿಸ್? ಆಶ್ಚರ್ಯ, ಏನು ಕಾಣಲ್ಲ, ರೆಕ್ಕೆಯಲ್ಲಿ ಬಿಟ್ಟು, ವಿಚಿತ್ರ, ಇದೇನಿದು ನಂಬೋಕ್ಕಾಗಲ್ಲ ಎಂದರು ಕರ್ವಾಲು. ಸ್ಟಿಲ್ ಕ್ಯಾಮರಾ ಸದ್ದು ಕಚಕ್ ಕಚಕ್ ಎಂದು ಕೇಳುತ್ತಿತ್ತು. ಪ್ರಭಾಕರ ಕಣ್ಣನ್ನು ಕ್ಯಾಮರಾದಿಂದ ತೆಗೆಯದೆ ಕರ್ರ ಎಂದು ಅದರ ಬಟನ್ ಒತ್ತಿ ಹಿಡಿದಿದ್ದ. ನಿಧಾನವಾಗಿ ಓತಿ ಹಾವಸೆಯನ್ನು ದಾಟಿ ಮತ್ತೆ ಮರದ ತೊಗಟೆಗಳ ತದ್ವತ್ತಾದ ಬಣ್ಣದ ಹಿನ್ನೆಲೆಯಲ್ಲಿ ಕರಗಿ ಹೋಯಿತು. ಕರ್ವಾಲು ಸ್ತಂಭೀಭೂತರಾಗಿ, ಅರೆ, ಹಾರು ಓತಿ, ಆದರೆ ರೆಕ್ಕೆಯಲ್ಲಿ? ಎಲ್ಲರೂ ಕುಟ್ಟಿಗೆಗಳನ್ನು ಕೆಳಗೆ ಮಾಡಿ ನೋವು ಬಂದಿದ್ದ ಮಾಂಸಖಂಡಗಳಿಗೊಮ್ಮೆ ವಿಶ್ರಾಂತಿ ಕೊಟ್ಟೆವು. ಸ್ನಾನ ಮಾಡುತ್ತಿದ್ದ ಕರ್ವಾಲು ಪ್ರಭಾಕರ ಹಾಗೆ ಓಡಿ ಬಂದುದರಿಂದ ಬಳಿಯ ಲಂಗೋಟಿಯಲ್ಲಿ ನಿಂತಿದೆ. ಕರ್ವಾಲು ನನ್ನ ಕಡೆ ತಿರುಗಿ, ಆಶ್ಚರ್ಯ, ಕಂಗ್ರ್ಯಾಚುಲೇಷನ್ಸ್ ಎಂದು. ನಾನು ಕೈ ತುಳುಕಿದೆ. ಈಗ ಎಲ್ಲ ಪ್ಲಾನ್ ಪ್ರಕಾರ ಕೆಲಸ ಮಾಡಬೇಕು. ನಾನು ಪ್ರಭಾಕರ ಬಟ್ಟೆ ಹಾಕಿಕೊಂಡು ಬರ್ತೇನೆ. ಅಂದಣ್ಣ, ಆ ಓತಿನ ಕಣ್ಣಿಗೆ ಕಾಣದಿದ್ರು ಪರವಾಗಿಲ್ಲ, ಮರದಿಂದ ಏನೇ ಹಾರಲಿ, ಹಣ್ಣೆಲೆ ಆದರೂ ನೀವು ಗಮನ ಇಟ್ಟು ನೋಡಬೇಕು. ಪ್ರಭಾಕರ್ ಬನ್ನಿ ಎಂದರು ಕಣ್ಣು. ಮಂದಣ್ಣ, ಬಹಳ ಕಷ್ಟ ಇದು ಕಣ್ಣು ಇದನ್ನು.

ಕೂತಿಗೆ ಸರಿಯಾಗಿ ಎಂಟ ಅವನ ಹೆಂಡತಿಯೊಂದಿಗೆ ಮಡಚಿದ ಗುಡಾರ ಹೊತ್ತಿದ್ದ ಎತ್ತು ನಾಯಿ ಇತ್ಯಾದಿ ಸಮೇತ ಆಗಮಿಸಿದ. ಕರಿಯಪ್ಪನಿಗೂ ಕಿವಿಗೂ ಅಲ್ಲಿ ನಡೆದುದರ ಅರಿವಾಗಲಿ ಅಲ್ಲೋರ ಕಲ್ಲೋರಗಳ ಜ್ಞಾನವಾಗಲಿ ಬುದ್ಧಿ ಗಮ್ಯವಾದಂತೆ ತೋರಲಿಲ್ಲ. ಕರ್ವಾಲೋರ ಕೈಯಲ್ಲಿ ಕಮಾರ ಎಂದು ಬಯಸಿಕೊಂಡ ಕರಿಯಪ್ಪ ತಣ್ಣಗೆ ಒಣಸೌದೆ ಒಟ್ಟಿ ಬೆಂಕಿ ಮಾಡುತ್ತಾ ಅನ್ನ ಬೇಯಿಸುತ್ತಿದ್ದ. ಕಿವಿ ಅವನ ಒಲೆಯಿಂದ ನಾಲ್ಕು ಮಾರು ದೂರದಲ್ಲಿ ನಿದ್ದೆ ಮಾಡುತ್ತಿದ್ದ. ಮಂದಣ್ಣ ಮರವನ್ನು ಬಿಸ್ಕಿಸಿ ಕಾವಲು ಕಾಯಲು ಸುಲಭವಾಗುತ್ತದೆಂದು ನೆಲದ ಮೇಲೆ ಅಂಗಾತವೆಂದುಕೊಂಡಿದ್ದ. ಕರ್ವಾಲು ಅಲ್ಲಿಗೆ ಪ್ರಭಾಕರನೊಂದಿಗೆ ಬಟ್ಟೆ ಹಾಕಿಕೊಂಡು ಬಂದು ಎಂಟನು ಮರ ಹತ್ತುವುದರಲ್ಲಿ ಒಳ್ಳೆ ಅಭ್ಯಾಸ ಇರುವವನೆಂದು ಹೇಳಿಕೊಂಡ. ಕರಿಯಪ್ಪ ದೊಡ್ಡ ಮರ ಹತ್ತಲು ಅಸಾಧ್ಯ ಎಂದು ತನ್ನ ಅಸಹಾಯಕತೆಯನ್ನು ತೋರಿಸುವುದರ ಬಗ್ಗೆ ಎಂಟ ತನ್ನ ಸಂಪೂರ್ಣ ಸಹಾನುಭೂತಿ ವ್ಯಕ್ತಪಡಿಸಿದ. ಆ ಮರದ ಬೃಹದಾಕಾರವೇ ಅದನ್ನು ಹತ್ತಲು ಇದ್ದ ಏಕಮಾರ್ಗ ಅಡ್ಡಿಯಾಗಿತ್ತು. ಎಲ್ಲ ಕುಳಿತು ಮೂರು ನಿರ್ಣಯ ಮಾಡಿದರು. ಮೊದಲನೆಯದು ಮಧ್ಯಾಹ್ನದವರೆಗೆ ಕಾಯುವುದು, ಅವರೆಗೂ ಹೋಗಿ ಆ ಮರದಿಂದ ಅಲ್ಲಾಡದಿದ್ದರೆ ಎರಡನೆಯದಾಗಿ ಅಡಿಯಿಂದ ಬೆಂಕಿ ಮಾಡಿ ಹೊಗೆ ಇಳಿಸುವುದು. ಇವ್ಯಾವುದಕ್ಕೂ ಅದು ಜಗ್ಗದೆ ಹೋದರೆ ಆ ನಂತರ ಹೇಗಾದರೂ ಮಾಡಿ ಆ ಮರವನ್ನು ಕಡಿದು ಉರುಳಿಸೇ ಬಿಡುವುದು. ಎಂಟನ ಈ ಅಭಿಪ್ರಾಯಗಳಿಗೆ ಕರ್ವಾಲು ಸಮ್ಮತಿಸಿದರು. ನನ್ನನ್ನು ಅಭಿಪ್ರಾಯ ಕೇಳಿದರು. ನಾನು ಸುಮ್ಮನೆ ಆಗಬಹುದೆಂದು ತಲೆಯಲ್ಲಾರಿಸಿದೆ. ನನ್ನ ಕಣ್ಣುಗಳ ನರಗಳು ಏನೋ ಒಂದು ರೀತಿ ಅಂಕಿತ ಬಿದ್ದಂತೆ ವ್ಯವಹರಿಸುವ ಹಾಗೆ ಕಂಡವು. ಕಣ್ಣು ತಿಕ್ಕಿಕೊಳ್ಳುತ್ತಾ ತಲೆ ಕೊಡಬೇಕೆಂದೆ. ಯಾಕೆ, ಕತ್ತು ಏನಾದರೂ ಹುಡುಕಿತೋ ಎಂದು ಕರ್ವಾಲು ಕೇಳಿದರು. ಇಲ್ಲ ಸರ್, ಬಹಳ ಹೊತ್ತು ತಲೆ ಎತ್ತಿಕೊಂಡು ಜಗಿಸಿದೆ ನೋಡಿ. ಕಣ್ಣು ಸುತ್ತಿ ಬರುವ ಹಾಗೆ ತಲೆ ಜೋಮು ಹಿಡಿದಂತೆ ಆಗ್ತಾ ಇದೆ. ನರಗಳಿಗೆ ಕೊಂಚ ಸುತ್ತಾ ಇದ್ದದೆಂದು ತೋರ್ತದೆ ಎಂದೆ. ಹಾಗಾದರೆ ಕೊಂಚ ಆರಾಮ ತಗೊಳ್ಳಿ ಎಂದು ಕರ್ವಾಲು ಪ್ರಭಾಕರ ಬೈನಾತ್ರ ತೆಗೆದುಕೊಂಡು ಮರ ವೀಕ್ಷಿಸ್ತಾ ಇದ್ರು. ಮಂದಣ್ಣ ಮಲಗಿ ಕವಲು ಕಾಯುತ್ತಿದ್ದ. ನಾನು ಎಷ್ಟೊಂದು ಏಕಾಗ್ರತೆಯಿಂದ ವೀಕ್ಷಿಸಿದ್ದೇನೆ ಅಂದರೆ ಮರದ ಕಾಂಡದ ಮೇಲೆ ಊಹಿಸಿದ್ದಲ್ಲೆಲ್ಲ ನನ್ನ ಕಣ್ಣು ಒಂದು ಓಟಿಯನ್ನು ಸೃಷ್ಟಿಸಿಬಿಡಿತು. ಕರ್ವಾಲುವರ ಮುಂದಿನ ಅನ್ವೇಷಣೆಗೆ ನಾನು ಸಂಪೂರ್ಣ ನಿಷ್ಪ್ರಯೋಜಕನಾಗಿದ್ದಂತೆ ಅನಿಸಿತು. ಕರಿಯಪ್ಪ ಅಡಿಗೆ ಸಾಮಗ್ರಿಗಳನ್ನು ಸುರಿಸುತ್ತಾ ಎಣಿಸುತ್ತಾ ಅದರಲ್ಲೇ ಮಗ್ನನಾಗಿದ್ದ. ಎಂಟನ ನಾಯಿ ದೂರ ಕುಳಿತು ಭಯದಿಂದ ಕಿವಿಯತ್ತ ಓರೆಗಳನ್ನು ಸಾಯಿಸುತ್ತಿತ್ತು. ನಾನು ಸುಮ್ಮನೆ ಕುಳಿತೆ. ನನ್ನ ಮಟ್ಟಿಗೆ ಅನ್ವೇಷಣೆ ಕೊನೆಮುಟ್ಟಿದಂತಾಗಿತ್ತು. ಒಂದು ರೀತಿಯ ಸಮತೋಲ ತಪ್ಪಿದ ಮನಸ್ಥಿತಿಯಂತೂ ನನಗೆ ಖಂಡಿತ ಉಂಟಾಗಿತ್ತು. ಹಾರುವ ಓಟಿಯನ್ನು ಕಣ್ಣು ಕೀರಿಸಿಕೊಂಡು ವೀಕ್ಷಿಸಿದ ಒತ್ತಡದ ಜೊತೆಗೆ ಕರ್ವಾಲು ಹೇಳಿದ ಕಲ್ಪಕಲ್ಪಗಳಾಚೆಯ ಸಮಾಚಾರಗಳು, ವಿಕಾಸ ಪಥದಲ್ಲಿ ನಮ್ಮನ್ನು ರೂಪಿಸಿದ ವಿಶಿಷ್ಟ ಶಕ್ತಿಗಳು, ಇವುಗಳು ನನ್ನ ತಲೆಯೊಳಗೆ ಗುಂಡಾಡಿ ನನ್ನ ಕಾಲಪ್ರಜ್ಞೆ ತರ್ಕಬುದ್ಧಿ ಇವುಗಳನ್ನು ಅಸ್ತವ್ಯಸ್ತಗೊಳಿಸಿದವು. ತಲೆಗೆಲೆಗಳ ಹಾಸಿಗೆ ಮೇಲೆ ಮಲಗಿ ಕಣ್ಣು ಮುಚ್ಚಿಕೊಂಡೆ. ಕರ್ವಾಲು ಗೊರಿಲ್ಲ ಚಿಂಪಾಂಜಿಗಳು ಮಾನವರಿಗಿಂತ ಕೊಂಚ ತಡವಾಗಿ ಭೂಮಿಗಿಳಿದವು ಎಂದು ಹೇಳಿದ್ದು ಜ್ಞಾಪಕಕ್ಕೆ ಬಂತು. ಯಾವುದು ಕಡ, ಯಾವುದು ಮೊದಲು? ಕಾಲ ದೇಶದ ನಡುವಿನ ಸುಭದ್ರ ವಾಸ್ತವ ಹೊಂದಿದ್ದರೆ ಅದೆಲ್ಲ ಯಾವ ಅಂತಿಮ ವಿಶೇಷವೂ ಇಲ್ಲದ ವಿಕಾಸದ ನಿರಂತರ ಘಟನಾವಳಿಗಳ ನಡುವೆ ಕ್ರಿಯೆಗೆ ಅರ್ಥ ಉದ್ದೇಶ ಇಲ್ಲದೆ ಹೋದ ಸ್ಥಿತಿಯಲ್ಲಿ ಕಾಲವೆನ್ನುವುದು ಇರುವುದೇ? ನಿದ್ದೆ ಬರತೊಡಗಿತ್ತು. ಮಂದಣ್ಣ ಕರ್ವಾಲರಿಗೆ ಏನೋ ಹೇಳುತ್ತಿದ್ದುದು ಅಸ್ಪಷ್ಟವಾಗಿ ಕೇಳುತ್ತಿತ್ತು. ಕೊಂಚ ಹೊತ್ತು ಮಲಗಿದ್ದೇನೆಂದು ತೋರುತ್ತದೆ. ಕರಿಯಪ್ಪ, ಅಯ್ಯ ಹೇಳಿ, ಊಟ ಗೀಟ ಬೇಡೇನೋ ಎನ್ನುತ್ತಿದ್ದುದು ಕೇಳಿತು. ಎಚ್ಚರಾಯಿತು. ಎಚ್ಚರಾದಾಗ ಕಣ್ಣೆದುರು ಕಂಡ ದೃಶ್ಯದಿಂದ ಗಾಬರಿಯಾದೆ. ಯಾವುದೋ ಕಾಳಮೇಘದೊಳಗಡೆಯಿಂದ ಮರಗಳು ಮಾನವರು ಉತ್ಪತ್ತಿಯಾಗುತ್ತಿದ್ದಂತೆ ಕಂಡಿತು. ಏನೆಂದು ಪಕ್ಕನೆ ಅರ್ಥವಾಗಲಿಲ್ಲ. ಏನೋ ತೊಂದರೆ ಅನುಭವಿಸಿರಬಹುದೆಂದು ಎದ್ದನಂತೆ ನೋಡಿದರೆ ಎಂಟ ಮಂದಣ್ಣ ಪ್ರಭಾಕರ ಎಲ್ಲ ಸೇರಿ ಮರದಡಿಯಲ್ಲಿ ಹಸುರಲ್ಲೇ ರಾಶಿ ಮಾಡಿ ಅಸಾಧ್ಯವಾದ ದಟ್ಟ ಹೊಗೆ ಪರ್ವತದಂತೆ ಏಳುತ್ತಾ ಇದೆ. ಹೊಗೆ ಹಾಕಿದ್ರೇನೋ ಎಂದು ಕೇಳಿದೆ ಕರಿಯಪ್ಪನನ್ನು. ಹೌದ್ರಯ್ಯ, ಆದರೆ ಗಾಳಿಗೆ ಹೊಗೆ ಮ್ಯಾಲೆ ಹೋಗದೆ ಇತ್ತ ಮಕಾನೆ ಬರ್ತದೆ ನೋಡಿ, ಏನು ಉಸಿರಾಡೋ ಹಂಗಿಲ್ಲ ಎಂದು ಬೈಯುತ್ತಾ ಕೆಮ್ಮಿದ. ನನಗೂ ಕೆಮ್ಮು ಆರಂಭವಾಯಿತು. ಅಷ್ಟರಲ್ಲಿ ಕರ್ವಾಲು ಬಂದು, ಹಲೋ ನಿದ್ದಾಯ್ತೆ? ಏನ್ ಸರ್, ಹೊಗೆಯಲ್ಲಿ ಆ ಪ್ರಾಣಿ ಹಾರಿದ್ರೆ ಕಾಣೋದು ಹೇಗೆ? ಹೌದು, ಅದಕ್ಕೆ ಮಂದಣ್ಣನ ಕೊಂಚ ದೂರದಿಂದ ನೋಡು ಅಂತ ಗುಡ್ಡದ ಮೇಲೆ ಕಳಿಸಿದ್ದೇನೆ ಎಂದು. ಬನ್ನಿ ಬನ್ನಿ ಎಂದು ಕರಿಯಪ್ಪ ಎಲೆಗೆ ಏನೇನು ಹಾಕುತ್ತಾ ಕರೆದ. ಹೋಗಿ ಹೋಗಿ ಗೋನ್ ಎನ್ನುತ್ತಾ ಕರ್ವಾಲು ಹೊಗೆಯ ನೀಲಿಗಪ್ಪಿನ ತೆರೆಯೊಳಗೆ ಮರೆಯಾದರು. ನಾನು ಕರಿಯಪ್ಪನ ಬಳಿ ಹೋಗಿ ಎರಡು ತುತ್ತು ಗಂಟಲಿಗಿಳಿಸಿದ್ದೆ. ಇದ್ದಕ್ಕಿದ್ದಂತೆ ಬಿದ್ದ ಹೊಗೆಯೊಳಗಿಂದ ಏನೇನೋ ಕೂಗು ಕೇಳಿಸಿತು. ಬನ್ನಿ ಬನ್ನಿ, ಅದು ಹಾರಿತಂತೆ ಎನ್ನುತ್ತಾ ಕರಿಯಪ್ಪ
ಕೈ ಮುಗಿದುದನ್ನ ಬಿಸಿಟು ಒಂದೇ ಉಸುರಿಗೆ ಹೊಗೆಯೊಳಗೆ ಮರೆಯಾದ. ನಾನು ಯೋಚನೆ ಮಾಡದೆ ಕೈಯಲ್ಲಿದ್ದದನ್ನೇ ಕೆಳಕ್ಕೆ ಹಾಕಿ ಕರಿಯಪ್ಪ ಓಡಿದ ದಿಕ್ಕಿನಲ್ಲಿ ಓಡಿದೆ. ಹೊಗೆಯೊಳಗೆ ಎಂಟನ ಹೆಂಡತಿಗೆ ಡಿಕ್ಕಿ ಹೊಡೆಯುವುದು ಎರಡೇ ಏಣಿನಲ್ಲಿ ತಪ್ಪಿತು. ಎಡವುತ್ತ ತಡವುತ್ತ ಪ್ರಭಾಕರ ಮಂದಣ್ಣ ಮಾಡುತ್ತಿದ್ದ ಗಲಭೆಯ ದಿಕ್ಕನ್ನು ಅನುಸರಿಸಿ ಒಂದೆರಡು ನಿಮಿಷದೊಳಗೆ ಹೊಗೆಯಿಂದ ಹೊರಬಂದೆ. ಮೊದಲು ನನ್ನ ಕಣ್ಣಿಗೆ ಬಿದ್ದವ ಮಂದಣ್ಣ ಆ ಮರಕ್ಕೆ ಹಾರಿ ಕುಳಿತಿತು ಎಂದು ತರ್ವಾಲರಿಗೆ ಒಂದು ಮರ ನಿರ್ದೇಶಿಸುತ್ತಿದ್ದ. ಒಂದು ನಿಮಿಷ ತಾಳಿ, ನಾನು ಮರ ಹತ್ತೀನಿ, ಒಬ್ಬರಿಂದ ಆಗೋ ಕೆಲಸ ಅಲ್ಲ ಇದು ಎಂದು ಎಂಟ ಪಂಚೆ ಕಟ್ಟಿಕೊಳ್ಳತೊಡಗಿದ. ಪಕ್ಕದಲ್ಲೇ ಮರವೊಂದರಿಂದ ಕರಿಯಪ್ಪ ಜಾರಿ ಇಳಿದ. ಕರಿಯಪ್ಪ ಮರವನ್ನು ಜಾರಿ ಇಳಿದವನೇ ಮಂದಣ್ಣನನ್ನು ಎಲ್ಲಿ ಎಂದು ಕೇಳಿ ಅವನು ತೋರಿಸಿದ ಮರವನ್ನು ಚಕಚಕ ಹತ್ತತೊಡಗಿದ. ಆಗಲೇ ಮೊದಲ ಬಾರಿಗೆ ಕರಿಯಪ್ಪನ ಮರ ಹತ್ತುವ ಛಲಕವನ್ನು ನಾನು ನೋಡಿದ್ದು. ಅವನು ಹತ್ತುವ ವೇಗವನ್ನು ನೋಡಿ ಮನುಷ್ಯ ಮನಸ್ಸು ಮಾಡಿದ್ರೆ ಏನು ಸಾಧ್ಯ ಎಂದೆನಿಸಿತು. ಕರಿಯಪ್ಪ ಇದ್ದಕ್ಕಿದ್ದಂತೆ ನೂರಾರು ಮಿಲಿಯ ವರ್ಷ ಹಿಂದಕ್ಕೆ ಹೋಗಿ ಪೂರ್ವಜರ ಸ್ಥಿತಿಯನ್ನು ತಲುಪಲಿದ್ದಾನೆಂದೆನಿಸಿತು. ನಾವೆಲ್ಲ ನೆಲದ ಮೇಲೆ ಓಡಿದಷ್ಟು ಸರಾಗವಾಗಿ ಅವನು ಮರ ಹತ್ತಿದ್ದ. ಪರ್ವಾಲು ಮಂದಣ್ಣ ಹಾರೋದಕ್ಕೆ ರೆಡಿಯಾಯ್ತು, ನೋಡಿಕೋ ಎಂಟ ಗೆಟ್ ರೆಡಿ ಎಂದು ಕೂಗಿದ್ರು. ಮರುಕ್ಷಣನ ಕಣ್ಣಿಗೆ ನನ್ನ ಚತುಷ್ಪಾದಿಯೊಂದು ಸುಯ್ಯನೆ ಗಾಳಿಯಲ್ಲಿ ತೇಲಿ ಮರದ ಬೊಡ್ಡೆಯೊಂದರ ಬಳಿ ಇಳಿಯುವುದು ಕಾಣಿಸಿತು. ಅದರ ಹೊಟ್ಟೆಯ ಬಳಿ ಬೆಳ್ಳನೆಯ ಬೆಳ್ಳನೆಯ ರೆಕ್ಕೆಯನ್ನು ಉದ್ಭವಿಸಿ ತಕ್ಷಣ ಅಂತರ್ಧಾನವಾಯಿತು. ನನಗೆ ಈ ಬಾರಿ ಅತ್ಯಾಶ್ಚರ್ಯವಾಯಿತು. ಏಕೆಂದರೆ ಹಕ್ಕಿಗಳಂತೆ ರೆಕ್ಕೆ ಮಡಚಿಕೊಳ್ಳುವುದಾಗಲಿ ಬಾವಲಿಯಂತೆ ರೆಕ್ಕೆ ಮುರಿದುಕೊಂಡು ಬಿಸಿ ಸಮೇತ ಕೈ ಕಾಲಾಡಿಸುವುದಾಗಲಿ ನನಗೆ ಕಾಣಲಿಲ್ಲ. ಎಂಟ ಆ ಮರದ ಬಳಿಗೆ ವೇಗವಾಗಿ ಓಡಿದ. ಅವನೊಡನೆ ಕಿವಿಯೂ ಓಡಿತು. ನಾನು ಬೊಬ್ಬೆ ಹೊಡೆದು ಅದನ್ನು ಕರೆದೆ. ಏಕೆಂದರೆ ಅದೇನಾದರೂ ಹಾರುವ ಓದಿಯನ್ನು ತಂದರೆ ತಿಂದರೆ ಕರ್ವರು ಖಂಡಿತ ಅದಕ್ಕೆ ಮರಣದಂಡನೆ ವಿಧಿಸಿ ಅದರ ಹೊಟ್ಟೆ ಕುಯ್ದು ಹೋಗ್ತಿತ್ತು. ಎಂಟ ಆ ಮರದ ಬುಡಕ್ಕೆ ಹೋಗುವ ಮೊದಲೇ ಅದು ಸರಸರ ಮರವನ್ನಿತ್ತು. ಎಂಟ ಮರವನ್ನು ಕರಿಯಪ್ಪನಷ್ಟೇ ವೇಗವಾಗಿ ಹತ್ತಿದ. ಅಷ್ಟರಲ್ಲಿ ಓತಿ ಮರದಿಂದಲೂ ಹಾರಿ ತೇಲಿಕೊಂಡು ಇನ್ನೊಂದು ಮರದ ಬಳಿ ಇಳಿಯಿತು. ಈ ಹಾರುವ ಸರೀಸೃಪಕ್ಕೆ ಎರಡು ಪ್ರತಿಕೂಲ ಪರಿಸ್ಥಿತಿಗಳಿತ್ತು. ಒಂದು, ಅದು ರೆಕ್ಕೆ ಬಡಿದುಕೊಂಡು ಹಾರಲು ಸಾಧ್ಯವಿಲ್ಲದ ಕಾರಣ ಪ್ರತಿ ಸಾರಿಯೂ ಹಾರಿ ಇನ್ನೊಂದು ಮರದ ಬುಡವನ್ನು ತಲುಪಿ ಮತ್ತೆ ಹಾರಲು ಅದು ಸಾಕಷ್ಟು ಎತ್ತರವನ್ನು ಆ ಮರವನ್ನೇರಿ ಸಾಧಿಸಬೇಕಿತ್ತು. ಎರಡನೆಯದು, ನಾವು ಗುಡ್ಡದ ತಗ್ಗಿನಲ್ಲಿ ಹಾಕಿದ್ದ ಅಗಾಧವಾದ ಹೊಗೆಯ ದಿಸೆಯಿಂದ ಅದು ಗುಡ್ಡದ ಏರಿನ ಕಡೆಗೆ ಹೋಗುತ್ತಿತ್ತು. ಆದ್ದರಿಂದ ಅದಕ್ಕೆ ಕ್ರಮೇಣ ಸಾಕಷ್ಟು ಎತ್ತರವಿರದ ಮರಗಳು ಎದುರಾಗುತ್ತಿದ್ದವು. ಎಂಟನು ಕರಿಯಪ್ಪನು ಮರವನ್ನು ಸರಸರ ಹತ್ತಿ ಅದನ್ನು ಹಾರಿಸುತ್ತಿದ್ದ ಕಾರಣ ನಿಧಾನವಾಗಿ ಅದು ಏರುವ ಎತ್ತರ ಹಾಗೂ ದೂರಗಳು ಕಡಿಮೆಯಾಗತೊಡಗಿದ್ದವು. ಪ್ರಭಾಕರ ತನ್ನ ಮೂವಿ ಕ್ಯಾಮರಾದಿಂದ ಓತಿಯನ್ನು ಅನುಸರಿಸುತ್ತಲೇ ಇದ್ದ. ಚಿತ್ರ ತೆಗೆಯುತ್ತಿದ್ದನು ಎಂದು ಅಂತೂ ಅತ್ತಿಂದಿತ್ತ ಇತ್ತಿಂದತ್ತ ಒಂದೇ ಸಮಾಚಾರ ಪಡಿಸುತ್ತಿದ್ದ. ನಾನು ಉದ್ವೇಗದಿಂದ ಓತಿ ಹಾರಿ ಕುರಿತಂತೆ ಅದರೊಡನೆಯೇ ಓಡುತ್ತಿದ್ದೆ. ಅದರ ರೆಕ್ಕೆ ಎಲ್ಲೆಂಬುದೇ ನನಗೆ ಅರ್ಥವಾಗಲಿಲ್ಲ. ಎಂಟನು ಕರಿಯಪ್ಪನು ನಿಧಾನವಾಗಿ ಆಯಾಸಗೊಳ್ಳುತ್ತಿದ್ದರು. ಓತಿ ಹಾರಿ ಗುಡ್ಡದ ನೆಚ್ಚಿಗೆ ಸಮೀಪವಾಯಿತು. ಮರಗಳು ತೀರಾ ಚಿಕ್ಕ ಚಿಕ್ಕದಾಗಿದ್ದವು. ಇನ್ನೇನು ಅದು ನಮಗೆ ಶರಣಾಗುತ್ತದೆಂದು ಅನ್ನಿಸಿಕೊಳ್ಳುತ್ತದೆ. ಅಷ್ಟರಲ್ಲಿ ಒಂದು ನೀಳವಾದ ತಾಳೆ ಮರದ ಬುಡಕ್ಕೆ ಓತಿ ಸುಯ್ಯನೆ ಹಾರಿಯಲಿ ನನ್ನ ಮುಖದ ಪಕ್ಕದಲ್ಲೇ ತೇಲಿ ಹೋದುದರಿಂದ ಅದರ ರೆಕ್ಕೆಯ ಇಕ್ಕೆಲದಿಂದ ಪರ್ರನೆ ಬೀಸಿದ ಗಾಳಿ ಸಹ ನನಗೆ ತಾಗಿದಂತಾಯಿತು. ಕರಿಯಪ್ಪ ನೆಲದ ಮೇಲಿದ್ದವನು ತಾರೆ ಮರದ ಬಳಿಗೆ ಓಡಿ ಸರಸರ ಓತಿಯನ್ನು ಹಿಂಬಾಲಿಸಿ ಮರ ಹತ್ತತೊಡಗಿದ. ಕರಿಯಪ್ಪನಿಗೂ ಅದಕ್ಕೂ ಎರಡು ಮಾರು ಅಂತರವಿತ್ತು. ಕರಿಯಪ್ಪ ತನ್ನ ಶಕ್ತಿಯನ್ನೆಲ್ಲ ಕ್ರೋಢೀಕರಿಸಿ ಕುಪ್ಪಳಿಸಿ ಕುಪ್ಪಳಿಸಿ ಹತ್ತಿದ. ಓತಿಗೂ ಅವನಿಗೂ ಇದ್ದ ಅಂತರ ತೀವ್ರ ಕಡಿಮೆಯಾಗತೊಡಗಿತು. ಕರಿಯಪ್ಪ ಆ ವೇಳೆಗಾಗಲೇ ಆಯಾಸಗೊಂಡು ಜೋರಾಗಿ ಸುಸಿರು ಬಿಡುತ್ತಿದ್ದ. ನಾನು ಮರದ ಕೆಳಗಿನಿಂದ ಅವನಿಗೆ ತುಳಿದುಂಬಿಸುವಂತೆ ಕೂಗಿದೆ. ಒಮ್ಮೆ ಕರಿಯಪ್ಪ ತನ್ನ ಬಲಗೈಯನ್ನು ಆದಷ್ಟು ಮೇಲಕ್ಕೆ ಚಾಚಿದ. ಓತಿ ಸರಸರ ಮುಂದುವರೆದು ಅವನ ಕೈಗೆ ಸಿಕ್ಕದಿರಲು ಯತ್ನಿಸಿತು. ಕರಿಯಪ್ಪನ ನೀಡಿದ ಕೈಗೆ ಓತಿಯ ಮೈಜಾರಿ ಮುಂದುವರೆದು ಅದರ ಬಾಲ ಹಿಡಿತಕ್ಕೆ ಸಿಕ್ಕಿಯೇ ಬಿಟ್ಟಿತು. ನಾವೆಲ್ಲ ಒಮ್ಮೆಲೆ ಸ್ತಬ್ಧರಾಗಿ ಬಂದೆವು. ಇದ್ದಕ್ಕಿದ್ದಂತೆ ಕಾಲ ಪ್ರವಾಹದ ಅದಮ್ಯ ಗತಿಯನ್ನು ಈಜಿ ಕರಿಯಪ್ಪ ಯುಗಯುಗಾಂತರಗಳ ಹಿಂದಿನ ಕುಣಿಕೆಯೊಂದನ್ನು ಹಿಡಿದು ಬಿಟ್ಟಿದ್ದ. ನಾವೆಲ್ಲ ವಿದ್ಯುತ್ತಾಘಾತವಾದಂತೆ ನಿಂತು ಮುಂದೇನಾಗಬಹುದೆಂದು ವೀಕ್ಷಿಸತೊಡಗಿದೆವು. ಆ ಗಲ್ಲಿಯಲ್ಲಿಯೂ ಮೈ ಮರೆಯದವರೆಂದರೆ ಪ್ರಭಾಕರ ಒಬ್ಬನೇ. ಅವನ ಮೂವಿ ಕ್ಯಾಮರಾ ಕರ್ರ ಎಂದು ಸ್ತಬ್ಧ ಮಾಡುತ್ತಿತ್ತು. ಕರಿಯಪ್ಪನು ಗಾಬರಿಗೊಂಡಿದ್ದನೆಂದು ತೋರುತ್ತಿದೆ. ಮುಂದೇನು ಎಂದು ಅವನು ಯೋಚಿಸುತ್ತಿದ್ದನು. ಕರ್ವಾಲು ಎಲ್ಲಿ ಮತ್ತೆ ಗಮಾರ ಎಂದು ಬಯ್ಯುತ್ತಾರೋ ಎಂದು ಹಿಗಿಲು ಬಿದ್ದಿದ್ದನು. ಕರ್ವಾಲು ಎಚ್ಚೆತ್ತವರಂತೆ ಕರಿಯಪ್ಪ ಹುಷಾರ್ ಹುಷಾರ್ ಎಂದು ಕೂಗಿದ್ರು.
ಎಲ್ಲಿ ಅವನು ಅದನ್ನು ಕೊಲ್ಲುತ್ತಾನೋ ಎಂದು ಭಯಪಟ್ಟರೆಂದು ಕಾಣುತ್ತದೆ. ಕರಿಯಪ್ಪ ಬಹಳ ಇಕ್ಕಟ್ಟಿನಲ್ಲಿದ್ದ. ಒಂದು ಕೈಯಲ್ಲಿ ಮರ ಹಿಡಿದುಕೊಂಡು ಜಾರದಂತೆ ಮರದ ಕಾಂಡ ಅಪ್ಪಿ ಹಿಡಿದು ಇನ್ನೊಂದು ಕೈಯಲ್ಲಿ ಮೂರ್ತಿಯ ಬಾಲ ಹಿಡಿದಿದ್ದ. ಬಹಳ ಹೊತ್ತು ಅವನಿಗೆ ಈ ರೀತಿ ಇರಲು ಸಾಧ್ಯವಿಲ್ಲೆಂದು ನಮಗನಿಸಿತು. ಎಂಟ ಕೆಳಗಿನಿಂದ ಕೂಗಿದ, ನೀವು ಹಂಗೆ ಹಿಡ್ಕೊಳ್ಳಿ ಸ್ವಾಮಿ, ನಾನು ಹತ್ತಿ ಬರ್ತೀನಿ. ಓತಿ ತನ್ನೆಲ್ಲ ಶಕ್ತಿಯನ್ನು ಬಿಟ್ಟು ಮುಂದುವರಿಯಲು ಬಾಲ ಜಗುತ್ತಿತ್ತು. ಒಮ್ಮೆ ಕರಿಯಪ್ಪ ಅದರ ಬಾಲ ಹಿಡಿದು ಹಿಂದಕ್ಕೆರೆಯಲು ಯತ್ನಿಸಿದ. ಆವರೆಗೂ ಯಾವುದೇ ಪ್ರತಿರೋಧವನ್ನು ತೋರಿಸದೆ ಓಡಲು ಯತ್ನಿಸಿದ ಓತಿ ಒಮ್ಮೆ ಹಾವಿನಂತೆ ಸಿಸ್ಸೆಂದು ಶಬ್ದ ಮಾಡುತ್ತಾ ಕೆಡೆಯಂತೆ ಕಿವಿಯ ಬಳಿ ಚರ್ಮದ ಹೊರೆಯೊಂದನ್ನು ಬಿಚ್ಚಿತು. ಕರಿಯಪ್ಪ ಒಂದು ಕ್ಷಣ ಗಾಬರಿಯಾದ. ಅದರ ಪಕ್ಕೆಗಳ ಬಳಿಯಿಂದ ಛತ್ರಿಯಂತೆ ಎರಡು ವಿಸ್ತಾರವಾದ ರೆಕ್ಕೆಗಳು ಉದ್ಭವಿಸಿದವು. ಕರವಾದು ಲುಕ್ ಅಟ್ ದಟ್ ಎಂದು ಕೂಗಿದರು. ಮತ್ತೊಮ್ಮೆ ಹಿಸ್ಸೆಂದು ಉಸುಗುಟ್ಟಿ ಅದರ ರೆಕ್ಕೆ ಪಕ್ಕೆಗಳ ಬಳಿ ಅಂತರ್ಧಾನವಾಯಿತು. ಕರ್ವಾಲು ಆಶ್ಚರ್ಯದಿಂದ ಕಿಂಕರ್ತವ್ಯ ಮೂಡದಂತೆ ಇದನ್ನು ನೋಡುತ್ತಾ ಇದ್ದರು. ಇದಕ್ಕೆ ಬಾವಲಿಯಂತಾಗಲಿ ಹಕ್ಕಿಯಂತಾಗಲಿ ಇರುವ ರೆಕ್ಕೆಗಳಿರಲಿಲ್ಲ. ಅದರ ಬದಲು ಪಕ್ಕೆಲುಬುಗಳೇ ವಿಸ್ತಾರಕ್ಕೆ ಕೊಡೆಕಡ್ಡಿಗಳಂತೆ ವಿಸ್ತರಿಸಿಕೊಂಡು ರೆಕ್ಕೆಯಾಗುತ್ತಿತ್ತು. ಆದ್ದರಿಂದಲೇ ನನಗೂ ಮಂದನಿಗೂ ಕುಳಿತಾಗ ಅದರ ರೆಕ್ಕೆ ಕಾಣಿಸಲಿಲ್ಲ. ಕರ್ವಾಲುರಿಗೆ ಅದರ ಒಂದೊಂದು ಭಂಗಿ ಒಂದೊಂದು ಸ್ವರೂಪವೂ ಕೂಡ ಸೃಷ್ಟಿ ರಹಸ್ಯದ ಒಂದೊಂದು ಪುಟವನ್ನ ತೆರೆದಂತಿತ್ತು. ಎಂಟ ಎಲ್ಲಿ ಸತ್ಯೋ ಎಂದು ಕರಿಯಪ್ಪ ಮರದ ಮೇಲಿಂದ ಕೂಗಿದ. ಓ ಬಂದೆ ಬಂದೆ ಎಂದು ಎಂಟ ಮರ ಹತ್ತ ತೊಡಗಿದ. ತಮಾಷೆ ನೋಡ್ತಾ ನಿಂತಿದೆಯಾ, ನಂಗಿಲ್ಲಿ ಕೈ ಸೋಲ್ತಾ ಇದೆ ಎಂದು ಕೂಗಿದ ಕರಿಯಪ್ಪ. ಎಂಟ ಮರ ಹತ್ತುವ ಸದ್ದಿಗೆ ಓತಿ ಇನ್ನಷ್ಟು ಗಾಬರಿಯಾಯಿತು. ಇನ್ನೊಂದು ಸಾರಿ ಬಲವೆಲ್ಲ ಬಿಟ್ಟು ಬಾಲ ಎಳೆಯಿತು. ಕರಿಯಪ್ಪ ಅಯ್ಯಯ್ಯೋ ನನ್ನ ಕೈ ಬೆವರ್ತಾ ಇದೆ, ಬಾಲ ಜಾಡ್ತದೆ ಎಂದು ಕೂಗಿದ. ಎಂಟ ಮರ ಹತ್ತುತ್ತಿದ್ದ. ಕರಿಯಪ್ಪನ ಕೈಯಿಂದ ಓತಿಯ ಬಾಲ ನಿಧಾನವಾಗಿ ನುಸುಳತೊಡಗಿತು. ಬೇಡಬೇಡ ಹಿಡ್ಕೋ ಕರಿಯಪ್ಪ, ಎಂಟ ಇನ್ನೇನು ಬಂದ ಎಂದು ನಾನು ಕೂಗಿದೆ. ಕರಿಯಪ್ಪನ ಕೈಯಲ್ಲಿ ಓತಿಯ ಬಾಲದ ತುದಿ ಮಾತ್ರ ಇತ್ತು. ಓತಿ ಬಲವೆಲ್ಲ ಬಿಟ್ಟು ಮುಂದುವರಿಯಲು ಯತ್ನಿಸಿತು. ಎಂಟ ಕರಿಯಪ್ಪನನ್ನು ಸಮೀಪಿಸುವ ವೇಳೆಗೆ ಓತಿಯ ಬಾಲದ ತುತ್ತ ತುದಿ ತುಂಡಾಗಿ ಓತಿ ಸರ್ರನೆ ಮೇಲೇರಿತು. ಕರಿಯಪ್ಪ ಮರ ಹತ್ತಲು ಯತ್ನಿಸುವಷ್ಟರಲ್ಲಿ ಪಕ್ಕೆಗಳಿಂದ ರೆಕ್ಕೆಗಳನ್ನು ಬಿಚ್ಚಿಕೊಂಡು ಹಾರಿ ಬೆಟ್ಟದ ನೆತ್ತಿಯ ಬಂಡೆಗಳ ಗುಂಪೊಂದರ ಬಳಿ ಇಳಿಯಿತು. ಎಂಟ ಕರಿಯಪ್ಪ ಇಬ್ಬರು ಮರದ ಮೇಲಿದ್ದರು. ಆದ್ದರಿಂದ ಅದೇನಾದರೂ ಮತ್ತೆ ಮರ ಹತ್ತಿದರೆ ನಾವು ಏನೂ ಮಾಡಲಾರದಷ್ಟರಾಗಿದ್ದೆವು. ನಾವು ಬಂಡೆಗಳ ಗುಂಪಿನ ಬಳಿಗೆ ಓಡಿದೆವು. ಓತಿ ಕಲ್ಲು ಬಂಡೆಯಿಂದ ಬಂಡೆಗೆ ಕುಪ್ಪಳಿಸಿ ಕುಪ್ಪಳಿಸಿ ಓಡುತ್ತಿತ್ತು. ಬೇರಾವುದೇ ಸಮಯದಲ್ಲಾಗಿದ್ದರೂ ಅದನ್ನು ನಾವು ಹಾರುವ ಓತಿ ಎಂದು ಗುರುತಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅದರ ಕುತ್ತಿಗೆಯ ಬಳಿಯ ಹೆಡೆಯಾಗಲಿ ಪಕ್ಕೆ ಬಳಿಯ ರೆಕ್ಕೆಯಾಗಲಿ ತಿಲ ಮಾತ್ರವೂ ಗೋಚರಿಸುತ್ತಿರಲಿಲ್ಲ. ಓತಿ ಓಡೋಡಿ ಜಿಗಿಜಿಗಿದು ಗುಡ್ಡದ ತುತ್ತ ತುದಿಯ

ಇನ್ನೆಲ್ಲಿಗೆ ಹೋಗುತ್ತೆ ಅದು ಎಂದರು ಕರ್ವಾಲು. ಸುತ್ತೆಲ್ಲ ಗಿಡ್ಡವಾದ ಗಿಡಗಂಟೆಗಳೇ ಇದ್ದುದರಿಂದ ನನಗೂ ಹೌದೆನ್ನಿಸಿ ಉದ್ವೇಗ ತಡೆದುಕೊಂಡು ಏದುಸಿರು ಬಿಡುತ್ತಾ ನಿಂತೆ. ಹಿಂದಿನಿಂದ ಎಂಕಟ ಕರಿಯಪ್ಪ ಇಬ್ಬರು ಓಡೋಡಿ ಬಂದು ನಮ್ಮನ್ನು ಕೂಗಿಕೊಂಡರು. ಕರಿಯಪ್ಪ, ಎಲ್ಲಿ ಎಲ್ಲಿ ಎತ್ತಲಾಗಿ ಹೋಯ್ತು ಎಂದು ಕೇಳಿದ. ನಾನು ಕಡಿದಾದ ಕೋಡುಗಲ್ಲನ್ನು ತೋರಿಸಿದೆ. ಓತಿ ಅದನ್ನು ನಿಧಾನವಾಗಿ ಹತ್ತುತ್ತಾ ಅದರ ನೆತ್ತಿಯ ಹತ್ತಿರಾಗುತ್ತಿತ್ತು. ಈ ನಡುವೆ ನಾವು ಗಲಾಟೆ ಗಲಿಬಿಲಿಯಲ್ಲಿ ನಾವೆಲ್ಲಿದ್ದೇವೆ ಅತ್ತಿತ್ತ ಏನಿದೆ ಎಂಬುದನ್ನು ಗಮನಿಸಿಯೇ ಇರಲಿಲ್ಲ. ಬೆಟ್ಟ ಏರುತ್ತಾ ಇದು ಒಂದು ಹತ್ತಿಳಿಯಬಹುದಾದ ಗುಡ್ಡವೆಂಬ ಅಭಿಪ್ರಾಯದಲ್ಲೇ ಓತಿಯನ್ನು ಗಮನಿಸುತ್ತಾ ಓಡೋಡಿ ಬಂದಿದ್ದೆವು. ಆದರೆ ಬೆಟ್ಟದ ನೆತ್ತಿಯನ್ನು ತಲುಪಿದ ಕೂಡಲೇ ನಮಗೆ ಚೆನ್ನಾಗಿ ಮನದಟ್ಟಾಯಿತು. ಇದೊಂದು ಸಮತಟ್ಟಾದ ನೆಲದ ಮೇಲಿಂದ ಎದ್ದಿರುವ ಸಣ್ಣ ಗುಡ್ಡ ಅಲ್ಲ ಎಂಬುದು. ನಾವು ಸುತ್ತಮುತ್ತಲಿನ ಪರ್ವೆಯೇ ಇಲ್ಲದೆ ಹತ್ತಿಳಿದು ಓಡೋಡಿ ಸಹ್ಯಾದ್ರಿಯ ಕೊಟ್ಟ ಕೊನೆಯ ಅಂಚಿಗೆ ಬಂದಿದ್ದೆವು. ನಾವು ಹತ್ತಿದ ಭಾಗದಿಂದ ಅದು ಸಾಮಾನ್ಯ ಗುಡ್ಡದಂತೆಯೇ ಆರಂಭವಾಗಿದ್ದರೂ ಅದರ ಇನ್ನೊಂದು ಮೈ ಕಡಿದಾದ ಸಾವಿರಾರು ಅಡಿ ಆಳವಾದ ಪ್ರಪಾತವಾಗಿತ್ತು. ದಕ್ಷಿಣ ಭಾರತದ ಪ್ರಸ್ಥಭೂಮಿಯ ಅಂಚು ಕತ್ತರಿಸಿದಂತೆ ಕೊನೆಯಾಗಿ ಸುಮಾರು 2-3 ಸಾವಿರ ಅಡಿ ಆಳದಲ್ಲಿ ಕಾಡು ಅನೇಕ ಮೈಲಿ ವಿಸ್ತಾರಕ್ಕೆ ಸಮುದ್ರ ತೀರದವರೆಗೆ ಹಬ್ಬಿದ್ದು ಕಾಣುತ್ತಿತ್ತು. ನಾವು ಹಿಂದೆ ಬಿಟ್ಟು ಬಂದ ಸಣ್ಣ ನದಿ ಕೆಳಗೆಲ್ಲೋ ಜಲಪಾತವಾಗಿ ದುಮು ದುಮು ದುಮ್ಮಿಕ್ಕುವುದು ಕೇಳುತ್ತಿತ್ತು. ಓತಿ ನಮ್ಮ

ಕೈಕಾಲುಗಳೆರಡನ್ನೂ ಉಪಯೋಗಿಸಿ ಚತುಷ್ಪಾದಿಗಳಂತೆ ಕಪ್ಪೆಗಳು ಪಾದಿಯಲ್ಲಿ ತೆವಳುತ್ತಾ ಹತ್ತತೊಡಗಿದರು. ಕರ್ವಾಲು, ನೀವು ಹಿಡಿದಿದ್ರೂ ಪರವಾಗಿಲ್ಲ, ಅದು ಅಲ್ಲಿಂದ ಕೆಳಗಿಳಿದ್ರೆ ಸಾಕು, ಗಾಬೇಡ ಎಂದು ಹೇಳಿದರು. ಇಬ್ಬರು ಅರ್ಧ ದೂರ ಕ್ರಮಿಸಿದರು. ಓತಿ ಒಮ್ಮೆ ಗಾಬರಿಯಾಗಿ ಹಿಸ್ಸೆಯನ್ನು ಸದ್ದು ಮಾಡಿ ಹೆಡೆ ಬಿಚ್ಚಿ ಮುಚ್ಚಿತು. ಇಳಿಯಲು ಒಮ್ಮೆ ತಿರುಗಿ ನೋಡಿತು. ಇನ್ನೊಮ್ಮೆ ತನ್ನ ಮುಂದೆ ಕೋಟಿ ಕೋಟಿ ಜ್ಯೋತಿರ್ವರ್ಷಗಳವರೆಗೆ ಹಬ್ಬಿದ್ದ ಅನಂತ ಶೂನ್ಯವನ್ನು ನೋಡಿತು. ಕರಿಯಪ್ಪ ಎಂಟ ಇಬ್ಬರು ಇನ್ನೊಂದೆರಡು ಮಾರು ಮುಂದುವರಿದರು. ಓತಿ ಇನ್ನೊಮ್ಮೆ ಹಿಸ್ಸೆಂದಿತು. ಆನಂತರ ನಾವೆಲ್ಲ ಅವಕ್ಕಾಗಿ ಸ್ತಂಭೀಭೂತರಾಗುವಂತೆ ನಮ್ಮ ನಂಬಿಕೆಗೆ ಸಂಪೂರ್ಣ ವ್ಯತಿರಿಕ್ತವಾಗಿ ಕೋಡುಗಲ್ಲಿನ ಅಂಚಿನಿಂದ ಪ್ರಪಾತದ ಕಡೆಗೆ ಕುಪ್ಪಳಿಸಿ ಚಿಮ್ಮಿತು. ಅದರ ಪಕ್ಕೆಗಳ ಬಳಿ ಪವಾಡದಂತೆ ಎರಡು ರೆಕ್ಕೆಗಳು ಬೆಳ್ಳಗೆ ಬಿಚ್ಚಿಕೊಂಡವು. ತೇಲಿ ತೇಲಿ ನೀಲಿಯ ಅಸ್ಪಷ್ಟ ಶೂನ್ಯದತ್ತ ಸುಯ್ಯನೆ ಧ್ಯಾನ ಹೊರಟಿತು. ನಾವೆಲ್ಲ ಹತಾಶರಾಗಿ ಅದು ಇಳಿಯುತ್ತಿದ್ದ

ಬೇಸರವೇನೂ ಆಗಿರಲಿಲ್ಲ. ಕಾಲದೇಶದ ಆಚೆಗಿನ ಯಾವುದೋ ವಿಸ್ಮೃತಿಯ ತುಣುಕು ನಮ್ಮೆದುರು ಮಿಂಚಿ ಮತ್ತೆ ಅದೇ ವಿಸ್ಮೃತಿಯಲ್ಲಿ ಲೀನವಾಗಿ ಹೋಗಿತ್ತು. ಹಾರೋ ಪ್ರಯತ್ನದಲ್ಲಿ ಅದು ತಪ್ಪುದಾರಿ ಹಿಡಿಯಿತು ಅಂತ ಕಾಣ್ತದೆ. ಕೈಗಳ ಬದಲು ಪಕ್ಕೆ ಉಪಯೋಗಿಸಿತು ಸರ್, ಅದಕ್ಕೆ ಅದು ಹಾಗೆ ಉಳಿತು. ಮಿಕ್ಕವು ರೆಕ್ಕೆ ಪುಕ್ಕ ಬೆಳೆಸಿಕೊಂಡು ಹಕ್ಕಿಯಾಗಿ ಬಿಟ್ಟವು ಎಂದೆ. ತಪ್ಪು ಸರಿ ಹೇಗೆ ಹೇಳ್ತೀರಿ? ನಮಗೆ ಈ ಕ್ಷಣ ಇಲ್ಲಿ ಹೀಗನ್ನಿಸಿದೆ, ಜೀವ ವಿಕಾಸಕ್ಕೆ ಕೊನೆಯಲ್ಲಿದೆ ಎಂದರು ಕರ್ವಾಲೋ. ಕರ್ವಾಲೋ ಕೆಪಿ ಪೂರ್ಣಚಂದ್ರ ತೇಜಸ್ವಿ.

0: ಕರ್ವಾಲೋ ಕೆಪಿ ಪೂರ್ಣಚಂದ್ರ ತೇಜಸ್ವಿ. ಆ ವಿಚಿತ್ರ ಸರೀಸೃಪ ನಮಗೆ ದೃಷ್ಟಿದೂರವಾಗಿ ಶೂನ್ಯದಲ್ಲಿ ಕರಗಿ ಹೋಯಿತು. ಕರ್ವಾಲೋ ಒಮ್ಮೆ ನಿಟ್ಟುಸಿರು ಬಿಟ್ಟು, ಹೋಗ್ಲಿ ಬಿಡಿ, ಬ್ಯಾಡ್ ಲಕ್, ಆದರೆ ಏನೂ ಬೇಸರವಿಲ್ಲ ಎಂದರು. ನಿಜಕ್ಕೂ ನಮಗಾರಿಗೂ ಅಷ್ಟೊಂದು ಬೇಸರವೇನೂ ಆಗಿರಲಿಲ್ಲ. ಕಾಲ ದೇಶದ ಆಚೆಗಿನ ಯಾವುದೋ ವಿಸ್ಮೃತಿಯ ತುಣುಕು ನಮ್ಮೆದುರು ಮಿಂಚಿ ಮತ್ತೆ ಅದೇ ವಿಸ್ಮೃತಿಯಲ್ಲಿ ಲೀನವಾಗಿ ಹೋಗಿತ್ತು. ಹಾರೋ ಪ್ರಯತ್ನದಲ್ಲಿ ಅದು ತಪ್ಪುದಾರಿ ಹಿಡಿಯಿತು ಅಂತ ಕಾಣ್ತದೆ. ಕೈಗಳ ಬದಲು ಪಕ್ಕೆ ಉಪಯೋಗಿಸಿತು ಸರ್, ಅದಕ್ಕೆ ಅದು ಹಾಗೆ ಉಳಿತು, ಮಿಕ್ಕವು ರೆಕ್ಕೆ ಪುಕ್ಕ ಬೆಳೆಸಿಕೊಂಡು ಹಕ್ಕಿಯಾಗಿ ಬಿಟ್ಟವು ಎಂದೆ. ತಪ್ಪು ಸರಿ ಹೇಗೆ ಹೇಳ್ತೀರಿ? ನಮಗೆ ಈ ಕ್ಷಣ ಇಲ್ಲಿ ಹೀಗನ್ನಿಸಿದೆ, ಜೀವ ವಿಕಾಸಕ್ಕೆ ಕೊನೆಯಲ್ಲಿದೆ ಎಂದರು ಕರ್ವಾಲೋ.
1: ಕರ್ವಾಲೋ ಕೆಪಿ ಪೂರ್ಣಚಂದ್ರ ತೇಜಸ್ವಿ.

ಅಂದ್ರೆ ಪೂರ ಬಲಿ ಕೊರ್ದು ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಕಟೀಲ್ ದಪ್ಪೆ ಉಳ್ಳಾಲ್ತಿಯಿಂದ ನಮ್ಮ ಮೂಲ ಕೈಮುಗಿಪುಣಿ ಆತೆಡ್ಡೆ ದೇವಿ ಮಾತ್ನ ತೂದು ಬರ್ಪುಣಿ ಬತ್ತದ ಇನ್ಸ್ಟಾಗ್ರಾಮ್ ಗ ಫೇಸ್ಬುಕ್ ಗ ಫಾಟ್ನ ಫೋಟೋಕ್ಕು ಏರಾವರಿ ಲೈಕ್ ಗೊರಿಯೇ ಏರಾವರಿ ಪುಗಾರಿಯ ಬಂಡದ ಸುರುಗಾಯಕ ಒಲಿಪುಣಿ ಅಪ್ಪೆ ಅಮ್ಮನ ಬಿಡದು ಬಲಿಪುಣಿ 35 ಫೀಸಾದ ಫ್ರಿಜ್ ಹಿಡುಕುಲೋ ಇತ್ತೆ ಫ್ರಿಜ್ ಹಿಡಿದು ಕುಕ್ಕರ್ ನಮ್ಮಡ ದುರ್ಗಾಶಕ್ತಿ ಜಾಗೃತಿ ಆಯ್ತಿಂದ ಅಂಡ ನಮ್ಮಡ ರಾಕ್ಷಸಿ ಪ್ರವೃತ್ತಿ ಕೈತಡೆ ಬಂದಾಗ ದಾನೆ ಪ್ರಯೋಜನ ಏರ್ನ ಕಾಳ ನೆಟ್ಟು ಉಲ್ಲ ನಮ್ಮ ಐಕ ತುಳುನಾಡದ ಕಲೆ ಬಂಡ ಭಾರಿ ಎಟ್ಟೆ ಕಲೆ.

ಒಂಜಿ ವೇದಿಕೆ ದಿಕ್ಕಿಡುಂದು ಇತ್ತಿನಾಂಡ ನಮ್ಮ ಸಂಸ್ಕೃತಿದ ಪ್ರದರ್ಶನ ದಿಕ್ಕಿಡುನಾಂಡ ಮಾತ್ರ ವೇದಿಕೆಗೆ ಬರ್ತೊಡತ್ತಂದೆ ಶರೀರದ ಪ್ರದರ್ಶನಕ್ಕೆ ನಮ್ಗೆ ವೇದಿಕೆ ಅಗತ್ಯ ಜಿ. ಏ ರಾಜಗನ್ ಮಾತೆ ಶಾರದ ಮಾತೆ ಬಂಡಯ್ಯ.

ದೇವಾತ್ಮ ದೂತು ಬರ್ತದೆ, ನಮಡ ದುರ್ಗಾ ಶಕ್ತಿ ಜಾಗೃತಿ ಆವಡು, ಅದಕ್ಕೋಸ್ಕರ ಆ ಶಾರದಾ ಮಾತನ ಕಲೆನ ಮಾಡ ಬರೋಡು ಜೋಕುಲೆ. ನಿಖಲ್ ಒವೇ ಒಂಜಿ ವೇದಿಕೆ ದಿಕ್ಕಿಡಿದ ಇತ್ತಿನಾಂಡ, ನಮ್ಮ ಸಂಸ್ಕೃತಿದ ಪ್ರದರ್ಶನ ದಿಕ್ಕಿಡಿದಾಂಡ ಮಾತ್ರ ವೇದಿಕೆಗೆ ಬರ್ತೊಡತ್ತಂದೆ, ಶರೀರದ ಪ್ರದರ್ಶನಕ್ಕೆ ನಂಗೆ ವೇದಿಕೆ ಅಗತ್ಯ ಜಿ. ಏರ ಜಗನ್ಮಾತೆ ಶಾರದಾ ಮಾತೆ ಬಂಡಯ್ಯ.

0: ಐಕೋಸ್ಕರ ಬಂದುಲೆ ಇನಿ ಆಯ್ನ ಕಾರ್ಯಕ್ರಮ ಕೇವಲ ಒಂಜಿ ದಿನತ ಕಾರ್ಯಕ್ರಮ ಅದು ಮುಗಿ ಅಂದೆ ನೇನು ಒಟ್ಟು ದೀವೊಂದು ನಮ್ಮ ಜೀವನದೊಂಜಿ ಎಡ್ಡೆ ನಾಗರಿಕ ವೃತ್ತಿಯಾದ ಎಡ್ಡೆ ಆರೋಗ್ಯವಂತ ವ್ಯಕ್ತಿ ಆದ ಬದುಕುನಂಚಿನ ಶಕ್ತಿನ ಆ ಕಟೀಲ್ ದಪ್ಪೆ ಮಾತೆರೆಗಳ ಕೊರಡು ಪಣಪಣ ವಿನಂತಿ ದೊಟ್ಟುಗು ಅವಕಾಶ ಕೊರನಂಚಿನ ಸಾಯಿನಾಥ್ ಶೆಟ್ರೆಗೆ ನಮ್ಮೊಟ್ಟಿಗೆ ಆರು ಪರ್ವತ ಯಾನು ಪ್ರಪಾತ ಆರು ಸಿಂಧು ಯಾನು ಬಿಂದು ಅಂಡ ಇನಿ ಕಾರ್ಯಕ್ರಮದ ನಮ್ಮ ಒಂದು ಅಂಚಾದ ಕೆ ಕೆ ಪೇಜಾವರ ಸರ್ಗಲ ಹಾರ್ಮೋನಿಯಂ ಸಹಕಾರ ಕೊರನಂಚಿನ ಸುಧನ್ವ ಕೃಷ್ಣ ಸುಳ್ಯ ಗಾಯಕಿ ಆದ ತೇಜೇಶ್ ಕಲ್ಲುದುಂಡಿ ಚಂಡೆ ಬಕ್ಕ ತಬಲಾ ವಾದಕರಾದ ಮುರಳಿ ವಿಟ್ಲ ಮಾತೆರೆಗಳ ಕೃತಜ್ಞತೆ ಸಲ್ಲಿಸಾ ಒಂದು ಎಂಗಳ ಕಾರ್ಯಕ್ರಮಕ್ಕೆ ಮುಗಿತನದ ಚುಕ್ಕಿದಿ ಒಂದುಲ್ಲ ಸೊಲ್ಮೆ
1: ಈತನೇಟ ಇಂಚಿಪ್ಪ ಕಟೀಲು ದುರ್ಗಾ ಪರಮೇಶ್ವರಿ ಪ್ರೌಢಶಾಲೆ ಮುಲ್ಪ ನಡತಿನ ಬರವುದ ಬಂಡ ಸಾಲೆಡು ಆಟಿದ ನೆಂಪು ಈ ಲೇಸಿಡ್ ಕಲ್ಲಡ್ಕ ವಿಠಲ್ ನಾಯಕ್ ಬೊಕ್ಕ ಕೂಟತಕ್ಕಲು ನಡಪಾದು ಕೊರ್ನ ಗೀತ ಸಾಹಿತ್ಯ ಸಂಭ್ರಮ ಉಂದತ ಕಡೆ ತೆಗೆಗೆ ಕೇಂಡರ್ ಕೆನೊಂದು ಪುಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ್ ರಂಗದ ಬದುಕು.

ಕಲಾಗಂಗೋತ್ರಿ ಯಕ್ಷಗಾನ ಅಧ್ಯಯನ ಕೇಂದ್ರ ಸೋಮೇಶ್ವರ ಉಚ್ಚಿಲ ಮಂಗಳೂರು, ಹಾಗೆ ಸಂತ ಅಲೋಶಿಯಸ್ ಕಾಲೇಜು ಮಂಗಳೂರು ಇವರ ಸಹಯೋಗದಿಂದ ನಡೆಯುತ್ತಿರುವಂತಹ ಅಮೃತಾನುಸಂಧಾನ ಅನ್ನುವಂತಹ ಶೀರ್ಷಿಕೆಯೊಂದಿಗೆ ನಡೆಯುತ್ತಿರುವಂತಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಇತ್ತೀಚೆಗಷ್ಟೇ ವಿಧಿವಶರಾದಂತಹ ದಿವಂಗತ ಪ್ರೊಫೆಸರ್ ಅಮೃತ್ ಸೋಮೇಶ್ವರ್ ಅವರ ಸಂಸ್ಮರಣಾ ಕಾರ್ಯಕ್ರಮದ ಈ ದಿನ ಅವರ ಕೆಲವೊಂದು ಗೀತೆಗಳನ್ನು ನಾವು ಹಿಕ್ಕಿಕೊಂಡು ಅವುಗಳಿಗೆ ಸಂಗೀತ ಸಂಯೋಜನೆಗಳನ್ನು ಕೆಲವೊಂದು ಗೀತೆಗಳಿಗೆ ಸಂಗೀತ ಸಂಯೋಜನೆಯನ್ನು ಮಾಡಿಕೊಂಡು ಈ ದಿನ ಈ ವೇದಿಕೆಯಲ್ಲಿ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಮೊದಲಿಗೆ ಪೂಜನ ಅನ್ನುವಂತಹ ಪುಸ್ತಕದಿಂದ ಆಯ್ದಂತಹ ಒಂದು ಗೀತೆ, ಆನೆ ಮೋನೆದ ಗಣಪಗ ಅನ್ನುವಂಥದ್ದು. ಈ ಗೀತೆಗೆ ಸಂಗೀತ ಸಂಯೋಜನೆಯನ್ನು ನಮ್ಮ ತಂಡದ ಅರ್ಜುನ್ ಆಚಾರ್ಯ ಇವರು ಮಾಡಿದ್ದಾರೆ. ಮೊದಲಿಗೆ ಗಣಪತಿಯನ್ನು ಸ್ತುತಿಸುವಂತಹ ಗೀತೆ, ಆನೆ ಮೋನೆದ ಪುರ್ಲ ಗಣಪಗ.

ವಿಘ್ನ ವಿನಾಶಕನನ್ನು ತನ್ನ ವಿಶಿಷ್ಟವಾದಂತಹ ಸಾಹಿತ್ಯದ ಶೈಲಿಯಿಂದ ಪೂಜಿಸಿದ ಅಮೃತರಿಗೆ ವಂದನೆಗಳನ್ನು ಸಮರ್ಪಿಸುತ್ತಾ ಮುಂದೆ ಕರೆಗಾಳಿ ಅನ್ನುವಂತಹ ಪುಸ್ತಕದಿಂದ ಆಯ್ದಂತಹ ಕಾಜಿದ ಧನಿ ಅನ್ನುವಂಥ ಒಂದು ಗೀತೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಈ ಹಾಡಿಗೆ ಮತ್ತು ಜರ್ನಿ ಥಿಯೇಟರ್ ಗ್ರೂಪ್ಗೆ ಒಂದು ಬಹಳ ಹತ್ತಿರದ ನಂಟಿದೆ. ಯಾಕೆಂತ ಹೇಳಿದರೆ ಅಮೃತರ ಗೋಂದುಳು ನಾಟಕದ ಒಂದು ಭಾಗವನ್ನು ಚಿತ್ರಿಸುವಾಗ ಆ ಭಾಗಕ್ಕಾಗಿ ನಾವು ಈ ಹಾಡನ್ನು ಆಯ್ದುಕೊಂಡು ಪ್ರಸ್ತುತಪಡಿಸಿದ್ದೇವೆ. ಕಾಜಿದ ದನಿ ಇದೀಗ ನಿಮ್ಮ ಮುಂದೆ.

ಮುಂದೆ ಹೃದಯ ವಚನಗಳು ಅನ್ನುವಂತಹ ವಚನಗಳ ಪುಸ್ತಕದಿಂದ ಆಯ್ದಂತಹ ಒಂದು ಮೂರು ಗೀತೆಗಳಿಗೆ ರಾಗ ಸಂಯೋಜನೆಯನ್ನು ಮಾಡಿ ಈ ವೇದಿಕೆಯಲ್ಲಿ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಅಮೃತರು ಆ ಪುಸ್ತಕದ ನಿವೇದನೆಯಲ್ಲಿ ಬರೆದಿರುವಂತಹ ಒಂದು ಸಣ್ಣ ವಚನವನ್ನು ನಾನು ಮೊದಲಿಗೆ ವಾಚಿಸ್ತೇನೆ. ಹೃದಯ ವಚನಾಂಜಲಿಯ ವಿನಯದೊಳರ್ಪಿಸುವೆನಯ್ಯ ಹೃದಯ ಸಂಪನ್ನರಿಂಗೆ ಪ್ರಾಚೀನ ಅರ್ವಾಚೀನ ವಚನ ಕುಸುಮ ರಾಶಿಯಲ್ಲಿ ನನ್ನದಿದೊಂದು ತುಂಬೆ ಹೂಕಣಯ್ಯ ಬಣ್ಣ ಬೆಡಗುಗಳಿಲ್ಲ ಕಂಪು ಸೊಂಪುಗಳಿಲ್ಲ ಸಣ್ಣ ಹನಿಮಕರಂದವಷ್ಟೆ ತಳದಿ ತುಂಬಿರುವ ಬುಟ್ಟಿಯಲ್ಲಿ ಈ ತುಂಬೆ ಹೂವಿಗೂ ಇಂಬುಂಟು ಎಂಬುದನ್ನು ನಂಬಿಹೆನಯ್ಯ ಹೃದಯೇಶ ಸೋಮೇಶ ಹೃದಯೇಶ ಸೋಮೇಶ.

ವಚನಗಳ ಬಳಿಕ ಬಹಳ ಪ್ರಸಿದ್ಧಿಯನ್ನು ಪಡೆದಂತಹ ತುಳು ಭಕ್ತಿಗೀತೆಗಳಲ್ಲಿ ಒಂದು ಈರೆ ಸಿರಿಪಾದ ದರ್ಶನಗೊಂದು ಬಂದಾಗ ವಾ ಕಾಣಿಕೆನೆಯನು ಪತ್ತೊಂದು ಬರಡು ಅನ್ನುವಂತಹ ಅಮೃತರ ರಚನೆ ವಿದ್ಯಾಭೂಷಣರವರ ಗಾಯನ ಹಾಗೂ ಸಂಗೀತದ ಮೂಲಕ ಅತ್ಯಂತ ಪ್ರಸಿದ್ಧವಾದಂತಹ ಈ ಗೀತೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇದೀಗ ನಿಮ್ಮ ಮುಂದೆ ಈರೆ ಸಿರಿಪಾದ ದರ್ಶನಗೊಂದು ಬಂದಾಗ.

ಅಮೃತ್ ಸೋಮೇಶ್ವರ್ರವರ ನಾಟಕಗಳಲ್ಲಿ ಒಂದಾದಂತಹ ಗೋಂದೋಳು ನಾಟಕ ಆಗ ತಾನೇ ಹೇಳಿದ ಹಾಗೆ ನಮಗೆ ಮತ್ತು ಅದಕ್ಕೊಂದು ಅವಿರ್ನಾಭಾವ ಸಂಬಂಧ ಸೃಷ್ಟಿಯಾದಂಥದ್ದು. ಪ್ರಾಯಶಃ ಹೆಚ್ಚು ಕಡಿಮೆ 18 ಪ್ರದರ್ಶನಗಳನ್ನು ನಾವು ಗೋಂದೋಳು ನಾಟಕವನ್ನು ಪ್ರದರ್ಶಿಸುವಂತಹ ಒಂದು ಸೌಭಾಗ್ಯ ಜರ್ನಿ ಥಿಯೇಟರ್ ಗ್ರೂಪ್ ನಮ್ಮ ಸಂಸ್ಥೆಗೆ ಒದಗಿ ಬಂದದ್ದು ನಮ್ಮೆಲ್ಲರ ಪುಣ್ಯ ಅಂತ ಭಾವಿಸ್ತೇವೆ. ಈ ನಾಟಕದ ಒಂದು ಗೀತೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಪಂಚವರ್ಣದ ಪುರ್ಲ ಉರೆಕಿನ್ನಿಯಾದ ಅನ್ನುವಂತಹದ್ದು. ಈ ನಾಟಕದ ಸಂಗೀತ ಸಂಯೋಜನೆಯನ್ನು ಮಾಡಿದಂತಹವರು ಅರ್ಜುನ್ ಆಚಾರ್ಯ ಮತ್ತು ಮೇಘನಾ ಕುಂದಾಪುರ. ಈ ನಾಟಕಕ್ಕೆ ನಿರ್ದೇಶನವನ್ನು ಮಾಡಿದ್ದು ವಿದ್ಯು ಉಚ್ಚಿಲ್. ಇದೀಗ ನಿಮ್ಮ ಮುಂದೆ ಪಂಚವರ್ಣದ

ಮುಂದಿನ ಗೀತೆ ತೇರುಗ ಪಿದಾಡ್ನ ಪೊಣ್ಣು ಅನ್ನುವಂತಹ ಶೀರ್ಷಿಕೆಯೊಂದಿಗೆ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಂತಹ ಒಂದು ಗೀತೆ ಸರಸು ಪಿದಾಡಿಯಲ್ ತೇರುಗ ಇದೀಗ ನಿಮ್ಮ ಮುಂದೆ.

ಬಂಧುಗಳೇ, ನಮಗೆ ಅರ್ಧ ಗಂಟೆಗಳ ಒಂದು ಕಾಲಾವಧಿಯನ್ನು ಈ ಕಾರ್ಯಕ್ರಮವನ್ನು ಇಲ್ಲಿ ನಡೆಸಿಕೊಡಲಿಕ್ಕೆ ನೀಡಲಾಗಿತ್ತು. ಹಾಗಾಗಿ ನಾವು ಆ ಅವಧಿಯನ್ನು ಪೂರೈಸಿದ್ದೇವೆ. ಇನ್ನು ಬಹಳಷ್ಟು ಕಾರ್ಯಕ್ರಮಗಳು ಈ ಸಂಪೂರ್ಣ ದಿನದಲ್ಲಿ ನಡೀಲಿಕ್ಕಿದೆ. ಹಾಗಾಗಿ ಕಾರ್ಯಕ್ರಮದ ಕೊನೆಯ ಗೀತೆಯೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ಮುಂದಿನ ಗೀತೆ ನಾವು ಅಮೃತರಿಗೋಸ್ಕರವೇ ರಚಿಸಿದಂತಹ ಒಂದು ಗೀತೆ. ಈ ಗೀತೆಯನ್ನು ರಚಿಸಿದ್ದು ನಮ್ಮ ತಂಡದ ಹಿರಿಯ ಸದಸ್ಯರಲ್ಲಿ ಓರ್ವರು ಯಕ್ಷಗಾನ ಕಲಾವಿದರು ಮತ್ತು ನಮ್ಮ ತಂಡದ ನಾಟಕ ಕಲಾವಿದರು ಆಗಿರುವಂತಹ ಸುನೀಲ್ ಪಲ್ಲಮಜಲು. ಇವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ದು ಅರ್ಜುನ್ ಆಚಾರ್ಯ. ಇದೀಗ ಅಮೃತರಿಗೆ ಪ್ರೀತಿಯ ಒಲುಮೆಯ ಶರಣು ಶರಣು ಗುರುವೇ ಶರಣು.

ಕಲಾಗಂಗೋತ್ರಿ ಯಕ್ಷಗಾನ ಕೇಂದ್ರ ಹಾಗೂ ಕನ್ನಡ ವಿಭಾಗ ಸಂತ ಅಲೋಶಿಯಸ್ ಕಾಲೇಜ್ ಮಂಗಳೂರು ಇವರು ನಡೆಸ್ತಿರುವಂತಹ ಅಮೃತ ಅನುಸಂಧಾನ ಅನ್ನುವಂತಹ ರಾಷ್ಟ್ರೀಯ ವಿಚಾರ ಸಂಕಿರಣದ ಈ ಕಾರ್ಯಕ್ರಮದಲ್ಲಿ ಈವರೆಗೆ ಕಾರ್ಯಕ್ರಮವನ್ನು ನೀಡಲು ನಮ್ಮ ಜರ್ನಿ ಥಿಯೇಟರ್ ಗ್ರೂಪ್ ರಿಜಿಸ್ಟರ್ಡ್ ಮಂಗಳೂರು ಈ ತಂಡಕ್ಕೆ ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕಾಗಿ ಎಲ್ಲ ತಂಡ ಸದಸ್ಯರ ವತಿಯಿಂದ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಮರ್ಪಿಸುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು.

0: ಕೇಳ್ತಾ ಇದ್ರ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನ ಪ್ರಸಾರ. ತುಳು ಯಕ್ಷಗಾನ ಬಬ್ಬು ಸ್ವಾಮಿ ಮಹಿಮೆ, ಇದರ ಎರಡನೇ ಕಂತು.
1: ಸ್ವಾಮಿ ಬಳ್ಳಿಗುಡ್ಡ ಹಿರೇ ರಕ್ಷಣೆ ಮಂತ್ರಿ ಈ ಬಯಲಂಗಡಿ ಸಿಂಗಡು ಮುಗ್ಯರ ನಕ್ಲ ಗುರಿಕಾರೆ ಮಾರನೇ ಆಗಿ ಏ ಪರಗಲಕ್ಕ ಎಂಕ್ಲಕ್ಲಿನ್ ಕೊಡುಪ ಅಂದೆ ಆಂಡ ಅವತ್ತಿ ಯೋಚನೆ ಮಾಡ್ಕೊಂಡಿ ಇಪ್ಪು ನೀ ಎಲ್ಲ ಗುಡ್ಚಿಲ್ಲ ಅಂದಲ್ಲ ಅರಮನೆ ಇಪ್ಪುನ ಸಂತೋಷ ಎಂಕ ಒಂದುಂಡು ಇನ್ನಿ ಮಾತೆಲ್ಲ ಸೇರ್ಪ ಒಂದೆ ಡಯಕ್ ಬೋಡದು

ಭಾರಿ ಕೊಂಡಟದ ಬಾಲೆ. ಬಾಣವನದ ಅಪ್ಪಮ್ಮನ ಕುಲೂಲ್ಲೆರ ಇಲ್ಲ ಬಾಳೆ ಪಂಪಿನ ಪರಿಜ್ಞಾನ ಇಚ್ಛೆ ಆಗ್ಲಿ. ಅವಳ ಈ ಕಾಡದ ಕಾಡದ ಮುರ್ಗೋಲು ಬಾಳೆನ್ ತಿಂತಾಂಡ ಆ ಬಾಲದ ಗತಿದಾದ ಚುಪಲ್ಲಿಗೆ ಕಾಂಡ ಈ ಬಾಳೆನ ಬುರ್ದುಪೇರ ಮನಸಿಂಕ ಕೇಣೊಂದಿದ್ದಿ ಎಂಕಲ ಜೋಕುಲಿದ್ದಿ ನರ ಕೊಟ್ಟದ್ದು ಮನೆ ತನಕ ದೇವರು ಕೊಟ್ಟದ್ದು ಕೊನೆ ತನಕ ಪಂಪಿಲ್ಲ ಕಡೆ ಈ ಬಾಲಿನ ದೇವೇ ಕುರಿ ಬಂದಿ ಎನ್ನುವ ಆಂಡ ಈ ಬಾಲೆನ ಬಾಲೆ ಬಾಲೆ ಎಂದು ಲೆಪ್ಪರ ಬಲ್ಲಿಗೆ ಬಾಲಿ ಗುಂಜಿ ಕುದರು ಬರ್ಚ ಎಂಚ ತನ್ನಿ ತೋರುಡು ದಿಕ್ಕಿನ ಬಾಲೆ ಬಾಲೆದ ಮೋನೆಡು ಮಾಣಿಕ್ಯ ತನಕ ಪುರ್ಕಾಸ ನಿಂತ್ಕೊಂಡು ಹಾಗಾದ್ರೆ ತನ್ನಿ ಮಾಣಿಗ ಪಂಪಿನ ಕುದರುಡು ಪುರುಡೆ ತಾಂಕೊಂಡು ಬರ್ತಾನೆ.

0: ಕಂಡಣ.
1: ಅಪ್ಪಗ ನೀನ ಪಾತ್ರವಂತ ನಿಕ್ಕ ನೆನಪುಂಡ?
0: ನಮ್ಮ ಉಣ್ಣಗ, ನಮ್ಮ ದೊಪ್ಪುನಗ, ನಮ್ಮ ದೂರ ಅಂಡದ ಪೋನಗ ಒಟ್ಟಿಗೆ ಪಂತಿ ಜನ ಅಪಗಾಂಡ ಇತ್ತ. ಈ ಏನಾದ್ರು ದುಮ್ಮು ಅಂತದ್ದು
1: ಹೆಂಕಿ ಮೋಸ ಅಂತ ಯಾರು ನಿನ್ನಡಕ್ಕ ಅಪ್ಪ
0: ಇತ್ತ? ಈ ಆರ್ನ ತಾಳದ ತಕ್ಕಗು ಅಂತ ಒಂಚೂರಂತೂ ನೀನಾರ ಸರಿ ತುಂಬ ಈತ ಮಲ್ಲ ತಾಲ
1: ಈತ ಮಲ್ಲ ತಾಲ ಆರ್ನ ಕೋಲಂತೂನೇ ದಾರಿ ಬಂಗಾರ ಅಪಗಂಡ ಈ
0: ಆಯ್ತ ಮೇಲೆ ಎಂತ ನಾತ ಮಾರ ತಾಲ ಲಯ ಬದ್ದಗಾದ
1: ಓ ಇತ ಅಂಚನ
0: ಓ ಇತ ಎಣ್ಣನೆ ಮೂಜಿ ಸುತ್ತು ಕಮ್ಮಿ ಏನ ಅಂದತ ಅವನ ಮೂಜಿ ಸುತ್ತು ಕಮ್ಮಿ ಕಮ್ಮಿ ಅಂತ ಲಾಪುಡತ ಅಪಗಂಡ ಒಂದು ಬರ್ತಿ ನಮಕ್ಕೆ ಇತ ಎಂಚ ದೂರ ಬೋಪುನು ನಮ್ಮ ದಾನೆ ಕೈತ ಬೇರೆಲ್ಡು ಉಗುರುಂಡು ಉಗುರುಡು ಚೂರು ಕುರೆಂಡು ಅವನು ಮಾತಾಡಿದೆ
2: ಇದುವರೆಗೆ ಬಬ್ಬು ಸ್ವಾಮಿ ಮಹಿಮೆ ಈ ತುಳು ಯಕ್ಷಗಾನದ ಎರಡನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ನೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
3: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು.

ನೀವು ಕೇಳ್ತಾ ಇದ್ದೀರಾ ಸಮುದಾಯ ಬಾನುಲಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.

ಹಲೋ, ಎಲ್ಲರೂ ಸ್ವಲ್ಪ ಈ ಕಡೆ ಕಿವಿಗೊಡಿ. ನಾನು ನಿಮ್ಮ ಪ್ರೀತಿಯ ಹಾಸ್ಯ ಕಲಾವಿದ ಅರವಿಂದ್ ಬೋಳಾರ್ ಮಾತಾಡ್ತಾ ಇದ್ದೀನಿ. ನೀವು ಸಾರಂಗ್ ಕೇಳ್ತಾ ಇದ್ದೀರಲ್ವಾ? ಸಾರಂಗ್ ರೇಡಿಯೋ 107.8 FM.

0: ಏನು?
1: ನಮಸ್ಕಾರ, ನಾನು ಡಾಕ್ಟರ್ ಭರತ್ ಶೆಟ್ಟಿ, ಮಂಗಳೂರು ನಗರ ಉತ್ತರದ ಶಾಸಕ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: Cheers.
1: Hello friends. ನಾನಂದಿವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿದೆ. ಬನ್ನಿ ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ತಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
3: ಅಯ್ಯೋ, ಇವಳೊಬ್ಳು ಅಂಜು ಬುರ್ಕಿ.
4: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
5: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು,

ಬರುತ್ತಲಿದೆ ನೊಂದವರ ಚಿತ್ಕಾರ ಧ್ವನಿಯೋ. ಆದರಿದು ಶಾಶ್ವತವೇ ಇಂದಿಲ್ಲ ನಾಳೆ ಇರಿಸ.

0: 우리 굿에 말던도 굿들에게 받으런도.
1: 아, 뭐가?
0: 운뜸해.

premanate, pasu ate. Premanate, pasu ate, malla class, porlo.

ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬುದ ತುಳು ಕಾರ್ಯಕ್ರಮದ ತಿಕ್ಕಗ ಆತನೇಟ ಮೋಕೆ ಉಪ್ಪಡ ಕೇನದುಪ್ಪಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.